ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ. ಇಂದಿನ ಅಂದರೆ 2026 ಇಸ್ವಿ ಆಗಸ್ಟ್ ತಿಂಗಳ 9ನೆಯ ತಾರೀಖು ಭಾನುವಾರದ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಬೆಳಗಿನ 5:58:34. ಸಹೃದಯಿ ಶ್ರೋತೃ ಬಾಂಧವರಿಗೆಲ್ಲ ಶುಭ ಮುಂಜಾವಿನ ವಂದನೆಗಳೊಂದಿಗೆ ಕಾರ್ಯಕ್ರಮಗಳನ್ನಾಲಿಸಲು ತುಂಬು ಹೃದಯದಿಂದ ಸ್ವಾಗತ ಕೋರುತ್ತಿದ್ದೇವೆ.

ಆಕಾಶವಾಣಿ ವಿಜಯಪುರ ಇದೀಗ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವರದಿ. ಆತ್ಮೀಯರೇ, ಇನ್ನು ಮುಂದೆ ಬೆಳಿಗ್ಗೆ 6:10 ನಮ್ಮ ನಿಲಯದಿಂದ ವಂದನ ಭಕ್ತಿ ಗೀತೆಗಳು ಮೂಡಿಬರಲಿವೆ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಅಶ್ವಿನಿ ಪ್ರದೀಪ್ ಅವರು ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. 6:35 ರೈತರಿಗೆ ಸಲಹೆ ಕಾರ್ಯಕ್ರಮ ನಮ್ಮ ನಿಲಯದಿಂದ. 6:40 ಜನಪದ ಸಂಗೀತ ಕಾರ್ಯಕ್ರಮ ಮೂಡಿಬರುವುದು. ಈ ಬೆಳಿಗ್ಗೆ 7:15 ನಮ್ಮ ಕೇಂದ್ರದಿಂದ ಉದ್ಯೋಗ ವಾರ್ತೆ, ನಂತರ ಭಾವಗೀತೆಗಳು. 7:45, 8:45 ಹಾಗೂ ಇಂದು ಬೆಳಿಗ್ಗೆ 9:30 ನಮ್ಮ ನಿಲಯದಿಂದ ಕನ್ನಡ ಚಲನಚಿತ್ರ ಗೀತೆಗಳು ಮೂಡಿಬರಲಿವೆ. ಆತ್ಮೀಯರೇ, ಗಮನಿಸಿ, ಇಂದು ಬೆಳಿಗ್ಗೆ 8:30 ನಮ್ಮ ನಿಲಯದಿಂದ ಕಸ್ಟಮೈಸ್ಡ್ ಪ್ರಾಯೋಜಿತ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ಇಂದು ಬೆಳಿಗ್ಗೆ 9:00 ಎಂದಿನಂತೆ ಚಿಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವಿರಲಿದೆ. ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳು. ಬೆಳಿಗ್ಗೆ 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದ ಮೇಲೆ ಸಂಗ್ರಹಿಸಿದ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಮೂಡಿಬರುವುದು. ಮಧ್ಯಾಹ್ನ 12:05 ವನಿತಾ ವಿಹಾರ, ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿ ಕೈ

ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಿಸಿದ್ದಾರೆ ಎನ್ ಪೂರ್ಣಿಮಾ. 12:30 ಆರೋಗ್ಯ ಸಂಚಿಕೆ, ಇದರಲ್ಲಿ ಮಕ್ಕಳ ಸಾಮಾನ್ಯ ಬೆಳವಣಿಗೆಯ ಕುರಿತು ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿಬರುವುದು. 12:30 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೀರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಚಂದನ್ ಲೋಕೇಶ್, ಪ್ರಸ್ತುತಿ ತಿಮ್ಮಪ್ಪ. ಒಂದು ಗಂಟೆ 20 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮ 2:40 ಬಾಳ ಬೆಳಕು. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮವಿದೆ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಿಂದ ಜನಪದ ನಾಟಕ ಮೂಡಿಬರುವುದು. ಆತ್ಮೀರಿ ಇಂದು ಸಂಜೆ 7:45 ಕನ್ನಡದಲ್ಲಿ ಭಾಷಣ ಕೇಳಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆತ್ಮೀರಿ ಇದುವರೆಗೆ ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇದು ಆಕಾಶವಾಣಿಯ ವಿಜಯಪುರ FM.

ವಂದನಾ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಸಾರ ಮಾಡುತ್ತಿದ್ದೇವೆ ಬಸವೇಶ್ವರರ ವಚನವನ್ನು. ಗಾಯನ ಮಾಡಿದ್ದಾರೆ ರೇಣುಕಾ ನಾಕೋಡವರು.

0: ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಮೂಡಿಬರುವುದು.
1: ಇದು ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
2: ಆಕಾಶವಾಣಿ ಈಗ ಚಿಂತನ ಅಶ್ವಿನಿ ಪ್ರದೀಪ್ ಅವರಿಂದ.
3: ಆತ್ಮವಿಶ್ವಾಸ, ನಮ್ಮ ದೇಹದಲ್ಲಿರುವ ಆತ್ಮದ ಮೇಲೆ ಇರುವ ವಿಶ್ವಾಸವೇ ಆತ್ಮವಿಶ್ವಾಸ. ಆದರೆ ಇವತ್ತಿನ ಸಮಾಜದಲ್ಲಿ ಆತ್ಮವಿಶ್ವಾಸ ಎಂದರೆ ನನ್ನ ಸಾಮರ್ಥ್ಯದ ಮೇಲೆ ನನಗಿರುವ ನಂಬಿಕೆ ಅಥವಾ ನನ್ನ ಮೇಲೆ ನನಗಿರುವ ನಂಬಿಕೆ ಎಂದೇ ಹೇಳಬಹುದು. ನಾವು ಇವತ್ತು ಏನಾದರೂ ಸಾಧಿಸುತ್ತೇವೆ ಅಂದುಕೊಂಡರೆ ಅದು ನಮ್ಮ ಆತ್ಮವಿಶ್ವಾಸ. ಆತ್ಮವಿಶ್ವಾಸಕ್ಕೆ ಮೊದಲು ಬೇಕಾದದ್ದು ಆತ್ಮಜ್ಞಾನ, ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವುದೆಂದರ್ಥ. ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಬಹಳ ಮುಖ್ಯ. ಸೋಲೆ ಗೆಲುವಿನ ಸೋಪಾನ ಎಂಬಂತೆ 100 ಬಾರಿ ಸೋತಿದ್ದರೇನಂತೆ ಮತ್ತೆ ಪ್ರಯತ್ನಿಸುವ ಆತ್ಮವಿಶ್ವಾಸ ಇದ್ದರೆ ಗೆಲುವು ಖಚಿತ. ಥಾಮಸ್ ಆಲ್ವಾ ಎಡಿಸನ್ ಎಂಬ ವಿಜ್ಞಾನಿ 1000 ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದು ಜಗತ್ತಿಗೆ ಬೆಳಕಾದರು. ಅದು ಅವರಲ್ಲಿದ್ದ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯವಾಯಿತು. ಮನುಷ್ಯ ತನ್ನ ವ್ಯಕ್ತಿತ್ವಗಳನ್ನು ಹೊಸ ಆಯಾಮದಲ್ಲಿ ರೂಪಿಸಿಕೊಳ್ಳುವುದರ ಜೊತೆಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳುವುದರತ್ತ ಆಸಕ್ತಿ ಕಾಳಜಿ ವಹಿಸಬೇಕು. ಒಬ್ಬ ಗುರು ಅಶಕ್ತನನ್ನು ಶಕ್ತನಾಗಿಸಬಲ್ಲ. ಅದು ಅವನಲ್ಲಿರುವ ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ಆತ್ಮವಿಶ್ವಾಸ ಒಳ್ಳೆಯ ಸಂದರ್ಭದಲ್ಲಿ ಮಾತ್ರ ಬರುತ್ತೆ ಅಂತ ಹೇಳಲು ಸಾಧ್ಯವಿಲ್ಲ. ಯಾವುದಾದರೂ ಕಷ್ಟದ ಸಂದರ್ಭದಲ್ಲೂ ಬರಬಹುದು. ಜೀವನದಲ್ಲಿ 100 ಘಟನೆಗಳು ಸಂಭವಿಸುತ್ತವೆ. ನಮ್ಮ ಮನಸ್ಸು ಕಿವಿಯನ್ನು ತೆರೆದು ಅವುಗಳನ್ನು ಆಲಿಸಬೇಕು. ಯಾವುದೇ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬ ಆಲೋಚನೆ ಬಂದಾಗ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಎಂದು ಪ್ರಾಮಾಣಿಕವಾಗಿ ಒಳ್ಳೆ ಮನಸ್ಸಿನಿಂದಲೇ ಆರಂಭಿಸುತ್ತೇವೆ. ಆದರೆ ಹೊಂದಿಕೊಳ್ಳದ ಪರಿಸ್ಥಿತಿಯಲ್ಲಿ ನಮ್ಮ ಕಲ್ಪನೆಗೆ ಪ್ರತಿಕೂಲವಾಗಿ ವಿಫಲತೆಯನ್ನು ಅನುಭವಿಸಬೇಕಾದ ಪ್ರಸಂಗ ಎದುರಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ಕುಗ್ಗಿ ಇನ್ನು ಮುಂದೆ ಕೆಲಸಕ್ಕೆ ಬಾರದವರೆಂಬ ಆಲೋಚನೆಯಿಂದ ನಮ್ಮನ್ನು ನಾವೇ ನಿಂದಿಸಿಕೊಳ್ಳುತ್ತೇವೆ. ಯಾವಾಗ ಆತ್ಮನಿಂದನೆ ಪ್ರಾರಂಭವಾಗುತ್ತದೆಯೋ ಆಗ ನಮ್ಮಲ್ಲಿ ಆತ್ಮವಿಶ್ವಾಸ ಕುಂಠಿತವಾಗಿದೆ ಎಂದೇ ತಿಳಿಯಬೇಕು. ವಾಸ್ತವವಾಗಿ ನಕಾರಾತ್ಮಕ ಆಲೋಚನೆ ಎಂದರೆ ನಮ್ಮ ಶಕ್ತಿ ಸಾಮರ್ಥ್ಯದ ಕುರಿತು ನಾವೇ ಕೀಳಾಗಿ ಅಂದಾಜಿಸಿಕೊಳ್ಳುವುದು. ಕೈಲಾಗದವರು ಅಸಮರ್ಥರೆಂದು ಹೊಂದಿಕೊಳ್ಳುವುದನ್ನು ಆತ್ಮ ನ್ಯೂನ್ಯತಾ ಭಾವ ಎಂದು ಕರೆಯುತ್ತಾರೆ. ಯಾರಲ್ಲಾದರೂ ಈ ಭಾವನೆ ಮೂಡಿದಲ್ಲಿ ಅವರ ವ್ಯಕ್ತಿತ್ವ ವಿಕಾಸಕ್ಕೆ ಅಡ್ಡಿ ಉಂಟಾದಂತೆಯೇ ಸರಿ. ತನ್ನ ಕುರಿತು ತಾನೇ ಕೀಳಾಗಿ ಆಲೋಚಿಸುವಂತಹ ನಿಕೃಷ್ಟ ವಿಚಾರ ಮತ್ತೊಂದಿರದು. ಮೊದಲು ನಮ್ಮನ್ನು ನಾವು ಗೌರವಿಸಿಕೊಳ್ಳಬೇಕು. ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಬೇಕೇ ಹೊರತು ಆತ್ಮನಿಂದನೆ ಕೆಲಸಕ್ಕೆ ಬಾರದು. ಜೀವನದ ಮೇಲೆ ಆಸೆ ಅನುರಾಗವನ್ನು ಬೆಳೆಸಿಕೊಳ್ಳಬೇಕು. ಬಾಲ್ಯದಿಂದಲೇ ಆತ್ಮ ನ್ಯೂನ್ಯತಾ ಭಾವವನ್ನು ತೊಡೆದು ಹಾಕಬೇಕು. ಆತ್ಮ ನ್ಯೂನ್ಯತೆಯಿಂದ ಮುಕ್ತರಾಗಲು ದೃಢ ಪ್ರಯತ್ನ ಮಾಡದ ಹೊರತು ಮುಕ್ತಿ ಲಭಿಸದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು

ತೆಗೆದುಕೊಳ್ಳುತ್ತೀರಿ? ಇಂತಹ ಸಂದರ್ಭದಲ್ಲಿ ನಿಮ್ಮನ್ನು ಯಾರಾದರೂ ಹೊಗಳಬೇಕು ಅನಿಸುತ್ತದೆ, ಆಗ ನಿಮ್ಮ ಮನಸ್ಸು ಬದಲಾಗಿ ಆತ್ಮವಿಶ್ವಾಸ, ನವೋತ್ಸಾಹ ಮೂಡುತ್ತದೆ. ಆಗ ನಿಮ್ಮ ಮೇಲೆ ನಿಮಗೆ ನಂಬಿಕೆ, ಗೌರವ ಬೆಳೆಯುತ್ತದೆ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನು ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು. ನೀವು ಪ್ರತಿದಿನ ಬೆಳಗ್ಗೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಮುಖದಲ್ಲಿ ಮೂಡುವ ಭಾವನೆಗಳು ಗೋಚರವಾಗುತ್ತವೆ. ಅದಕ್ಕೆ ಬಲ್ಲವರು ಫೇಸ್ ಈಸ್ ಇಂಡೆಕ್ಸ್ ಆಫ್ ಮೈಂಡ್ ಎಂದಿದ್ದಾರೆ. ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚಿಸುವುದನ್ನು ರೂಢಿಸಿಕೊಳ್ಳಬೇಕು. ನಿಮ್ಮನ್ನು ಯಾರು ಏನೂ ಮಾಡಲಾರರು ಎನ್ನುವುದು ನಿಜ, ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಎಂತಹ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಬಾರದು. ತನ್ನ 53ನೇ ವರ್ಷದಲ್ಲಿ ಮಾರ್ಗರೇಟ್ ಥ್ಯಾಚರ್ ಬ್ರಿಟನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ತನ್ನ 65ನೇ ವಯಸ್ಸಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ ಪ್ರಧಾನಿಯಾದರು. ಗೋಲ್ಡ್ ಮೇಯರ್ ತನ್ನ 71ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲರನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತದೆ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ವಯಸ್ಸಾದರೂ ತನಗೆ ಬಂದ ಕೆಲಸವನ್ನು ಮಾಡುವ

0: ಮಾರ್ಗರೇಟ್ ಥ್ಯಾಚರ್ ಬ್ರಿಟನ್ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದರು. ತನ್ನ 65ನೇ ವಯಸ್ಸಿನಲ್ಲಿ ವಿನ್ಸ್ಟನ್ ಚರ್ಚಿಲ್ ಬ್ರಿಟನ್ ಪ್ರಧಾನಿಯಾದರು. ಗೋಲ್ಡ್ ಮೇಯರ್ ತನ್ನ 71ನೇ ವಯಸ್ಸಿನಲ್ಲಿ ಇಸ್ರೇಲ್ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಇವರೆಲ್ಲರನ್ನು ಗಮನಿಸಿದಾಗ ನಮಗೆ ತಿಳಿಯುತ್ತದೆ, ಆತ್ಮವಿಶ್ವಾಸ ಇದ್ದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಗೆಲ್ಲಲು ಸಾಧ್ಯ. ವಯಸ್ಸಾದರೂ ತನಗೆ ಬಂದ ಕೆಲಸವನ್ನು ಮಾಡುವುದಕ್ಕೆ ಯಾವುದು ಅಡ್ಡಿಯಲ್ಲ. ಅಡೆತಡೆಗಳನ್ನು ದಾಟಿ ಮುಂದುವರಿದ ದಿನವೇ ವ್ಯಕ್ತಿಗೆ ಜಯ. ನಿಮ್ಮ ವಯಸ್ಸು ಎಷ್ಟೇ ಆದರೂ ಆಗಿದ್ದರೂ ನಿಮ್ಮ ಆಲೋಚನೆ ಮಾತ್ರ ಯೌವನ ಹಂತದಲ್ಲೇ ಇರಬೇಕು. ಅದು ಗೆಲುವಿಗೆ ನಾಂದಿ. ನೀವು ಸರ್ವ ಸಮರ್ಥರೆಂಬ ಭಾವನೆ ನಿಮ್ಮಲ್ಲಿ ಉದ್ಭವಿಸಿದ ದಿನ ನಿಮ್ಮ ಸಾಮರ್ಥ್ಯ ನಿಜವಾಗಿಯೂ ದ್ವಿಗುಣಗೊಳ್ಳುತ್ತದೆ. ಪ್ರಪಂಚದಲ್ಲಿ ತನಗೊಂದು ಸ್ಥಾನ ಲಭಿಸುತ್ತದೆ ಎಂಬ ಭರವಸೆ ಉಂಟು ಮಾಡುವುದೇ ಆತ್ಮವಿಶ್ವಾಸಕ್ಕಿರುವ ಶಕ್ತಿ.
1: ಇದುವರೆಗೆ ಅಶ್ವಿನಿ ಪ್ರದೀಪ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ರೈತರಿಗೆ ಸಲಹೆ ಕಾರ್ಯಕ್ರಮ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬಳ್ಳುಳ್ಳಿ ಬೆಳಿಬೇಕು, ಬಳ್ಳುಳ್ಳಿ ಬೇಸಾಯ ಮಾಡಬೇಕು ಅನ್ನುವಂಥವರಿಗೆ ಇಲ್ಲಿ ಮಾಹಿತಿ ಅದ. ಸಾವಯವ ಪದಾರ್ಥಗಳಿಂದ ಕೂಡಿದಂತಹ ಸಾಧಾರಣ ಕಪ್ಪು ಅಥವಾ ನೀರು ಬಸಿದು ಹೋಗುವಂತಹ ಗೂಡು ಮಣ್ಣಿನೊಳಗೆ ಬಳ್ಳುಳ್ಳಿ ಚಲೋತ್ತಾಗಿ ಬೆಳೀತದ. ಬಳ್ಳುಳ್ಳಿಯನ್ನ ಮುಂಗಾರು ಮತ್ತು ಹಿಂಗಾರು ಬೆಳೆಯಾಗಿ ಬೆಳಿಬಹುದು. ಜೂನ್ ಜುಲೈ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡಬಹುದು. ತಳಿಗಳ ಬಗ್ಗೆ ಹೇಳಬೇಕು ಅಂತಂದ್ರೆ ಘಾವರಿ ಮತ್ತು ರಾಜುಳ್ಳಿ ಗಡ್ಡೆ ಅನ್ನುವಂತಹ ಎರಡು ತಳಿಗಳನ್ನು ನಮ್ಮ ರಾಜ್ಯದೊಳಗೆ ಹೆಚ್ಚಾಗಿ ಬೆಳೆಯಲಾಗ್ತಾ ಇದೆ. ಇವೆರಡೂ ಹೆಚ್ಚು ಇಳುವರಿ ಕೊಡುವಂತಹ ತಳಿಗಳಾಗಿದ್ದು ಉತ್ತಮ ಶೇಖರಣಾ ಗುಣವನ್ನು ಹೊಂದ್ಯಾವ. ಒಂದು ಹೆಕ್ಟೇರ್ಗೆ 375-500 ಕೆಜಿಯಷ್ಟು ನಾಟಿ ಮಾಡುವಂಥ ಇಲುಕುಗಳು ಬೇಕಾಗ್ತವೆ. 25 ಟನ್ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್, 125 ಕೆಜಿಯಷ್ಟು ಸಾರಜನಕ ಮತ್ತು ರಂಜಕ ಪೊಟ್ಯಾಷ್, ತಲಾ 62.5 ಕೆಜಿಯಷ್ಟು ಒದಗಿಸುವಂಥ ರಸಗೊಬ್ಬರಗಳು ಬೇಕಾಗ್ತವೆ. ಬಳ್ಳುಳ್ಳಿಯನ್ನು ಎರಡು ರೀತಿಯೊಳಗೆ ನಾಟಿ ಮಾಡುವಂತಹ ಕ್ರಮಗಳು ರೂಢಿಯೊಳಗದವ. ಕುಳಿ ಬಿತ್ತನೆ ಮಾಡುವಂಥದ್ದು, ಆಮೇಲೆ ದೋಣಿ ಸಾಲು ಬಿತ್ತನೆ ಮಾಡುವಂಥದ್ದು. ಕುಳಿ ಬಿತ್ತನೆ ಅಂತಂದ್ರೆ ಭೂಮಿ ಸಿದ್ಧವಾದ ನಂತರ ಕೊಟ್ಟಿಗೆ ಗೊಬ್ಬರವನ್ನು ಮಣ್ಣಿನೊಳಗೆ ಮಿಶ್ರಣ ಮಾಡಬೇಕು. ನೀರು ಹಾಯಿಸೋದಕ್ಕೆ ಅನುಕೂಲ ಆಗುವಂಗೆ ಭೂಮಿಯನ್ನು ಮಡಿಗಳಾಗಿ ವಿಂಗಡಣೆ ಮಾಡಬೇಕು. ಶಿಫಾರಸು ಮಾಡಿದ ರಂಜಕ ಪೊಟ್ಯಾಷ್ ಮತ್ತು 50% ಸಾರಜನಕವನ್ನು ಮಣ್ಣಿನೊಳಗೆ ಮಿಶ್ರ ಮಾಡಬೇಕು. ಈ ರೀತಿ ತಯಾರಿಸಿದಂಥ ಮಡಿಗಳಲ್ಲಿ ಇಲುಕುಗಳ ತುದಿ ಮ್ಯಾಲಿರುವಂಗೆ 15 ಸೆಂಟಿಮೀಟರ್ ಸಾಲುಗಳಲ್ಲಿ 7 ಸೆಂಟಿಮೀಟರ್ಗೆ ಬಂದ್ರಂಗೆ ಬಿತ್ತಿ ನಾಟಿ ಮಾಡಬೇಕು. ನಾಟಿ ಮಾಡಿದ ಕೂಡಲೇ ನೀರು ಹಾಯಿಸಬೇಕು. ಇನ್ನುಳಿದ 50% ಸಾರಜನಕವನ್ನು ನಾಟಿ ಮಾಡಿದ 6 ವಾರಗಳ ನಂತರ ಮೇಲುಗೊಬ್ಬರವಾಗಿ ಒದಗಿಸಬೇಕು. ಇನ್ನು ದೋಣಿ ಸಾಲು ಬಿತ್ತನೆ ಅಂತಂದ್ರೆ ಭೂಮಿ ಸಿದ್ಧವಾದ ನಂತರ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮತ್ತು ಶಿಫಾರಸು ಮಾಡಿದಂಥ ರಂಜಕ ಪೊಟ್ಯಾಷ್ ಮತ್ತು 50% ಸಾರಜನಕವನ್ನು ಮಣ್ಣಿನೊಳಗೆ ಚಲೋತ್ತಗೆ ಮಿಶ್ರಣ ಮಾಡಬೇಕು. ಮಡಿಗಳಲ್ಲಿ 15 ಸೆಂಟಿಮೀಟರ್ ಅಂತರದೊಳಗೆ ದೋಣಿ ಸಾಲುಗಳನ್ನು ಮಾಡಬೇಕು. ನಂತರ 7.5 ಸೆಂಟಿಮೀಟರ್ ಅಂತರದೊಳಗೆ ಬಿತ್ತಿ ಮಣ್ಣಿನಿಂದ ಮುಚ್ಚಬೇಕು. ನಾಟಿ ಮಾಡಿದ ನಂತರ ನೀರು ಹಾಯಿಸಬೇಕು. ಇನ್ನುಳಿದ 50% ಸಾರಜನಕವನ್ನು ನಾಟಿ ಮಾಡಿದ 6 ವಾರಗಳ ನಂತರ ಮೇಲುಗೊಬ್ಬರವಾಗಿ ಒದಗಿಸಬೇಕು. ಮಣ್ಣು ಮತ್ತು ಹವಾಮಾನಕ್ಕೆ ಅನುಸರಿಸಿ 8-10 ದಿನಗಳಿಗೊಮ್ಮೆ ನೀರು ಕೊಡಬೇಕು ಮತ್ತು ನಿಗದಿತವಾಗಿ ಕಳೆಗಳನ್ನು ತೆಗಿತಾ ಇರಬೇಕು. ಬೀಜದಿಂದ ಹರಡುವಂತಹ ಕಳೆಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಬಳ್ಳುಳ್ಳಿ ಬಿತ್ತಿದ ದಿವಸ ಅಥವಾ ಮರುದಿವಸ 1 ಹೆಕ್ಟೇರಿಗೆ 2 ಲೀಟರ್ನಷ್ಟು ಬ್ಯೂಟಾಕ್ಲೋರ್ 50 ED 1,000 ಲೀಟರ್ ನೀರಿನೊಳಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಸಿಂಪರಣೆಯ ಸಮಯದೊಳಗೆ ಮಣ್ಣಿನೊಳಗೆ ಸಾಕಷ್ಟು ತೇವಾಂಶ ಇರುವಂಗೆ ನೋಡಿಕೊಳ್ಬೇಕು. ಎಲೆಗಳು ಹಳದಿ ಅಥವಾ ಕಂದು ಬಣ್ಣಕ್ಕೆ ತಿರುಗಿ ಒಣಗುವಂತಹ ಸೂಚನೆಗಳು ಕಂಡು ಬಂದಾಗ ಬಳ್ಳುಳ್ಳಿಯನ್ನು ಕೊಯ್ಲು ಮಾಡಬಹುದು. 1 ಹೆಕ್ಟೇರಿಗೆ 8 ಟನ್ನಷ್ಟು ಗಡ್ಡೆಗಳನ್ನು ನಿರೀಕ್ಷೆ ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ಅಥವಾ ತೋಟಗಾರಿಕಾ ತಜ್ಞರನ್ನು ಸಂಪರ್ಕ ಮಾಡಬಹುದು.
0: ಇದುವರೆಗೆ ಡಾಕ್ಟರ್ ಸೋಮಶೇಖರ್ ರೂಢಿ ಅವರಿಂದ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಕಾರ್ಯಕ್ರಮ ಮೂಡಿ ಬಂದದ್ದು ಆಕಾಶವಾಣಿಯ ವಿಜಯಪುರ FM ನಿಂದ.

ಆತ್ಮೀರೇ, ಇಂದು ಸಂಜೆ 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ. ಬಸವಣ್ಣನ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮದಂಡಿ.

ಆಕಾಶವಾಣಿ ವಿಜಯಪುರ ಕೇಂದ್ರ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೇವಕ್ಕ ಆರ್ ತುಳಜಮ್ಮನವರ್ ಹಾಗೂ ತಂಡದವರಿಂದ ಕೋಲಾಟದ ಪದಗಳು.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳಿಗೆ.

0: ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.
1: ಮರ ಗಿಡ ಪಕ್ಷಿ ಸಂಕುಲವನ್ನು ರಕ್ಷಿಸಬೇಕಂತೂ ಕೇವಲ ಸೌಂದರ್ಯಕ್ಕಾಗಿ ಅಲ್ಲ, ಮನುಕುಲದ ಉಳಿವಿಗಾಗಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ್ ಘರ್ ತಿರಂಗಾ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗಾ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದಿನಿಂದ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022ರಲ್ಲಿ ಆರಂಭವಾದ ಹರ್ ಘರ್ ತಿರಂಗಾ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗಾ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
1: ಧ್ವಜ ಸಂಹಿತೆ 2002ರನ್ವಯ ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೈದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021ರಲ್ಲಾದ ತಿದ್ದುಪಡಿಯ ಪರಿಣಾಮ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿ ವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
0: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತ

0: ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗಾ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗಾ, ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟ್ರೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16ನೇ ತಾರೀಖು ಸಂಜೆ 4:30ಕ್ಕೆ ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
4: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡ್ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡ್ನಲ್ಲಿ ಈಗಾಗಲೇ ಬಿಟೆಕ್ ನಲ್ಲಿ ಕ್ವಾಂಟಮ್ ಮೈನರ್ ಮತ್ತು ಎಂಟೆಕ್ ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. ಎರಡನೇದು ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಷನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
0: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ KS ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ

0: ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜೆ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ ಎಂಎಚ್ ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ ಜೆಎಸ್ಡಬ್ಲ್ಯೂ ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ ಘರ ತಿರಂಗ ಅಭಿಯಾನ ರಾಷ್ಟ್ರೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಉದ್ಯೋಗ ವಾರ್ತೆ.
2: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಾಂತೇಶ್ ಕೋತಿನ್. ಕೆಎಸ್ಪಿಯಲ್ಲಿ ಖಾಲಿ ಇರುವ 2,314 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2,314. ವಿದ್ಯಾರ್ಥಿ, ಪಿಯುಸಿ ಮತ್ತು ಐಟಿಐಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 33 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ. ಕರ್ನಾಟಕ ಅರಣ್ಯ ಬುಡಕಟ್ಟು ಜನಾಂಗಕ್ಕೆ 38 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KA ನೋಡಬಹುದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ ಸ್ಪೆಷಲಿಸ್ಟ್ ಆಫೀಸರ್ ಮತ್ತು ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 395. ವಿದ್ಯಾರ್ಥಿ, ಯಾವುದೇ ಡಿಗ್ರಿ, LLB, CA, ME ಮತ್ತು MTech ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 22 ವರ್ಷ, ಗರಿಷ್ಠ 50 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ, PWBD ಅಭ್ಯರ್ಥಿಗಳಿಗೆ 10 ವರ್ಷ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, PWBD ಅಭ್ಯರ್ಥಿಗಳಿಗೆ 177 ರೂಪಾಯಿ. ಇನ್ನು ಸಾಮಾನ್ಯ, EWS ಮತ್ತು OBC ಅಭ್ಯರ್ಥಿಗಳಿಗೆ 1,180 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.unionbankofindia.co.in ಅನ್ನು ನೋಡಬಹುದು. ಕರ್ನಾಟಕ ರೆಸಿಡೆಂಟಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಸೊಸೈಟಿ ಸ್ಕೂಲ್ಸ್ನಲ್ಲಿ ಖಾಲಿ ಇರುವ 1,087 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 1,087. ವಿದ್ಯಾರ್ಥಿ, ವಿಷಯವಾರು ಹುದ್ದೆಗಳಿಗೆ ವಿವಿಧ ರೀತಿಯ ವಿದ್ಯಾರ್ಥಿಯನ್ನು ನಿಗದಿ ಮಾಡಲಾಗಿದೆ. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 45 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 48 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ 50 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 13/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/KAA ನೋಡಬಹುದು. ಕರ್ನಾಟಕ ಲೋಕಾಯುಕ್ತದಲ್ಲಿ ಖಾಲಿ ಇರುವ ಕ್ಲರ್ಕ್ ಕಂ ಟೈಪಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 26. ವಿದ್ಯಾರ್ಥಿ ಪಿಯುಸಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಮತ್ತು ಮಾಜಿ ಸೈನಿಕರಿಗೆ 250 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ವಿಕಲಚೇತನರಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಲೋಕಾಯುಕ್ತ .karnataka.gov.in ಅನ್ನು ನೋಡಬಹುದು. ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 750. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಡಿಪ್ಲೊಮಾ ಮತ್ತು ಬಿಇಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 43 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ ಮತ್ತು PWBD ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/kea ನೋಡಬಹುದು. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ IBPS ಖಾಲಿ ಇರುವ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 11,403. ವಿದ್ಯಾರ್ಥಿ ಸಂಬಂಧಪಟ್ಟ ವಿಷಯದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು PWBD ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡ್ಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ 850 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ PWBD ಮತ್ತು ಮಾಜಿ ಸೈನಿಕರಿಗೆ ಹಾಗೂ DESM ಅಭ್ಯರ್ಥಿಗಳಿಗೆ 175 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 11/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ www.ibps.in ಅನ್ನು ನೋಡಬಹುದು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇರುವ ಫಾರೆಸ್ಟ್ ಅಬ್ಸರ್ವರ್ ಗ್ರೂಪ್ ಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 675. ವಿದ್ಯಾರ್ಥಿ SSLC ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 30 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 32 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಪ್ರವರ್ಗ 2A 2B, ಪ್ರವರ್ಗ 3A 3B ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ. ಇನ್ನು ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 100 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಮಹಿಳೆಯರಿಗೆ ಹಾಗೂ ತೃತೀಯ ಲಿಂಗಿಗಳಿಗೆ 50 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ aranya.gov.in ಅನ್ನು ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.

ಇದುವರೆಗೆ ಭಾವಗೀತೆಯೊಂದನ್ನು ಪ್ರಸಾರ ಮಾಡಲಾಯಿತು. ಇದು ಆಕಾಶವಾಣಿ ವಿಜಯಪುರ.

0: ఆకాశవాణి విజయపుర ఎఫ్ఎం ఇదీగ కెల ప్రకటనెగళు.
1: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಏ ಬಸ್ಯಾ ಬಸ್ಯಾ, ಹಿಂಗ ನೆಲ ಒರೆಸುದು ಕೈಯಾಗೇನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡು ಒಗಿ ಅದನ್ನ ಹತ್ಲಾಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
1: ಅವರ ನಾನು ಸಾಲಿಗೆ ಹೋಗ್ತೀನಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನಿ ರೀ ಅವರ, ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನಿ, ಓದ್ಕೋತೀನಿ.
0: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕೂಲಿ ತಗೊಂಡ್ ಹೋಗ್ತಾನಲ್ಲ ಕುಡಿಯಾಕ, ಅದನ್ನ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
1: ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

ಆಕಾಶವಾಣಿಯ ಎಫ್ಎಂ ವಿಜಯಪುರ ಕೇಂದ್ರವಿದು. ಇನ್ನು ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲನ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆಯ ಬದ್ದತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಾಮ್ಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3ರಂದು ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2ರಿಂದಲೂ ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28

0: ಮತ್ತು ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ದಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ದಿಮತ್ತೆಗೆ ಸಿದ್ಧವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ಧಿ, ಜೀವನ ಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಟ್ರಿಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9th ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದ್ದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜೆಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ದತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017 ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.

ಮತ್ತು ಮುಖ್ಯ ಅಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿಯ ವಿಜಯಪುರ ಎಫ್ಎಂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಮೊದಲಿಗೆ ಪ್ರಕಟಣೆಗಳು.
1: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
2: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
1: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
2: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಸಂಪರ್ಕಿಸಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಇಂದಿನ ಭಾರತ ಚಿತ್ರದಿಂದ ಇದ್ದ ಎರಡು ಗೀತೆಗಳನ್ನು ಎಸ್ ಜಾನಕಿ ಹಾಗೂ ಸಂಘಟಿಗರ ಸ್ವರಗಳಲ್ಲಿ ಕೇಳಿದ್ರಿ. ಚಕ್ರವರ್ತಿಯವರ ರಾಗ ಸಂಯೋಜನೆ ಇದ್ದು ಸಾಹಿತ್ಯ ಜಿ ಉದಯಶಂಕರ್ ಅವರದ್ದಾಗಿತ್ತು.

ಆಕಾಶವಾಣಿಯ ವಿಜಯಪುರ ಎಫ್ಎಂ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ.

0: ಆಕಾಶವಾಣಿ ವಿಜಯಪುರ ಕೇಂದ್ರವಿದು. ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಮೊದಲಿಗೊಂದು ಪ್ರಕಟಣೆ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿನಂದು ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಅಮೃತಧಾರೆ ಚಿತ್ರದಿಂದ ಇದ್ದ ಎರಡು ಗೀತೆಗಳು.

ಇದುವರೆಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇದು ಆಕಾಶವಾಣಿ ವಿಜಯಪುರ FM. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ, ನಿರೀಕ್ಷಿಸಿ.

0: ಏನ್ ಪ್ಲಾನ್ ಮಾಡಿದ್ಯಾ?
1: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
0: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
1: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
2: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
1: ಕೊನೆಯ ದಿನಾಂಕ 13/8/2026.
2: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
3: ಆಕಾಶವಾಣಿ ವಿಜಯಪುರ ಜಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ ಇದೀಗ.
4: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಜಜ್ಜಿ ರೊಟ್ಟಿ ಚೌಳಿಕಾಯಿ.
5: ನಮಸ್ಕಾರಪ್ಪ ದೋಸ್ತ. ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದ ಭಾರತ ಬಿಟ್ಟು ತೊಲಗಿ ಚಳವಳಿ ಬಗ್ಗೆ ಚರ್ಚೆ ಮಾಡೋಣ.
6: ಹಾಂ, ಮಾಡೋಣ. ಈ ಚಳವಳಿಯನ್ನು 1947 August 8 ಮುಂಬೈನ ಗೋವಾಲಿಯಾ ಟ್ಯಾಂಕ್ ಮೈದಾನದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಆರಂಭಿಸಿದ್ರಲ್ಲ.
5: ಹಾಂ, ಅವರು ಆರಂಭಿಸಿದ್ರು. ಆದರೆ ಇದು ಯಾಕೆ ಆರಂಭ ಆಯ್ತು ಅನ್ನೋದು ನನಗೆ ಗೊತ್ತೇ ಇಲ್ಲ ನೋಡು.
6: ಹೌದಾ? ಬ್ರಿಟಿಷರು ತಕ್ಷಣ ಭಾರತವನ್ನು ಬಿಟ್ಟು ಹೋಗಬೇಕು ಎಂಬುದು ಇದರ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದರು.
5: ಆಗಿನ ಕಾಲದಾಗ ದ್ವಿತೀಯ ವಿಶ್ವಯುದ್ಧ ನಡೀತಿತ್ತು. ಬ್ರಿಟಿಷರು ಭಾರತದ ಜನರ ಒಪ್ಪಿಗೆಯಲ್ಲಿ ಯುದ್ಧದಲ್ಲಿ ಭಾರತವನ್ನು ತೊಡಗಿಸಿದ್ರಂತ. ಹೌದಾ?
6: ಹೌದು. ಅದರಿಂದ ಭಾರತೀಯರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಸ್ವಾತಂತ್ರ್ಯಕ್ಕಾಗಿ ನಿರ್ಣಾಯಕ ಹೋರಾಟ ನಡೆಸುವ ಅಗತ್ಯ ಉಂಟಾಯ್ತು ನೋಡು.
5: ಅಂದ್ರೆ ಈ ಚಳವಳಿ ಆರಂಭ ಆದ ತಕ್ಷಣ ಬ್ರಿಟಿಷರು ಏನು ಮಾಡಿದರು?
6: ಬ್ರಿಟಿಷರು ಗಾಂಧೀಜಿಯವರನ್ನು ಸೇರಿದಂತೆ ಹಲವಾರು ರಾಷ್ಟ್ರೀಯ ನಾಯಕರನ್ನು ಬಂಧಿಸಿದರು. ಆದರೂ ಜನರು ಹೋರಾಟವನ್ನು ಮುಂದುವರಿಸಿದರು ನೋಡು.
5: ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಸೇರಿದಂತೆ ಸಮಾಜದ ಎಲ್ಲ ವರ್ಗದ ಜನರು ಈ ಚಳವಳಿ ಭಾಗವಹಿಸಿದ್ರಂತ. ಹೌದಾ?
6: ಹೌದು. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದು ಜನರು ಬ್ರಿಟಿಷರ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನೋಡು.
5: ಇದು ಬರೇ ಗಂಡಸರ ಆಟ ಆಯ್ತಾನ ಇದ್ರಾಗ? ಮತ್ತು ಈ ಚಳವಳಿಯಲ್ಲಿ ಮಹಿಳೆಯರ ಪಾತ್ರನೂ ಭಾಳ ಮಹತ್ವದೈತಲ್ಲ.
6: ಖಂಡಿತ. ಅರುಣಾ ಆಸಪಲ್ಲಿ ಸೇರಿದಂತೆ ಅನೇಕ ಮಹಿಳೆಯರು ಧೈರ್ಯದಿಂದ ಹೋರಾಟದಲ್ಲಿ ಭಾಗವಹಿಸಿದರು.
5: ಬ್ರಿಟಿಷರ ದಮನ ನಡೆಯೂ ಭಾರತೀಯರ ಸ್ವಾತಂತ್ರ್ಯ ಸಂಕಲ್ಪ ಮತ್ತಷ್ಟು ಬಲ ಆಯ್ತಲ್ಲ.
6: ಈ ಚಳವಳಿ ತಕ್ಷಣ ಸ್ವಾತಂತ್ರ್ಯವನ್ನು ತರಲಿಲ್ಲ. ಆದ್ರೆ ಬ್ರಿಟಿಷರಿಗೆ ಭಾರತವನ್ನು ಹೆಚ್ಚು ಕಾಲ ಆಳುವುದು ಸಾಧ್ಯವಾಗಲಿಲ್ಲ ನೋಡು.
5: ಅನ್ನೋದವ್ರಿಗೆ ಗೊತ್ತಾಯ್ತು. ನಂಗೆ ಬಾದನ ಆಳಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಗೊತ್ತಾಯ್ತು ಅವ್ರಿಗೆ. ಅಂದ್ರೆ ಇದು ಸ್ವಾತಂತ್ರ್ಯ ಹೋರಾಟದ ಕೊನೆಯ ದೊಡ್ಡ ಆಂದೋಲನ ಅಂತ ಹೇಳ್ಬೋದನ?
6: ಹೌದು. 1947 ಭಾರತಕ್ಕೆ ಸ್ವಾತಂತ್ರ್ಯ ದೊರಕುವ ದಾರಿಯನ್ನು ಈ ಚಳವಳಿ ಸುಗಮಗೊಳಿಸಿತ್ತು ನೋಡು.
5: ಈ ಚಳವಳಿಯಿಂದ ನಮಗೇನು ಪಾಠ ಸಿಕ್ತು?
6: ದೇಶಪ್ರೇಮ, ಏಕತೆ ಮತ್ತು ಸ್ವಾತಂತ್ರ್ಯದ ಮೌಲ್ಯವನ್ನು ಇದು ಕಲಿಸಿಕೊಡ್ತತಿ.
5: ಗಾಂಧೀಜಿಯವರು ಅಹಿಂಸಾ ತತ್ವವು ಇದರಲ್ಲಿ ಪ್ರಮುಖವಾಗಿತ್ತಂತಲ್ಲ. ಹೌದಾ?
6: ಹೌದು. ಅಹಿಂಸೆಯ ಮೂಲಕವೂ ದೊಡ್ಡ ಬದಲಾವಣೆ ಸಾಧ್ಯ ಎಂಬುದನ್ನು ಅವರು ತೋರಿಸಿದರು.
5: ಇಂದಿನ ಯುವಕರು ಈ ಇತಿಹಾಸವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ನೋಡಪ್ಪ.
6: ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಸಾವಿರಾರು ಜನರ ತ್ಯಾಗದ ಫಲವಾಗೈತಿ.
5: ಸರಿ ದೋಸ್ತ, ಭಾರತ ಬಿಟ್ಟು ತೊಲಗಿ ಚಳವಳಿಯು ಭಾರತೀಯರ ಏಕತೆ, ಧೈರ್ಯ ಮತ್ತು ಸ್ವಾತಂತ್ರ್ಯದ ಬಯಕೆಯ ಪ್ರತೀಕ ಆಗ್ಯದ ನೋಡಪ್ಪ.
6: ಹೌದು.
4: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಗಂಗಾಧರ್ ಅಗಸರ್ ಹಾಗೂ ಸಿದ್ರಾಯ್ ಸಾಳಂಕೆ.
0: ಈಗ ಕೇಳಿ ಒಂದು ನೀತಿ ಕತೆ.
7: ನಮಸ್ಕಾರ ಆತ್ಮೀಯ ಕೇಳುಗರಿಗೆಲ್ಲ, ನೀತಿ ಕಥೆಗೆ ಸ್ವಾಗತ. ಒಂದ್ ಬಾರಿ ಒಂದ್ ನರಿ ಕಾಡನ್ನ ಬಿಟ್ಟು ಒಂದು ಊರನ್ನ ಪ್ರವೇಶ ಮಾಡ್ತು. ಹೀಗೆ ಊರಿನ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರೋ ಇದನ್ನ ನೋಡಿ ಗದ್ರಿದ್ರು. ಅದನ್ನ ಕೇಳಿ ನರಿ ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತು. ಅವಸರದಿಂದ ಓಡ್ತಾ ಓಡ್ತಾ ಒಬ್ಬ ಅಗಸನ ಮನೆಯ ಬಳಿ ಬಂದು ಅವನು ಬಟ್ಟೆಗೆ ಹಾಕಬೇಕು ಅಂತ ಹೇಳಿ ತಯಾರಿಸಿಟ್ಟ ನೀಲಿ ಬಣ್ಣದ ದ್ರಾವಣದಲ್ಲಿ ಈ ನರಿಯು ಬಿದ್ದ್ಬಿಡ್ತು. ಅಲ್ಲಿಯೇ ಹೊರಳಾಡಿ ಹೇಗೋ ಅಲ್ಲಿಂದ ಪಾರಾಗಿ ಓಡ್ ಬಂತು. ಕಣ್ಣು ಸಹ ಕಾಣಿಸದಂತೆ ಮೈಗೆಲ್ಲ ನೀಲಿ ಬಣ್ಣ ಮೆತ್ಕೊಂಡ್ಬಿಡ್ತು. ಹೀಗೆ ತನ್ನನ್ನೇ ತಾನು ಒಂದ್ಸತಿ ನಿಂತು ನೋಡ್ಕೊಳ್ತು. ಅಯ್ಯೋ, ನನ್ನ ಮೈ ಬಣ್ಣವೇ ಬದಲಾಗ್ಬಿಟ್ಟಿದೆಯಲ್ಲ ಅಂತ ನಿಂತು ನೋಡ್ಕೊಳ್ತು. ಹೀಗೆ ಮೈ ಬಣ್ಣವೇ ಬದಲಾಗಿರೋದ್ರಿಂದ ಎಲ್ಲಾ ಪ್ರಾಣಿಗಳನ್ನ ಹೆದರಿಸಿ ನಾನು

0: ಕಾಡಿನಲ್ಲಿ ರಾಜನಾಗಿ ಬಾಳ್ಬಹುದು ಅಂತ ಅಂದ್ಕೊಳ್ತು. ಯಾವುದೇ ಪ್ರಾಣಿಗಳಿಗೆ ನನ್ನ ನಿಜವಣ್ಣ ಗೊತ್ತಾಗೋದಿಲ್ಲ, ನಾನು ನರಿ ಅನ್ನೋದು ತಿಳಿಯೋದಿಲ್ಲ ಅಂತ ಯೋಚನೆ ಮಾಡಿ ಕಾಡಿಗೆ ಹೋಗಿ ಕಾಡಿನಲ್ಲಿರೋ ಎಲ್ಲಾ ಪ್ರಾಣಿಗಳಿಗೆ ಆದೇಶ ಮಾಡ್ತು. ಕಾಡಿನ ಎಲ್ಲಾ ಪ್ರಾಣಿಗಳೇ ತಕ್ಷಣವೇ ನನ್ನೆದುರಿಗೆ ಹಾಜರಾಗಬೇಕು ಅಂತ ಆಜ್ಞೆ ಮಾಡ್ತು. ಆಗ ಎಲ್ಲಾ ಪ್ರಾಣಿಗಳು ನೀಲಿ ಬಣ್ಣದ ಈ ನರಿಯ ಎದುರುಗಡೆ ಹಾಜರಾದವು. ನೀಲಿ ಬಣ್ಣದ ಈ ಪ್ರಾಣಿ ಅಂತಹದ್ದು, ಅದರ ಪರಾಕ್ರಮ ಹೇಗಿದೆ, ಇದು ಏನನ್ನ ತಿಂದು ಬದುಕ್ತದೆ ಅಂತೆಲ್ಲ ಆಲೋಚನೆ ಮಾಡ್ತಾ ಗುಸುಗುಸು ಪಿಸು ಪಿಸು ಅಂತ ಮಾತನಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ವು. ಆಗ ನರಿಯು ದೊಡ್ಡ ದನಿಯಲ್ಲಿ ಎಲ್ಲಾ ಪ್ರಾಣಿಗಳ ಕುರಿತು ಹೀಗೆ ಹೇಳ್ತು. ಪ್ರಾಣಿಗಳೇ, ಕಾಡಿನ ದೇವತೆಯು ಆಡಳಿತ ನಡೆಸಲು ನನ್ನನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾಳೆ. ನಾನು ಈ ಲೋಕದವನೇ ಅಲ್ಲ. ನಿಮ್ಗೆ ತಿಳಿದ ಹಾಗೆ ನೀಲಿ ಬಣ್ಣ ಹೊಂದಿರೋ ನನ್ನಂತಹ ಪ್ರಾಣಿಯನ್ನ ನೀವೆಂದಾದ್ರೂ ನೋಡಿದ್ದೀರಾ? ಇಲ್ಲ ತಾನೆ. ಎಲ್ರೂ ನನ್ನ ಆಜ್ಞೆಯಂತೆ ನಡೆದುಕೊಳ್ಬೇಕು ಅಂತ ಗಂಭೀರವಾಗಿ ಆಜ್ಞೆ ಮಾಡ್ತು. ದೇವತೆಯೇ ಸ್ವತಃ ನನ್ನನ್ನ ಇಲ್ಲಿಗೆ ಕಳುಹಿಸಿಕೊಟ್ಟಿದ್ದಾಳೆ. ಅದಕ್ಕಾಗಿ ಇನ್ಮುಂದೆ ನಾನು ಹೇಳ್ದ ಹಾಗೆ ನನ್ನ ಆಜ್ಞೆಯಂತೆ ಎಲ್ರೂ ಕೂಡ ನಡೆದುಕೊಳ್ಬೇಕು ಅಂತ ನರಿ ಹೇಳ್ತು. ಕೆಲವು ಚಿಕ್ಕ ಪುಟ್ಟ ಪ್ರಾಣಿಗಳು ಮರು ಮಾತನಾಡದೆ ತಲೆ ಆಡಿಸಿ ಒಪ್ಪಿಗೆಯನ್ನ ಸೂಚಿಸಿದ್ವು. ಅಲ್ಲದೆ ಸಿಂಹ, ಹುಲಿ, ತೋಳ ಮುಂತಾದ ಪ್ರಾಣಿಗಳು ಕೂಡ ತಾವು ಹಿಂದೆಂದೂ ಕಾಣದ ನೀಲಿ ಬಣ್ಣದ ಪ್ರಾಣಿಯ ಆಜ್ಞೆಯನ್ನ ಪರಿಪಾಲಿಸಲು ಶುರು ಮಾಡಿದ್ವು. ಹೀಗೆ ಎಲ್ಲಾ ಪ್ರಾಣಿಗಳು ಆ ಬಣ್ಣದ ನರಿ ಹೇಳಿದಂತೆ ಕಾರ್ಯ ಮಾಡತೊಡಗಿದ್ವು. ಹಿಂದೆ ಸಿಂಹರಾಜನಾಗಿದ್ದಾಗ ಮಂತ್ರಿಗಳ ಸ್ಥಾನ ನರಿಗಳಿಗಿತ್ತು. ಅಂದ್ರೆ ಸಿಂಹವನ್ನ ರಾಜನ ಸ್ಥಾನದಿಂದ ಇಳಿಸಿ ಈ ನೀಲಿ ಬಣ್ಣದ ಪ್ರಾಣಿ ಸಿಂಹವನ್ನ ಪ್ರಧಾನ ಮಂತ್ರಿಯನ್ನಾಗಿಸಿ ತಾನು ರಾಜನಾಗಿ ಆಡಳಿತ ಮುಂದುವರಿಸಿತು. ಇದರಿಂದ ಇನ್ನುಳಿದ ನರಿಗಳಿಗೆ ಅಧಿಕಾರ ಪದವಿ ಹೋಯಿತು ಅಂತ ಚಿಂತೆ ಆಯಿತು. ಒಂದೆರಡು ದಿನ ಕಳೆದ ಹಾಗೆ ಎಲ್ಲಾ ನರಿಗಳು ಸಭೆ ಸೇರಿ ಚರ್ಚೆ ಮಾಡಿದ್ವು. ಮಿತ್ರರೇ, ನಾವೆಲ್ಲ ಇಲ್ಲಿ ನರಿಗಳಿದ್ದೇವೆ. ನೀಲಿ ಬಣ್ಣದ ಪ್ರಾಣಿಗೆ ನಮ್ಮಂತೆಯೇ ಹೋಲಿಕೆ ಇದ್ರೂ ಕೂಡ ಆ ನರಿಯು ಮಹಾರಾಜನಾಗಿ ಮೆರೀತಾ ಇದೆ. ಆಗ್ಲೇ ನಮ್ಮ ಮಂತ್ರಿ ಪದವಿಯನ್ನು ಸಹ ದೂರ ಮಾಡ್ಬಿಡ್ತು. ಮಹಾರಾಜನಾದ ಆ ಬಣ್ಣದ ಪ್ರಾಣಿಯಲ್ಲಿ ಯಾವ ದುರ್ಬಲ ಗುಣಗಳಿವೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ನರಿ ಗುಂಪಿನಲ್ಲಿಯೇ ಹಿರಿಯದಾದ ಒಂದು ನರಿ ಹೇಳ್ತು. ಇನ್ನೊಂದು ನರಿಯು, ಗೆಳೆಯರೇ, ನಾವೆಲ್ಲ ನಮ್ಮ ಹೊರಗಿನ ವೈರಿಗಳಿಗಿಂತ ನಾವು ಒಳಗಿನ ವೈರಿಗಳ ಬಗ್ಗೆ ವಿಚಾರ ಮಾಡೋದು ಯೋಗ್ಯ. ಸಿಂಹ, ಹುಲಿ, ತೋಳ ಮುಂತಾದವು ನಮಗೆ ಸಹಜವಾಗಿ ವೈರಿಗಳೇ. ಆದ್ರೆ ನಮ್ಮಂತೆ ಇರುವ ಈ ಬಣ್ಣದ ನರಿಯೇ ಹೀಗೆ ನಮಗೆ ವೈರಿಯಾಗಿದೆ ಅಲ್ಲ? ಈ ವಿಷಯ ಸಿಂಹ, ಹುಲಿ ಮುಂತಾದ ಪ್ರಾಣಿಗಳಿಗೆ ಗೊತ್ತಿಲ್ಲ. ನಾವು ಈ ನರಿಯಿಂದ ಅವಮಾನ ಹೊಂದಿ ಸುಮ್ಮನಿರುವುದು ಬೇಡ. ಈಗಲೇ ಎಲ್ಲರೂ ಕೂಗುವುದನ್ನ ಆರಂಭಿಸೋಣ. ಆಗ ನಮ್ಮ ಕೂಗನ್ನ ಕೇಳಿ ಈಗ ಮಹಾರಾಜನಾಗಿ ಮೆರಿತಾ ಇರೋ ಆ ಬಣ್ಣದ ನರಿಯು ಸಹ ನಮ್ಮೊಂದಿಗೆ ಕೂಗಲು ಶುರು ಹಚ್ಚಿಕೊಳ್ಳುತ್ತದೆ ಅಂತ ಒಂದು ಆಲೋಚನೆಯನ್ನ ಎಲ್ಲಾ ನರಿಗಳು ಸೇರಿ ಮಾಡಿದ್ವು. ಹೀಗೆ ಆಲೋಚನೆ ಮಾಡಿದ ತಕ್ಷಣವೇ ಎಲ್ಲಾ ನರಿಗಳು ಒಟ್ಟಾಗಿ ಕೂಗಲು ಪ್ರಾರಂಭಿಸಿದ್ವು. ದೂರದಲ್ಲಿ ನರಿಗಳು ಕೂಗೋದನ್ನ ಕೇಳಿದ ಈ ಬಣ್ಣದ ನರಿಯು ಕೂಡ ತಾನು ಇಡೀ ಪ್ರಾಣಿಗಳಿಗೆಲ್ಲ ಮಹಾರಾಜನಾಗಿ, ಬಣ್ಣದ ಪ್ರಾಣಿಯಾಗಿ ಈ ಕಾಡಿನಲ್ಲಿ ಮಹಾರಾಜನ ಪದವಿಯನ್ನ ಗಿಟ್ಟಿಸಿಕೊಂಡಿರುವುದನ್ನ ಮರೆತು ತಾನು ಸಹ ನರಿಗಳ ಹಾಗೆ ಕೂಗಲು ಪ್ರಾರಂಭಿಸಿತು. ಈ ಬಣ್ಣದ ಪ್ರಾಣಿ ನರಿ ಹಾಗೆ ಕೂಗಾಡ್ತಾ ಇರೋದನ್ನ ನೋಡಿ ಎಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ತಕ್ಷಣವೇ ಸಿಂಹವು ಗರ್ಜನೆ ಮಾಡಿದಾಗ ಎಲ್ಲಾ ಪ್ರಾಣಿಗಳು ಸಹ ಬಂದು ಸೇರಿದ್ವು. ಇನ್ನು ತನ್ನ ಬಣ್ಣ ಬಯಲಾಗ್ಬಿಡ್ತು ಅಂತ ಹೇಳಿ ಇಷ್ಟು ದಿನ ಬಣ್ಣದಿಂದ ಆಡಳಿತ ನಡೆಸಿದ ನರಿಯು ಕಾಡಿನ ಪೊದೆಯೊಳಗೆ ಓಡಿ ಹೋಯಿತು. ಸಿಂಹವು ಎದುರಿಗೆ ಕುಳಿತಾಗ ಮತ್ತೆ ಆನೆ, ಹುಲಿ, ನರಿ ಎಲ್ಲಾ ಪ್ರಾಣಿಗಳು ಸಿಂಹವೇ ಈ ಕಾಡಿನ ರಾಜನಂತ ಪರಿಗಣಿಸಿ ಪುನಃ ಮೊದಲಿನಂತೆ ಸೇವೆಗೈಯಲು ಮುಂದಾದವು. ಈ ರೀತಿ ನರಿಯ ಬಣ್ಣವು ಬದಲಾಗಿದ್ರೂ ಸಹ ಅದರ ಸ್ವಭಾವ ಮಾತ್ರ ಬದಲಾಗಿರಲಿಲ್ಲ. ನರಿಗಳಿಗೆ ಹೊಟ್ಟೆ ತುಂಬಿದಾಗ ಕೂಗುವಂತಹ ಒಂದು ಅಭ್ಯಾಸ ಇದೆ. ಹಾಗೇನೆ ಒಂದು ನರಿಯು ಕೂಗಿದಾಗ ಇನ್ನುಳಿದ ಎಲ್ಲಾ ನರಿಗಳು ಸಹ ಕೂಗಲು ಆರಂಭಿಸುತ್ತವೆ. ಅದು ಅವುಗಳ ಹವ್ಯಾಸ. ಈ ರೀತಿಯಲ್ಲಿ ನೀಲಿ ಬಣ್ಣದ ನರಿಯ ಗುಟ್ಟು ರಟ್ಟಾಯ್ತು. ಶ್ರೋತೃಗಳೇ, ಕೇಳಿದ್ರಲ್ಲ ನೀತಿ ಕಥೆಯನ್ನ. ಈ ಕಥೆಯ ನೀತಿ ಹೀಗಿದೆ: ಕೆಲವು ಸ್ವಭಾವಗಳು ನಮ್ಮಿಂದ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇವಲ ವಸ್ತ್ರ ರೂಪ ಬಣ್ಣ ಬದಲಾಗೋದ್ರಿಂದ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ಕಂಡು ಬರೋದಿಲ್ಲ. ಕೆಲವು ಪ್ರಾಣಿಗಳಲ್ಲಿಯೂ ಸಹ ಸ್ವಭಾವದಿಂದಲೇ ಕೆಲವು ಗುಣಗಳಿರುತ್ತವೆ. ಅವುಗಳನ್ನ ಬದಲಾಯಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂಬುದನ್ನ ಈ ಕಥೆಯ ಮುಖಾಂತರ ತಿಳಿಯಬಹುದು. ಅದಕ್ಕಾಗಿ ನಮ್ಮತನವನ್ನ ಮರೆಮಾಚಿ ಇಲ್ಲದ ಶಕ್ತಿ ಪ್ರದರ್ಶನವನ್ನ ಮಾಡಬಾರದು. ನಮ್ಮತನವನ್ನ ಎಂದಿಗೂ ಕೂಡ ಬಿಟ್ಕೊಡ್ಬಾರ್ದು ಅನ್ನೋದು ಈ ಕಥೆಯ ನೀತಿ. ಕೇಳಿದ್ರಲ್ಲ ಶ್ರೋತೃಗಳೇ ನೀತಿ ಕಥೆಯನ್ನ. ನಮಸ್ಕಾರ.
1: ನೀತಿ ಕಥೆಯನ್ನ ನಮ್ಮೊಂದಿಗೆ ಹಂಚಿಕೊಂಡವರು ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆತ್ಮೀಯರೆ, ಇದುವರೆಗೆ ಚಜ್ಜಿ ರೊಟ್ಟಿ ಚೋಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದಿರಿ. ಇದು ಆಕಾಶವಾಣಿಯ ವಿಜಯಪುರ FM.

ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳನ್ನು ಕೇಳುವಂತಹ ಸಮಯವಿದು. ಬೆಳಗ್ಗಿನ 9:11 ಸೆಕೆಂಡ್ಗಳು.

ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಭಕ್ತಿಗೀತೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣರವರು ಹಾಡಿದ್ದಾರೆ ಪುರಂದರದಾಸರ ಕೃತಿಯನ್ನು.

0: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
1: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13-8-2026.
0: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
1: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
2: ಹಸಿರೇ ಉಸಿರು, ಉಸಿರೇ ಬದುಕು.

0: ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ
2: ಹಸಿರಾಗುವೆ
0: ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ,
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
3: ಪೆಟ್ರೋಲ್ ಸುಡುವಿಕೆ ನಿರಂತರ.
4: ಭೂತಾಯಿಯ ರೋದನ ಆತಂಕಕರ. ಮನುಜನ ಪಾಡು ಭಯಂಕರ.
3: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
4: ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
3: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
4: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ.

ವಿಶೇಷ ಮಿಶ್ರ ಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆಯ ಭಾವಗೀತೆ ಬಿ ಆರ್ ಅನುರಾಧ ಅವರು ಹಾಡಿದ್ದಾರೆ.

0: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
1: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
0: ಅನ್ನ ಚೆಲ್ಲಲು ನಿಮಿಷ ಸಾಕು,
1: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
0: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
1: ಅನ್ನ ಪರಬ್ರಹ್ಮನ ಸ್ವರೂಪ,
0: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
1: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
0: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
1: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
0: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ನಾನು ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
1: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
0: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತಾನ ಮನುಷ್ಯ
1: ಹಳೇ ಕಾಲದಾಗ ಅವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
2: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ

ಆತ್ಮೀರೆ, ಇಂದು ರಾತ್ರಿ 8 ಗಂಟೆಗೆ ನಮ್ಮ ನಿಲಯದಿಂದ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು. 8:30ಕ್ಕೆ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ರಾತ್ರಿ 9:15ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮ ಮೂಡಿಬರುವುದು. 9:30ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ರೂಪಕ ಮೂಡಿಬರುವುದು. 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಕೇಳಿಬರಲಿದೆ. ಎಫ್ಎಂ ಕಂಪನಕ 101.8 MHz ಇದು ಆಕಾಶವಾಣಿಯ ವಿಜಯಪುರ ಎಫ್ಎಂ. ಆಲಿಸೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.

0: ಮೊದಲಿಗೆರಡು ಪ್ರಕಟಣೆಗಳನ್ನ ಪ್ರಸಾರ ಮಾಡಲಿದ್ದೇವೆ.
1: ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
2: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಪಿಜಿ ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
1: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
2: ಹೌದು. ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
3: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
2: ಕೊನೆಯ ದಿನಾಂಕ 13/8/2026.
3: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.ksww.ac.in.
4: ಹತ್ತು ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಗಾನಗಳನ್ನು ಹಾಡಿದ ಕಲಾವಿದರು ಶ್ರೇಯಾ ಘೋಷಾಲ್, ಜಾವೇದ್ ಅಲಿ ಹಾಗೂ ವಿಜಯ್ ಪ್ರಕಾಶ್ ಅವರು.
1: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಲಿಸೋಣ ನಮ್ಮೂರ ಮಂದಾರ ಹೂವೆ ಚಿತ್ರದ ಹಾಡೊಂದನ್ನು. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು.

0: ಆತ್ಮೀಯ ಕೇಳುಗ ಬಾಂಧವರೇ, ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅಲೆಮಾರಿ ನಮ್ಮೂರ ಮಂದಾರ ಹೂವೆ ಹಾಗೂ ನಾನು ನನ್ನ ಕನಸು ಚಿತ್ರದಿಂದ ಇದ ಗೀತೆಗಳನ್ನು ಆಲಿಸಿದಿರಿ. ಕಾರ್ಯಕ್ರಮ ಪ್ರಸಾರಗೊಂಡಿದ್ದು ಆಕಾಶವಾಣಿಯ ವಿಜಯಪುರ FM. ಸಮಯ ಬೆಳಗಿನ 10 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೋಬೇಕು.
1: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ವಂದೇ ಮಾತರಂ. 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಐತಿಹಾಸಿಕ ಹೋರಾಟ ಗೋಕಾಕ್ ಚಳವಳಿಗೆ ಆ ಹೆಸರು ಬರೋದಕ್ಕೆ ಕಾರಣ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯ ಗೋಕಾಕ್ ಸಮಿತಿಯ ವರದಿಯೇ ಕಾರಣ ಆಗಿತ್ತು. ವಿಕ್ರು ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅವರ ಪೂರ್ವಜರ ಊರು ಗೋಕಾಕ್. ತಂದೆ ಕೃಷ್ಣರಾಯರು ಉದ್ಯೋಗದ ಕಾರಣಕ್ಕಾಗಿ ಹಾವೇರಿಯ ಸವಣೂರಿಗೆ ಬಂದು ವಾಸ ಮಾಡಿದರು. ಸವಣೂರಿನಲ್ಲಿ ವಿನಾಯಕ ಕೃಷ್ಣ ಗೋಕಾಕ್ ಹುಟ್ಟಿದ್ದು. ಧಾರವಾಡ ಮತ್ತು ಪುಣೆಯಲ್ಲಿ ಶಾಲಾ ಕಾಲೇಜು ಶಿಕ್ಷಣವನ್ನು ಪೂರೈಸಿದರು. ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ಪುಣೆ, ಸಾಂಗ್ಲಿ, ಧಾರವಾಡ, ಹೈದರಾಬಾದ್ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು.

ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ವಿಮರ್ಶಕ, ಶಿಕ್ಷಣ ತಜ್ಞರಾಗಿದ್ದರು. ಇಂಗ್ಲೆಂಡ್ನ ಪ್ರಸಿದ್ಧ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯ ವಿಷಯದಲ್ಲಿ ಪ್ರಥಮ ದರ್ಜೆ ಗಳಿಸಿದ್ರು. ಭಾರತೀಯರೊಬ್ಬರು ಇಂಗ್ಲಿಷ್ ಭಾಷೆಯಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅಗ್ರಸ್ಥಾನ ಪಡೆದ ಈ ಸಾಧನೆಗೆ ಬ್ರಿಟಿಷರೇ ಆಶ್ಚರ್ಯಪಟ್ಟಿದ್ರು.

ವಿಕ್ರು ಗೋಕಾಕ್ ಅವರು ಭಾರತದಿಂದ ಇಂಗ್ಲೆಂಡ್ಗೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ವಿಶಾಲವಾದ ಅರಬ್ಬಿ ಸಮುದ್ರದ ಸೌಂದರ್ಯ ಮತ್ತು ಅಲೆಗಳ ಅಂದ ಗಾಂಭೀರ್ಯ ಅವರಲ್ಲಿ ಕಾವ್ಯಸ್ಫೂರ್ತಿಯನ್ನ ನೀಡಿತು. ಅದರ ಫಲನೇ ಸಮುದ್ರ ಗೀತೆಗಳು ಕವನ ಸಂಕಲನ. ಇದು ನವ್ಯ ಕಾವ್ಯ ಶೈಲಿಗೆ ಹೊಸ ಬೆಳಕನ್ನ ತೋರಿಸ್ತು.

ಮಹರ್ಷಿ ವಿಶ್ವಾವಸು ಮತ್ತು ಋಗ್ವೇದದ ಹಿನ್ನೆಲೆಯಲ್ಲಿ ಬರೆದ ಭಾರತ ಸಿಂಧೂರಶ್ಮಿ ಮಹಾಕಾವ್ಯ ಆಗಿದೆ. 25,000 ಹೆಚ್ಚು ಸಾಲುಗಳಿವೆ ಈ ಕೃತಿಯಲ್ಲಿ. ಅಂತಹ ಮೇರುಕೃತಿಯ ರಚನೆ ಒಂದು ತಪಸ್ಸು. ಆ ತಪಸ್ಸಿನ ಫಲವಾಗಿ ವಿಕ್ರು ಗೋಕಾಕ್ ಅವರಿಗೆ 1999 ಸಾಹಿತ್ಯ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು. ಕನ್ನಡದಲ್ಲಿ 5ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರು. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ವಿಕ್ರು ಗೋಕಾಕ್ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪಾಂಡಿತ್ಯ ಹೊಂದಿದ್ರು. ಇಂಗ್ಲಿಷ್ ಪ್ರಾಧ್ಯಾಪಕ ವೃತ್ತಿಯಲ್ಲಿದ್ರು, ಆದರೆ ಕನ್ನಡ ಭಾಷೆ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅಪಾರ ಗೌರವ, ಪ್ರೀತಿ, ಪಾಂಡಿತ್ಯ ಹೊಂದಿದ್ರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿದ್ದಾಗ ಅವರು ಪಾಶ್ಚಾತ್ಯ ಸಾಹಿತ್ಯದ ದಿಗ್ಗಜರು, ತತ್ವಜ್ಞಾನಿಗಳು, ಉತ್ತಮ ವ್ಯಕ್ತಿಗಳ ಜೊತೆ ಸಂಪರ್ಕದಲ್ಲಿದ್ದರು. ಉತ್ತಮ ಗ್ರಂಥಾಲಯಗಳನ್ನು ಬಳಸ್ತಾ ಇದ್ರು. ಇದರಿಂದ ಅವರ ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ಬಹಳ ಹೆಚ್ಚಾಗಿತ್ತು.

ಸಾಂಪ್ರದಾಯಿಕ ನವೋದಯ ಕಾವ್ಯಶೈಲಿಯಿಂದ ಹೊರಬಂದು ಉಚಿತ ಛಂದಸ್ಸು ಹಾಗೂ ಇಂಗ್ಲಿಷ್ನ ಮಾಡರ್ನಿಸ್ಟ್ ಕಾವ್ಯದ ತಂತ್ರಗಳನ್ನು ಕನ್ನಡಕ್ಕೆ ತಂದ್ರು ವಿಕ್ರು ಗೋಕಾಕ್ ಅವರು. ನವ್ಯ ಕಾವ್ಯಯುಗ ಪ್ರಾರಂಭ ಮಾಡಿದರು. ಇವರು ಪಾಶ್ಚಾತ್ಯ ಸಾಹಿತ್ಯದ ವೈಚಾರಿಕತೆ ಮತ್ತು ಭಾರತೀಯ ತತ್ವಜ್ಞಾನ ಎರಡನ್ನೂ ಹೊಂದಿದಂತಹ ಅಪರೂಪದ ಸಾಹಿತಿ. ಟಿಎಸ್ ಎಲಿಯಟ್, WB Yeats ರಂತಹ ಕವಿಗಳ ಆಲೋಚನೆಯನ್ನು ಅಭ್ಯಾಸ ಮಾಡಿದರು. ಜೊತೆಗೆ ಭಾರತದ ಉಪನಿಷತ್ತುಗಳು, ಋಗ್ವೇದ, ಅರವಿಂದರ ಆಧ್ಯಾತ್ಮಿಕ ಚಿಂತನೆಗಳನ್ನು ಅರಿತಿದ್ರು. ಅವರು ಬರೆದ ವಿಮರ್ಶಾತ್ಮಕ ಗ್ರಂಥಗಳಲ್ಲಿ ಪಾಶ್ಚಾತ್ಯ ಸಾಹಿತ್ಯದ ತತ್ವಗಳು, ಭಾರತೀಯ ಕಾವ್ಯಮೀಮಾಂಸೆಗಳ ಹೋಲಿಕೆ ತುಲನೆ ಇತ್ತು. ಎರಡೂ ಸಂಸ್ಕೃತಿಗಳ ಅತ್ಯುತ್ತಮ ಸಾರವನ್ನು ಕನ್ನಡಿಗರಿಗ ನೀಡಿದ ಕೀರ್ತಿ ವಿಕ್ರು ಗೋಕಾಕ್ ಅವರಿಗೆ ಸಲ್ಲತ್ತೆ.

0: ಮಾರ್ಚ್ 22 ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಅನುರಾಧ ಭಟ್ ಮತ್ತು ಎನ್ಜೆ ರವಿಶೇಖರ್ ಸಂಗಡಿಗರ ಧ್ವನಿಯಲ್ಲಿದೆ. ಎನ್ಜೆ ರವಿಶೇಖರ್ ಅವರ ಗೀತ ರಚನೆ ಮತ್ತು ಸಂಗೀತವಿದೆ.
1: ಸರ್ವದಾ

ವಿದೇಶಕ್ಕೆ ಹೋಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ದಾಸರಾಗದೆ ಭಾರತೀಯ ಸಂಸ್ಕೃತಿ, ಧರ್ಮ, ಕಾವ್ಯಗಳ ಶ್ರೇಷ್ಠತೆಯನ್ನು ಅರ್ಥೈಸಿಕೊಂಡು ಇತರರಿಗೂ ಅದರ ಸಾರವನ್ನು ಉಣಬಡಿಸಿದ ಶ್ರೇಷ್ಠ ವ್ಯಕ್ತಿತ್ವ ವಿಕ್ರು ಗೋಕಾಕ್ ಅವರದು. ಭಾರತ ಸಿಂಧು ರಶ್ಮಿಯಲ್ಲಿ ಪೌರಸ್ತ್ಯ, ಪಾಶ್ಚಾತ್ಯ ಚಿಂತನೆಗಳ ಪರಿಪೂರ್ಣ ಹೊಂದಾಣಿಕೆ ಕಾಣುತ್ತೆ. ಸಾಹಿತ್ಯದಲ್ಲಿ ಬೌದ್ಧಿಕತೆ, ವೈಚಾರಿಕತೆ, ವಾಸ್ತವ ಚಿತ್ರಣ, ಜಾಗತಿಕ ಚಿಂತನೆಯನ್ನು ಇವರು ತಂದರು. 1950ರಲ್ಲಿ ಮುಂಬೈಯಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ನವ್ಯ ಕಾವ್ಯದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ನವ್ಯ ಸಾಹಿತ್ಯ ಚಳುವಳಿಯ ಹರಿಕಾರರಾದರು. ಸಮರಸ ಮತ್ತು ಐಕ್ಯತೆಯೇ ಭಾರತೀಯ ಸಂಸ್ಕೃತಿಯ ಮೂಲಾಧಾರ ಅನ್ನೋದನ್ನು ತಮ್ಮ ಕೃತಿಗಳ ಮೂಲಕ ಹೇಳಿದರು.

1909 ಆಗಸ್ಟ್ 9ರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಇವರ ಜನನ ಆಯಿತು ಅಂತ ಆಗಲೇ ಹೇಳಿದೆ ನಾನು. ಕಲೋಪಾಸಕ, ಪಯಣ, ಸಮುದ್ರ ಗೀತೆಗಳು, ದ್ಯಾವ ಪೃಥಿವಿ ಅನ್ನೋದು ಇವರ ಕವನ ಸಂಕಲನಗಳು. ಸಮುದ್ರದ ಆಚೆಯಿಂದ ಕಾಶ್ಮೀರ, ಸಿಮ್ಲಾ ಸಿಂಘಿನಿ ಇವರ ಪ್ರವಾಸ ಕಥನಗಳು, ಸಮರಸವೇ ಜೀವನ ಇವರು ಬರೆದಂತಹ ಕಾದಂಬರಿ, ಇಂದಲ್ಲ ನಾಳೆ ನಾಟಕ. ಕೇಂದ್ರೀಯ ಇಂಗ್ಲಿಷ್ ಸಂಸ್ಥೆಯ ನಿರ್ದೇಶಕರು, ಹೈದರಾಬಾದಿನ ಪ್ರಸಿದ್ಧ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಮತ್ತು ಫಾರಿನ್ ಲ್ಯಾಂಗ್ವೇಜಸ್ ಸಂಸ್ಥೆಯ ನಿರ್ದೇಶಕರಾಗಿ ಭಾರತದಲ್ಲಿ ಇಂಗ್ಲಿಷ್ ಬೋಧನಾ ವಿಧಾನಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿದರು ವಿಕ್ರು ಗೋಕಾಕ್. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ಶೈಕ್ಷಣಿಕ ಶಿಸ್ತು, ಸಂಶೋಧನೆ, ಪಠ್ಯಕ್ರಮದ ಗುಣಮಟ್ಟ ಹೆಚ್ಚಿಸುವುದಕ್ಕೆ ಅನೇಕ ಸುಧಾರಣೆಗಳನ್ನು ತಂದರು. ದೇಶದ ಅತ್ಯುನ್ನತ ಸಾಹಿತ್ಯಿಕ ಸಂಸ್ಥೆಯಾದ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ 1983-88 ಸೇವೆ ಸಲ್ಲಿಸಿದರು. ಶ್ರೀ ಅರವಿಂದ ಸತ್ಯಸಾಯಿಬಾಬಾ ಅವರ ಸಂಪರ್ಕದಲ್ಲಿದ್ದ ವಿಕ್ರು ಗೋಕಾಕ್ ಸಾಹಿತ್ಯ, ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯ ತ್ರಿವೇಣಿ ಸಂಗಮವಾಗಿದ್ದರು.

ವಿಕ್ರು ಗೋಕಾಕ್ ಅವರ ಪ್ರಕಾರ ಶಿಕ್ಷಣವೆಂದರೆ ಕೇವಲ ಅಂಕಗಳನ್ನು ಪಡೆಯೋದಲ್ಲ, ಮೌಲ್ಯಗಳನ್ನು ಹೊಂದಿದ ಮಾನವನಾಗುವುದು. ಶಿಕ್ಷಣದ ಮೂಲಕ ಜ್ಞಾನವನ್ನು, ಸಾಹಿತ್ಯದ ಮೂಲಕ ಸಂಸ್ಕೃತಿಯನ್ನು, ಆಧ್ಯಾತ್ಮದ ಮೂಲಕ ಆತ್ಮದರ್ಶನವನ್ನು ಮಾಡಿಕೊಂಡಂತಹ ಅಪರೂಪದ ವ್ಯಕ್ತಿ ವಿಕ್ರು ಗೋಕಾಕ್. ಜ್ಞಾನವನ್ನು ಎಲ್ಲೆಡೆಯಿಂದ ಸ್ವೀಕರಿಸಬೇಕು ಅನ್ನೋ ಹಾಗೆ ವಿದೇಶ ದೇಶದ ಭಾಷೆಗಳನ್ನು ಕಲಿತು ಸಾಧಿಸಿ ಕನ್ನಡ ನಾಡು, ಭಾರತದ ಸಂಸ್ಕೃತಿಯನ್ನು, ಕೀರ್ತಿಯನ್ನು ಜಗತ್ತಿಗೆ ಹರಡಿದ

ತಿರುಗು ಬಾಣ ಚಿತ್ರದ ಗೀತೆಯನ್ನು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಆರ್ಎನ್ಜೆ ಗೋಪಾಲ್ ಅವರ ಗೀತ ರಚನೆಗೆ ಸತ್ಯಂ ಅವರ ಸಂಗೀತವಿತ್ತು. ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಮೇನೆ ಪ್ಯಾರ್ ಕಿಯಾ ಚಿತ್ರದ ಗೀತೆಯೊಂದನ್ನು ನೀವೀಗ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ, ಅಸದ್ ಭೋಪಾಲಿ ಅವರ ಸಾಹಿತ್ಯಕ್ಕೆ ಸಂಗೀತ ರಾಮ್ ಲಕ್ಷ್ಮಣ್ ಅವರದ್ದು.

ಈಗ ಕೇಳಿ ತೇಜಾಬ್ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ನಿತಿನ್ ಮುಖೇಶ್ ಹಾಗೂ ಅಲ್ಕಾ ಯಾಜ್ಞಿಕ್ ಶಾಬ್. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರದ್ದು.

ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನದಲ್ಲಿದ್ದ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆಯೊಂದನ್ನು ಕೇಳಿದಿರಿ ಕಿಶೋರ್ ಕುಮಾರ್ ಅವರ ಕಂಠದಲ್ಲಿ. ಸಾಹಿತ್ಯ ರಾಜೇಂದ್ರ ಕೃಷ್ಣನ್ ಅವರದ್ದು.

0: धर्म का पग पग लगता डेरा, वो भारत देश है मेरा, वो भारत देश है मेरा।
1: सिकंदर ई आजम ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ ಮೊಹಮ್ಮದ್ ರಫಿ ಅವರ ಕಂಠದಲ್ಲಿ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಸಂಗೀತ ಹನ್ಸ್ರಾಜ್ ಭೇಲ್ ಅವರಿಂದ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಬರಿ ಚಿತ್ರದ ಗೀತೆಯೊಂದನ್ನು ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಪ್ಪಿ ಲಹರಿ ಅವರದ್ದು.

0: ಸುನಹರೆ ಪಲ್ನಲ್ಲಿ ಹಿಂದಿ ಚಿತ್ರದ ಗೀತೆಗಳನ್ನು ಈವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಸಮಯ 11 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111
1: ಕಾರ್ಯಕ್ರಮ ಪೋಸ್ಟ್ ಬಾಕ್ಸ್ ನಂಬರ್ 111.
2: ನಮಸ್ಕಾರ, ಪೋಸ್ಟ್ ಬಾಕ್ಸ್ ನಂಬರ್ 111 ಮೇ ಮೈ ನೀಲಮ್ ಮಲ್ಕಾನಿಯಾ ಆಪ್ ಸಭಿ ಕಾ ಸ್ವಾಗತ್ ಕರ್ತಿ ಹೂಂ. ಸಾಥಿಯೋ, ಹಮ್ ಜಾನ್ತೆ ಹೀ ಹೈ ಕಿ ಹಮಾರಾ ಯೇ ಕಾರ್ಯಕ್ರಮ ಮಾನನೀಯ ಪ್ರಧಾನಮಂತ್ರಿ ಜೀ ಕೆ ಮನ್ ಕಿ ಬಾತ್ ಕಾ ವಿಸ್ತಾರ ಹೈ. ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಇಸ್ ಬಾರ್ ಮನ್ ಕಿ ಬಾತ್ ಮೇ ಹಮಾರೇ ಬುನ್ಕರ್ ಭಾಯಿ ಬಹನೋ ಕಾ ಉತ್ಸಾಹ ವರ್ಧನ್ ಕಿಯಾ ಹೈ ಔರ್ ಹಥಕರ್ಘಾ ಜೋ ಹೈ ಉಸ್ಕಾ ಮಹತ್ವ ಉನ್ಹೋನೇ ಬತಾಯಾ ಹೈ. ಸಾಥ್ ಹೀ ರಾಷ್ಟ್ರೀಯ ಹಥಕರ್ಘಾ ದಿವಸ್ ಜೋ ಕಿ ಸಮರ್ಪಿತ ಕಿಯಾ ಗಯಾ ಹೈ ಬುನ್ಕರ್ ಭಾಯಿ ಬಹನೋ ಕೋ ಉಸ್ಕಾ ಉಲ್ಲೇಖ ಮಾನನೀಯ ಪ್ರಧಾನಮಂತ್ರಿ ಜೀ ನೇ ಕಿಯಾ ಹೈ. ಆಯೇ ಸಬ್ಸೆ ಪಹಲೆ ಮೈ ಆಪ್ಕಾ ಪರಿಚಯ ಕರವಾತಿ ಹೂಂ ಆಜ್ ಸ್ಟುಡಿಯೋ ಮೇ ಹಮಾರಿ ವಿಶೇಷಜ್ಞ ಸೇ ಔರ್ ಉಸ್ಕೆ ಬಾದ್ ಹಮ್ ಆಪ್ಕೋ ಸುನವಾಯೆಂಗೇ ಮನ್ ಕಿ ಬಾತ್ ಕಾ ವೋ ಹಿಸ್ಸಾ ಜಿಸ್ ಮೇ ಹಮಾರೇ ಬುನ್ಕರ್ ಭಾಯಿ ಬಹನೋ ಕಾ ವಿಶೇಷ ತೌರ್ ಪರ್ ಉಲ್ಲೇಖ ಕಿಯಾ ಗಯಾ ಹೈ. ಆಜ್ ಸ್ಟುಡಿಯೋ ಮೇ ಹಮೇ ಸಮಯ ದಿಯಾ ಹೈ ಹಮಾರಿ ವಿಶೇಷಜ್ಞ ಹೈ ಡಾಕ್ಟರ್ ಎಂ ಬೀನಾ. ಆಪ್ ಪ್ರಶಾಸನಿಕ ಅಧಿಕಾರಿ ಹೈ ಔರ್ ವಿಕಾಸ್ ಆಯುಕ್ತ ಹೈ ಹಥಕರ್ಘಾ ಸೇ. ಮೇಡಮ್, ಆಪ್ಕಾ ಬಹುತ್ ಬಹುತ್ ಸ್ವಾಗತ ಹೈ ಸ್ಟುಡಿಯೋ ಮೇ.
3: ನಮಸ್ಕಾರ.
2: ಆಯೇ ಅಬ್ ಹಮ್ ಅಪನೇ ಶ್ರೋತಾವೋ ಕೋ ಸುನವಾತೇ ಹೈ ಮನ್ ಕಿ ಬಾತ್ ಕಾ ಏಕ ಅಂಶ.
4: ಮೇರೆ ಪ್ಯಾರೇ ದೇಶವಾಸಿಯೋ, 7 ಅಗಸ್ತ್ ಕೋ ಹಮಾರಾ ದೇಶ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಮನಾತಾ ಹೈ. ಇಸ್ ಅವಸರ ಪರ ಹಮ ಅಪನೇ ಬುನ್ಕರ್ ಭಾಯಿ ಬಹನೋ ಕೆ ಕೌಶಲ್ ಔರ್ ಉನ್ಕಿ ಸೃಜನಶೀಲತಾ ಕಾ ಉತ್ಸವ ಮನಾತೆ ಹೈ. ಹಮಾರೆ ಯೇ ಸಾಥಿ ಪೀಡಿಯೋ ಸೆ ಚಲಿ ಆ ರಹೀ ಪರಂಪರಾಓಂ ಕೋ ಆಗೇ ಬಢಾ ರಹೇ ಹೈ. ಸಾಥಿಯೋ, ಹಥಕರ್ಘೆ ಸೆ ಬನಾ ಹರ್ ಪರಿಧಾನ ಕಿಸಿ ನ ಕಿಸಿ ಕ್ಷೇತ್ರ ಸಮುದಾಯ ಔರ್ ಇಸ್ಸೆ ಜುಡೇ ಅಸಂಖ್ಯ

0: अभी आप सुन रहे थे कार्यक्रम पोस्ट बॉक्स नंबर 111। पोस्ट बॉक्स नंबर
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟ್ರೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗಾ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
1: ಕುಚಿ ಸಪ್ತಾಹ ಬಾದ್ ಹಮ್ ಅಪ್ನಿ ಸ್ವತಂತ್ರತಾ ಕಾ ಮಹಾಪರ್ವ ಭಿ ಮನಾಯೆಂಗೆ. 15 ಅಗಸ್ತ್ ಹರ್ ಭಾರತೀಯ ಕೆ ಲಿಯೆ ಗರ್ವ ಕಾ ದಿನ ಹೈ. ಸಾಥಿಯೋ, ಪಿಛ್ಲೆ ಕುಛ್ ವರ್ಷೋ ಮೇ ಹರ್ ಘರ್ ತಿರಂಗಾ ಅಭಿಯಾನ ನೆ ಪೂರೆ ದೇಶ್ ಕೋ ಏಕ್ ಅದ್ಭುತ ಭಾವನಾ ಸೆ ಜೋಡಾ ಹೈ. ಹರ್ ಘರ್ ಹರ್ ಗಲಿ ಮೇ ತಿರಂಗೆ ಕಾ ಉತ್ಸವ ದಿಖಾಯಿ ದೇತಾ ಹೈ. ಇಸ್ ವರ್ಷ ಭಿ ಹಮೆ ಹರ್ ಘರ್ ತಿರಂಗಾ ಅಭಿಯಾನ ಕೋ ಪೂರೆ ಉತ್ಸಾಹ ಕೆ ಸಾಥ್ ಆಗೆ ಬಢಾನಾ ಹೈ. ಅಪ್ನೆ ಘರ್ ಪರ್ ಪೂರೆ ಸಮ್ಮಾನ ಕೆ ಸಾಥ್ ತಿರಂಗಾ ಫಹರಾನಾ ಹೈ. ಸಾಥಿಯೋ, ಹರ್ ವರ್ಷ 15 ಅಗಸ್ತ್ ಸೆ ಪಹಲೆ ಆಪ್ ಮುಜೆ ಬಹುತ್ ಸೆ ವಿಚಾರ ಔರ್ ಸುಜಾವ್ ಭೇಜ್ತೆ ಹೈ. ಇಸ್ ವರ್ಷ ಭಿ ಆಪ್ ಅಪ್ನೆ ವಿಚಾರ ಮೈ ಗೌ ಪರ್ ಜರೂರ್ ಸಾಜಾ ಕೀಜಿಯೆ. ಮುಜೆ ಆಪ್ಕೆ ಸುಜಾವೋ ಕಾ ಇಂತಜಾರ್ ಹೈ.
0: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ

ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ, ಪರಂಪರೆ, ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು, ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಜೀವನ ಶೈಲಿಯಲ್ಲಿ ಮಹಿಳೆಯರು ಕುಟುಂಬ, ಉದ್ಯೋಗ, ಮಕ್ಕಳ ಜವಾಬ್ದಾರಿ, ಸಾಮಾಜಿಕ ಒತ್ತಡ, ಹೀಗೆ ತುಂಬಾ ಸವಾಲುಗಳನ್ನ ಎದುರಿಸ್ತಾ ಇರ್ತಾರೆ. ಒತ್ತಡಗಳು ಮಾನಸಿಕವಾಗಿ ಹಾಗೆ ಭಾವನಾತ್ಮಕವಾಗಿ ಪರಿಣಾಮ ಬೀರ್ತಾ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನೇ ಬೀರ್ತಾ ಇದೆ ಅಂತಂದ್ರೆ ತಪ್ಪಾಗಲಾರದು. ಈ ಹಿನ್ನೆಲೆಯಲ್ಲಿ ಪ್ರಾಣಿಕ್ ಹೀಲಿಂಗ್ ಅಥವಾ ಭಾವನಾತ್ಮಕ ಗುಣಮುಖತೆ ಅಥವಾ ಒತ್ತಡ ಮುಕ್ತ ಜೀವನ ಅನ್ನುವಂತಹ ವಿಷಯ ತುಂಬಾ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಲ್ಪಡ್ತಾ ಇದೀವಿ. ಪ್ರಾಣಿಕ್ ಹೀಲಿಂಗ್ ಇದರ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಸರಸ್ವತಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತವನ್ನ ಮಾಡೋಣ. ನಮಸ್ಕಾರ ಸರಸ್ವತಿ ಹೆಗಡೆ.
1: ನಮಸ್ಕಾರ.
0: ಈ ಪ್ರಾಣಿಕ್ ಹೀಲಿಂಗ್ ಅನ್ನುವಂತಹ ಒಂದು ಪದನೇ ಒಂದು ವಿಶೇಷತೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಯೋಗ ಥೆರಪಿ ಅಂತ ಕೇಳಿದೀವಿ ಅಥವಾ ರೇಖಿ ಅಂತ ಎಲ್ಲ ಕೇಳಿದೀವಿ, ಆದ್ರೆ ಪ್ರಾಣಿಕ್ ಹೀಲಿಂಗ್ ಅನ್ನುವಂಥದ್ದು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಅದು ತನ್ನ ಪ್ರಬುದ್ಧಮಾನತೆಯನ್ನ ತೋರಿಸ್ಕೊಳ್ತಾ ಇದೆ. ಅದ್ರ ಬಗ್ಗೆ ನೀವು ಹೇಳಬಹುದಾ?
1: ಈಗ ವಿಶ್ವವ್ಯಾಪಿಯಾಗಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸಾಮಾನ್ಯವಾಗಿ ಜನಕ್ಕೆಲ್ಲರಿಗೂ ಇವಾಗ ಅರ್ಥ ಆಗ್ತದೆ. ಇದರಲ್ಲಿ ಎರಡು ಪದಗಳಿದೆ, ಒಂದು ಪ್ರಾಣ, ಇನ್ನೊಂದು ಹೀಲಿಂಗ್ ಅಂತ. ಹೀಲಿಂಗ್ ಅಂದರೆ ನಮ್ಮ ಶರೀರದ ಒಳಗೆ ತನ್ನನ್ನೇ ತಾನು ವಾಸಿ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಇದೆ. ಇಮ್ಯುನಿಟಿ ಮುಖಾಂತರ ಅದು ವರ್ಕ್ ಮಾಡಿಕೊಳ್ಳುತ್ತೆ. ಒಳಗಡೆ ಸಹಜವಾಗಿ ಸ್ವಭಾವ ಇದೆ. ಈಗ ಶರೀರದಲ್ಲಿ ಆಗುತ್ತೆ, ನಮಗೆ ಮನಸ್ಸಿಗೆ ಏನೋ ಬೇಜಾರಾಗುತ್ತೆ, ತಾನಾಗೆ ರಿಕವರ್ ಆಗ್ತೀವಿ. ಏನೋ ಆಯಾಸ ಆಗಿರುತ್ತೆ, ನಿದ್ದೆ ಮಾಡಿ ಎದ್ದಾಗ ರಿಕವರ್

0: ಮಾಡ್ತಾ ಇರ್ತೀವಿ. ನಿದ್ದೆ ಒಂದು ಮಾಧ್ಯಮ, ಆದರೆ ಆ ನಿದ್ದೆಯ ಮುಖಾಂತರ ರಿಕವರ್ ಆಗೋ ಪ್ರೋಸೆಸ್ ಇದೆಯಲ್ಲ, ಅದನ್ನ ಹೀಲಿಂಗ್ ಅಂತ ಹೇಳ್ತೀವಿ, ರಿಕವರಿ ಪ್ರೋಸೆಸ್. ಆ ಹೀಲಿಂಗ್ ಯಾವುದ್ರ ಮುಖಾಂತರ ಆಗತ್ತೆ? ಇಲ್ಲಿ ಪ್ರಾಣಶಕ್ತಿಯ ಮುಖಾಂತರ, ಪ್ರಾಣಿಕ್ ಎನರ್ಜಿಯ ಮುಖಾಂತರ ಆಗುವಂತಹ ಹೀಲಿಂಗ್ ಅನ್ನ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ.
1: ಅಂದ್ರೆ ಸಾಮಾನ್ಯವಾದ ಒಂದು ವೈದ್ಯಕೀಯ ಮುಖಾಂತರ ಆಗುವಂತಹ ಹೀಲಿಂಗು ಇದಕ್ಕೂ ಕೂಡ ತುಂಬಾ ಬೇರೆಯೇ ಮುಖದ್ವಾರಗಳಿದೆ.
0: ಹೌದು, ಇವಾಗ ಅದನ್ನ ನಾವು ಶರೀರ ಅಂತ ನೋಡಿದಾಗ ಇದನ್ನ ತೈತರಿಯ ಉಪನಿಷತ್ ತುಂಬಾ ಚೆನ್ನಾಗಿ ಹೇಳುತ್ತೆ. ಪಂಚಕೋಶಗಳು ಅಂತ ಐದು ಕೋಶಗಳು ಯಾವ್ಯಾವುದು? ಮೊದಲನೇದು ಅನ್ನಮಯ ಕೋಶ, ಶರೀರ, ನಮ್ಮ ಕಣ್ಣಿಗೆ ಕಾಣುವಂತಹ ಶರೀರ. ಇದರ ಅಗತ್ಯ ಏನು? ಆಹಾರ, ನೀರು, ಚಟುವಟಿಕೆ, ಇದೆಲ್ಲ ಶರೀರಕ್ಕೆ ಬೇಕು. ನಂತರದ ಕೋಶ ಪ್ರಾಣಮಯ ಕೋಶ, ಇದಕ್ಕೇನ್ ಬೇಕು? ಒಳ್ಳೆ ವಾತಾವರಣ ಬೇಕು, ಚೈತನ್ಯ ಬೇಕು, ಉಸಿರಾಟ ಬೇಕು, ಚಕ್ರಗಳೆಲ್ಲ ಸುಸ್ಥಿತಿಯಲ್ಲಿ ಇರಕ್ಕೆ ಅಗತ್ಯವಾದಂತಹ ಎಲ್ಲ ಚೈತನ್ಯಗಳು ಇದಕ್ಕೆ ಬೇಕು. ಮೂರನೆಯ ಕೋಶ ಯಾವ್ದಪ್ಪ ಅಂದ್ರೆ ಮನೋಮಯ ಕೋಶ, ಇದು ಮನಸ್ಸು. ಈ ನಮ್ಮ ಮನಸ್ಸಿನಲ್ಲಿ ಏನೇನಾಗತ್ತೆ ನಮಗೆ ಗೊತ್ತಿರುತ್ತೆ, ಇದು ಆರೋಗ್ಯಕರವಾಗೂ ಇರ್ಬೋದು, ಅನಾರೋಗ್ಯಕರವಾಗೂ ಇರ್ಬೋದು. ಆ ಮನಸ್ಸು ಅನ್ನೋದೇ ಒಂದು ಕೋಶ. ಶರೀರ ಹೇಗೆ ಸ್ಪಷ್ಟವಾಗಿ ಒಂದು ಅದಕ್ಕೆ ಆಕಾರ ಸ್ವರೂಪ ಇದೆಯೋ, ಮನಸ್ಸಿಗೂ ಹಾಗೆ ಇದೆ. ಅದರ ಮುಂದಿನದು ವಿಜ್ಞಾನಮಯ ಕೋಶ. ನಮಗೆ ಗೊತ್ತಿಲ್ಲದೆ ನಾವು ಒಂದು ಜ್ಞಾನದ ದಾರಿಯಲ್ಲಿ ನಡೀತಾ ಇರ್ತೀವಿ. ನಮಗೇನೋ ಒಂದು ಕಷ್ಟ ಬಂತು, ನೋವಾಯ್ತು, ದುಃಖ ಆಯ್ತು, ನಾವು ಯಾರನ್ನೂ ಕೇಳ್ತೀವಿ, ಅವ್ರು ಹೇಳಿದ್ದೆಲ್ಲ ನಾವು ತಗೊಳ್ದಿಲ್ಲ, ನಮಗೆ ಏನ್ ಬೇಕು ಒಂದು ಜ್ಞಾನವನ್ನ ಅದರಿಂದ ಆಯ್ಕೆ ಮಾಡ್ಕೊಂಡು ನಾವು ಉಪಯೋಗಿಸ್ಕೋತೀವಿ. ಮತ್ ನಮ್ಮೊಳಗು ಅಷ್ಟೇ, ಚಿಕ್ಕ ಮಗುಗೆ ಬೆಂಕಿಯನ್ನು ಮುಟ್ಟಿದಾಗ ಇನ್ಮೇಲಿಂದ ನಾ ಮುಟ್ಟಲ್ಲ ಅನ್ನುವಂತಹ ಒಂದು ಅರಿವು ಬರುತ್ತಲ್ಲ, ರಿಯಲೈಸೇಷನ್ ಬರುತ್ತಲ್ಲ, ಅದೆಲ್ಲ ತುಂಬಿರುವುದಂಥದ್ದು ವಿಜ್ಞಾನಮಯ ಕೋಶ. ನಂತರ ಆನಂದಮಯ ಕೋಶ. ಪ್ರತಿ ಕ್ಷಣ ನಮಗೆ ಬಾಯಾರಿಕೆ ಆದಾಗ ನೀರು ಕುಡಿದ್ರೂ ಆನಂದ ಆಗುತ್ತೆ, ಗಮನಿಸೋದಿಲ್ಲ ಅಷ್ಟೆ. ಈ ಎಲ್ಲಾ ಕೋಶಗಳನ್ನ ಸಮಗ್ರವಾಗಿ ನಾವು ಬ್ಯಾಲೆನ್ಸ್ ಮಾಡಿಕೊಂಡಾಗ ಆರೋಗ್ಯ ಚೆನ್ನಾಗಿರುತ್ತೆ. ಬೇರೆ ವೈದ್ಯಕೀಯ ಮೆಥಡ್ಗೂ ಹೀಲಿಂಗ್ ಮೆಥಡ್ಗೂ ಡಿಫ್ರೆನ್ಸ್ ಇದೆ. ಅದೆಲ್ಲವೂ ಸಾಮಾನ್ಯವಾಗಿ ಅನ್ನಮಯ ಕೋಶದ ಮುಖಾಂತರ ಬೇರೆ ರೀಚ್ ಆಗುತ್ತೆ. ಆ ಕೋಶಕ್ಕೆ ನೇರವಾದಂತಹ ಚಿಕಿತ್ಸೆ ಮಾಡುವಂತಹ ಅವಕಾಶ ಲಭ್ಯ ಇದೆ.
1: ಒಂದೊಂದೇ ಕೋಶಗಳನ್ನ ದಾಟಿಕೊಂಡು ಅದು ಚೈತನ್ಯದ ಮೂಲ ಚೈತನ್ಯ ರೂಪಕ್ಕೆ ನಾವು ತಲುಪುವಂತದ್ದು.
0: ಉದಾಹರಣೆಗೆ ಆನಂದ, ನೀವು ಅಲೋಪತಿ ಮೆಥಡ್ ಅಲ್ಲಿ ಹೆಂಗ್ ಕೊಡ್ತೀರಿ? ಇಲ್ಲ ಅಲ್ವಾ, ಅದಕ್ಕೆ ಬೇರೆ ಬೇರೆ ಮೆಥಡ್ ಬೇಕಾಗುತ್ತೆ. ಈಗ ಅದಕ್ಕೆ ಸ್ಪೆಸಿಫಿಕ್ ಮೆಡಿಕೇಶನ್ ಕೊಟ್ಟು ಹ್ಯಾಪಿನೆಸ್ ಎನರ್ಜಿ ಕೆಮಿಕಲ್ಸ್ ಅನ್ನ ಜಾಸ್ತಿ ಮಾಡ್ಬೋದೇ ಹೊರತು ಅಗೇನ್ ಥ್ರೂ ಬಾಡಿ ಹೀಲಿಂಗ್ ಅಲ್ಲಿ ಆಗಲ್ಲ. ಇಂಥ ಕೋಶಕ್ಕೆ ಇಂತಿಂತದ್ದೇ ಥೆರಪಿ ಅಂತ ಇರುತ್ತೆ.
1: ಹೀಲಿಂಗ್ ಥೆರಪಿಗೂ ನೀವು ಚಕ್ರಗಳ ಬಗ್ಗೆ ಹೇಳಿದ್ರಿ, ಸಪ್ತ ಚಕ್ರಗಳು, ಆ ಚಕ್ರಗಳು ಈ ಹೀಲಿಂಗ್ ಥೆರಪಿಯಲ್ಲಿ ಹೆಂಗ್ ಕೆಲಸ ಮಾಡುತ್ತೆ? ಅದು
0: ಪ್ರಾಣಮಯ ಕೋಶ ಅಂತ ಹೇಳಿದ್ನಲ್ಲ, ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ, ನಾಡಿಗಳಿವೆ. ಈ ಚೈತನ್ಯಕ್ಕೆ ತನ್ನದೇ ಆದಂತಹ ಒಂದು ಕೋಶ, ಅದಕ್ಕೊಂದು ಅದರದ್ದೇ ಆದಂತಹ ವ್ಯವಸ್ಥೆ ಇದೆ. ಹೇಗೆ ನಮ್ಮ ಶರೀರದಲ್ಲಿ ಹೃದಯ, ಮಿದುಳು ಎಲ್ಲ ಇದ್ದ ಹಾಗೇನೆ ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳೆಲ್ಲ ಅದರ ಅಂಗಾಂಗಗಳು, ಈ ನಾಡಿಗಳು ರಕ್ತ ಸಂಚಾರದ ನಾಳಗಳಿದ್ದ ಹಾಗೆ, ಈ ರೀತಿ ಒಂದು ಪರಿಕಲ್ಪನೆ ಮಾಡ್ಕೋಬಹುದು. ಈ ಚಕ್ರಗಳೇನ್ ಮಾಡುತ್ತೆ, ವಾತಾವರಣದಿಂದ ಚೈತನ್ಯವನ್ನ ರಿಸೀವ್ ಮಾಡ್ಕೊಳತ್ತೆ, ಸ್ವೀಕಾರ ಮಾಡುತ್ತೆ. ನಮ್ಮ ಫಿಸಿಕಲ್ ಮತ್ತೆ ಮೆಂಟಲ್ ಬಾಡಿ ಎರಡುದಕ್ಕೂ ಕೂಡ ಅನ್ನಮಯ ಪ್ರಾಣಮಯ ಕೋಶಕ್ಕೆ ಎಷ್ಟೆಷ್ಟು ಚೈತನ್ಯ ಅಗತ್ಯ ಇದೆಯೋ ಅಷ್ಟನ್ನು ಕೊಟ್ಟು ಉಪಯೋಗಿಸಲ್ಪಟ್ಟ ಹೆಚ್ಚಾದ ಚೈತನ್ಯವನ್ನು ವೇಸ್ಟ್ ಎನರ್ಜಿ, ಡಿಸೀಸ್ಡ್ ಎನರ್ಜಿ, ಯೂಸ್ಡ್ ಅಪ್ ಎನರ್ಜೀಸ್ ಇದೆಲ್ಲ ಹೊರಗಡೆ ರಿಲೀಸ್ ಮಾಡುತ್ತೆ ಈ ಚಕ್ರಗಳು. ನಾವು ಬರೀ ಸಪ್ತ ಚಕ್ರಗಳನ್ನು ಮಾತ್ರ ಹೇಳಲ್ಲ, ಭಗವದ್ಗೀತೆಯಲ್ಲಿ ದ್ವಾದಶ ಚಕ್ರ ದ್ವಾರಗಳ ಬಗ್ಗೆ ಹೇಳ್ತಾರೆ, ಹಾಗೆ ಆ ಅಷ್ಟು ಚಕ್ರಗಳು ಹೆಚ್ಚಿನ ಚಕ್ರಗಳ ಬಗ್ಗೆ ಹೇಳ್ತೀವಿ.
1: ಈ ಮುಖ್ಯವಾದ ಸಪ್ತ ಚಕ್ರಗಳಾಗಲಿ ಅಥವಾ 12 ಚಕ್ರಗಳು ಅಂತ ನೀವೇನು ಹೇಳಿದ್ರಿ, ಅದು ದೇಹದ ಯಾವ ಭಾಗಗಳಲ್ಲಿ ಇರುತ್ತೆ?
0: ಒಂದೊಂದು ಅಂಗಗಳ ಒಂದು ಸಂಗ್ರಹ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನ ಮರ್ಮಸ್ಥಾನಗಳು ಅಂತ ಆಯುರ್ವೇದ ಹೇಳುತ್ತೆ. ಈಗ ಎರಡು ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾ ಚಕ್ರ ಇದೆ, ಇದನ್ನ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಅಲೋಪತಿ ಹೇಳುತ್ತೆ. ಮಾಸ್ಟರ್ ಗ್ಲ್ಯಾಂಡ್ ಅಂತಾರೆ, ನಾವು ಇದನ್ನ ಮಾಸ್ಟರ್ ಚಕ್ರ ಅಂತ ಹೇಳ್ತೀವಿ, ಗುರು ಚಕ್ರ ಅಂತಾನು ಹೇಳ್ತಾರೆ. ನೀವು ಆಜ್ಞಾ ಚಕ್ರವನ್ನ ಸರಿಯಾಗಿ ಟ್ರೀಟ್ ಮಾಡಿ ಅದಕ್ಕೆ ಎನರ್ಜಿ ಕೊಟ್ರೆ ಇಡೀ ಶರೀರಕ್ಕೆ ಏನ್ ಮೆಸೇಜ್ ಕೊಡಬೇಕೋ ಅದು ಕೊಡುತ್ತೆ. ಇದೇ ಕೆಲಸವನ್ನ ಪಿಟ್ಯೂಟರಿ ಗ್ರಂಥಿನೂ ಮಾಡುತ್ತೆ. ಈ ಚಕ್ರಗಳು ಮತ್ತು ಅಂಗಾಂಗಗಳ ಸಮನ್ವಯ ಯಾವಾಗಲೂ ಒಂದಾಗೇ ಇರುತ್ತೆ. ಹೃದಯ ಚಕ್ರ ಇಡೀ ಶರೀರಕ್ಕೂ ರಕ್ತ ಸಂಚಾರ ಮಾಡಿಸುವಂತದ್ದು, ಅನಾಹತ ಚಕ್ರ ಆಗಿರುತ್ತದೆ. ಹೃದಯ ಚಕ್ರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಇಡೀ ಶರೀರದಲ್ಲಿ ಏನೇನು ರಕ್ತ ಸಂಚಾರ ಯಾವ ರೀತಿಯಲ್ಲಿ ಆಗಬೇಕು, ಅದು ಸುಸ್ಥಿತಿಯಲ್ಲಿ ಇರೋದಕ್ಕೆ ಏನು ಬೇಕೋ ಅಷ್ಟನ್ನು ಇದು ಮಾಡುತ್ತೆ. ಹೀಗೆ ಪ್ರತಿಯೊಂದು ಕೂಡ ಅದರ ಕೇಂದ್ರ ಬಿಂದುವೇ ಆಗಿರುತ್ತೆ. ಶರೀರ ಚೈತನ್ಯ ಒಂದಕ್ಕೊಂದಕ್ಕೆ ಹೊಂದ್ಕೊಂಡಿರುತ್ತೆ.
1: ಈಗ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಈ ಚಕ್ರಗಳು ಅಥವಾ ನಿರ್ನಾಳ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೂ ಅದಕ್ಕೂ ಏನಾದರೂ ನೇರವಾದ ಸಂಬಂಧ ಇದೆಯಾ ಅಥವಾ ಅದನ್ನೇ ಇದು ರೆಪ್ರೆಸೆಂಟ್ ಮಾಡುತ್ತಾ ಹೇಗೆ?
0: ಶರೀರದ ಎಲ್ಲ ಅಂಗಾಂಗಗಳು, ನಿರ್ನಾಳ ಗ್ರಂಥಿಗಳು, ಹಾರ್ಮೋನ್, ನಿರ್ನಾಳ ಗ್ರಂಥಿಗಳೇ ಹಾರ್ಮೋನ್ ಸಿಸ್ಟಮ್, ನ್ಯೂರೋ ಸಿಸ್ಟಮ್, ಎಲ್ಲವೂ ಕೂಡ ಚಕ್ರಗಳ
1: ಅಧೀನ.
0: ಅದು ಕೆಲಸ ಮಾಡ್ಬೇಕಂದ್ರೆ ಇಂಥ ಚಕ್ರ ಕೆಲಸ ಮಾಡಲಿಲ್ಲ ಅಂದ್ರೆ ಇಂಥ ಅಂಗಾಂಗ ತೊಂದರೆ ಒಳಗಾಗಿದೆ ಅಂತ ಪಕ್ಕ. ಅದು ಈ ಚಕ್ರಕ್ಕೆ ಈ ಟ್ರೀಟ್ಮೆಂಟ್ ಕೊಟ್ರೆ ಈ ಚಕ್ರ ಹಿಂಗೆ ಕೆಲಸ ಮಾಡುತ್ತೆ ಅಂತ. ಅಷ್ಟು ಒಂದೊಂದು ಚಕ್ರ ನಮ್ದು ಆರ್ ಸ್ಕ್ಯಾನಿಂಗ್ ಕೂಡ ನಾವು ಮಾಡ್ತೀವಲ್ಲ, ಅದರಲ್ಲಿ ಏನಾಗುತ್ತೆ, ನೀವು ಚಕ್ರ ಸ್ಕ್ಯಾನ್ ಮಾಡಿದ ತಕ್ಷಣ ಈ ಚಕ್ರದಲ್ಲಿ ತೊಂದರೆ ಇದೆ ಅಂತಂದ್ರೆ

0: ಅದಕ್ಕೆ ಸಂಬಂಧಪಟ್ಟ ಅಂಗಾಂಗಗಳಲ್ಲಿ ತೊಂದರೆ ಇರೋದು ಗ್ಯಾರಂಟಿ. ಅದು ಸ್ಟೇಜ್ ವೈಸ್ ಆಗ್ಬೋದು, ಆಲ್ರೆಡಿ ಬಂದಿರ್ಬೋದು. ಕಾಯಿಲೆಗಳು ಮೊದಲು ಚೈತನ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಶರೀರದಲ್ಲಿ.
1: ಹೊರ ಸ್ಕ್ಯಾನಿಂಗ್ ಅಂದರೆ ಏನು? ನಾವು ಎಕ್ಸ್ರೇ ನೋಡಿದ್ವಿ ಅಥವಾ ಸಿ ಟಿ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, ಎಮ್ ಆರ್ ಐ ಅಂತ ಎಲ್ಲ ಹೇಳ್ತಾ ಇದ್ದೀವಿ. ಹೊರ ಸ್ಕ್ಯಾನಿಂಗ್ ಹೇಗೆ?
0: ಮೊದಲು ಕಿರ್ಲಿಯನ್ ಫೋಟೋಗ್ರಫಿ ಅಂತ ಬಂತು, ರಷ್ಯನ್ ಸೈಂಟಿಸ್ಟ್ ಒಬ್ಬರು ಮಾಡಿದ್ರು. ಈಗ ನಮ್ಮ ಬೆರಳುಗಳನ್ನು ಇಟ್ಟಾಗ ಬೆರಳಿನ ಅದರ ಬಯೋ ಎನರ್ಜಿ ಫೀಲ್ಡ್ ಅಂತ ಮೆಡಿಕಲ್ ಲ್ಯಾಂಗ್ವೇಜ್ ಅವ್ರು ಹೇಳ್ತಾರೆ, ಆ ಬಯೋ ಎನರ್ಜಿ ಫೀಲ್ಡನ್ನು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ,
1: ಫೋಟೋ ತೆಗೆಯುತ್ತೆ.
0: ಈಗ ಆಕ್ಯುಪಂಚರ್ ಅವ್ರು ಏನು ಹೇಳ್ತಾರೆ, ನಿಮ್ಮ ಕೈ ಕಾಲುಗಳಲ್ಲಿ ಎಲ್ಲ ಶರೀರದ ಅಂಗಾಂಗಗಳು ಇದೆ, ಕೇಂದ್ರ ಇದೆ ಅಂತ. ಇದು ಅದೇ ಥರನೇ, ಅದು ಒಂದೊಂದು ಬೆರಳಿನಲ್ಲಿಯೂ ಕೂಡ ಇಡೀ ಶರೀರಕ್ಕೆ ಸಂಬಂಧಪಟ್ಟ ಮಾಹಿತಿ ಇರುತ್ತೆ.
1: ಅದಕ್ಕೆ ನಮ್ಮಲ್ಲಿ ನಮ್ಮ ಸಂಪ್ರದಾಯ ಇದೆ, ಬೆಳಗ್ಗೆ ಎದ್ದ ತಕ್ಷಣ ಕೈಗಳನ್ನು ತಿಕ್ಕಿ, ಕರಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನ ಮಂತ್ರಿ. ನೋಡಿ, ನಮಗಿದು ಅದಕ್ಕೆ ಕನೆಕ್ಟೆಡ್ ಅನ್ಸುತ್ತೆ.
0: ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿ. ಯಾವುದೇ ಹೇಳಿದ್ರು ಕೂಡ ಅದಷ್ಟು ಅದಕ್ಕೆ
1: ಬಯೋ ಎನರ್ಜಿ ಅದು ಇದು ಅಂತ ಹೇಳಿದೆ. ಭಗವಂತ ಇದನ್ನ, ದೇವ್ರ ಇದ್ದಾಳೆ, ದೇವಿ ಇದ್ದಾಳೆ ಕೈಯಲ್ಲಿ ಅಂದ್ಬಿಟ್ರೆ ಬೇಗ ನಾವು ಕನೆಕ್ಟ್ ಆಗ್ಬಿಡ್ತೀವಿ. ತುಂಬ ಚೆನ್ನಾಗಿದೆ. ಹಾಗೆ ಈ ಪ್ರಾಣಿಕ್ ಹೀಲಿಂಗ್ ಅಂದರೆ, ಈ ಮನೆಯಲ್ಲಿ ನಾವು ಒಬ್ಬ ಸ್ತ್ರೀ, ಒಂದು ಹೆಣ್ಣುಮಗಳು ತುಂಬ ಕೆಲಸಗಳನ್ನು, ಅವಳು ಥರ ದಶಾವಧಾನ ಶತಾವಧಾನ ನಡೀತಾ ಇರುತ್ತೆ ಮನೆಯಲ್ಲಿ. ಒಂದು ಸಂಸಾರದ ನೊಗವನ್ನು ಹೊತ್ತಂತಹ ಒಬ್ಬ ಸ್ತ್ರೀ, ಅವಳ ಒಂದು ಪ್ರಾಣಶಕ್ತಿಯ ಬಗ್ಗೆ ಅಥವಾ ಆಕೆಯಲ್ಲಿರ್ತಕ್ಕಂತಹ ಚೈತನ್ಯವನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು ಅಂತಂದರೆ ಈ ಪ್ರಾಣಿಕ್ ಹೀಲಿಂಗ್ ಹೇಗೆ ಸಹಾಯ ಮಾಡುತ್ತೆ?
0: ಹೆಣ್ಣು ಮಕ್ಕಳನ್ನು ದುರ್ಗೆಯಾಗಿ ಕಲ್ಪನೆ ಮಾಡಿಕೊಳ್ಳಿ. ಎಷ್ಟು ಕೈಗಳು, ನವರಾತ್ರಿಯಲ್ಲಿ 10 ಸ್ವರೂಪ ಕೊಡ್ತಾರೆ, ಎಷ್ಟು ಕೈಗಳಾಯಿತು. ಈಗಿನ ಹೊಸ ಹೆಣ್ಣು ಮಕ್ಕಳ ಸ್ಥಿತಿ ಏನಾಗಿದೆ ಅಂದರೆ, ಪ್ರಾಪಂಚಿಕ ಜೀವನದಲ್ಲಿ ಅದೇ ರೀತಿಯಾಗಿದೆ. ಎಷ್ಟು ಕೈ ಇದ್ದರೂ ಸಾಲದು ಆಕೆಗೆ, ಅಷ್ಟು ಪ್ರಮಾಣದಲ್ಲಿ ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ಆಕೆಯ ಮನಸ್ಸಿನಲ್ಲಿ ಏನಾಗ್ಬೋದು, ಶರೀರದಲ್ಲಿ ಏನಾಗ್ಬೋದು, ಬೆಳಿಗ್ಗೆ ಎದ್ದರೆ ರಾತ್ರಿಯ ತನಕ ಆಕೆಗೆ ಅಂತ ತನ್ನ ಸಮಯ ಇಲ್ಲ. ಸಿಕ್ಕಿದ್ರು ಕೂಡ ಈ ಮೊಬೈಲಲ್ಲಿ 5 ನಿಮಿಷ ನೋಡೋಷ್ಟೊತ್ತಿಗೆ ಇನ್ನೊಂದಿಷ್ಟು ಪ್ರೆಷರ್. ಮಕ್ಕಳು, ಗಂಡ, ಈ ರೀತಿ ಸಾಂಸಾರಿಕ ಜೀವನಕ್ಕೆ ಎಂಟರ್ ಆದಮೇಲೆ ವರ್ಕ್ಗೆ ಹೋಗೋರ್ಗಂತೂ ಇನ್ನೂ ಜಾಸ್ತಿ. ಇದನ್ನು ಹೇಗೆ ನಿಭಾಯಿಸಬೇಕು? ಮೊದಲನೇದಾಗಿ ಇದನ್ನು ನಾವು ಯೋಗಿಕ್ ಹೀಲಿಂಗ್ ಅಂತ ತಗೊಳ್ಳೋಣ. ಸಮಗ್ರವಾಗಿ ಯೋಗ ಕರ್ಮಸು ಕೌಶಲ, ನಾವು ಸ್ಕಿಲ್ಫುಲ್ಲಾಗಿ ಮಾಡಬೇಕು. ನನ್ನ ಹತ್ರ ಇದಿಷ್ಟು ಮಾಡೋಕ್ಕಾಗತ್ತೆ, ಇದಿಷ್ಟು ಮಾಡೋಕ್ಕಾಗಲ್ಲ, ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲ ನಾನು ಮಾಡ್ತೀನಿ ಅನ್ನೋ ಭ್ರಮೆಗೆ ಹೋಗಬಾರ್ದು. ನನ್ನ ಹತ್ರ ಇದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾಗಲ್ಲ ಅಂತ ಸೋಮಾರಿತನದಿಂದ ಅಲ್ಲ, ಅನುಭವದಿಂದ, ಜ್ಞಾನದಿಂದ, ಅಟ್ ವಾಟ್ ಕಾಸ್ಟ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನನ್ನ ಹತ್ರ ಇಷ್ಟು ಮಾಡೋಕ್ಕಾಗುತ್ತೆ. ವಯೋಧರ್ಮಕ್ಕನುಗುಣವಾಗಿ ಮಾಡುವ ಸಾಮರ್ಥ್ಯ ಬದಲಾಗುತ್ತೆ. ಫಸ್ಟು ಆಕೆ ತನ್ನನ್ನು ಅರ್ಥ ಮಾಡ್ಕೋಬೇಕು. ಎರಡನೇದು, ಮನೆಯಲ್ಲಿರೋರು ಯಾರು ಆಕೆಯ ವಿರೋಧಿಗಳಲ್ಲ, ಪ್ರತಿಸ್ಪರ್ಧಿಗಳು ಅಲ್ಲ. ಮೊದಲಿನಿಂದಲೇ ನನ್ನ ಹತ್ರ ಇಷ್ಟ ಆಗತ್ತೆ ಆಗಲ್ಲ ಅಂತ ಕಮ್ಯುನಿಕೇಟ್ ಮಾಡಿದಾಗ, ಪ್ರಾರಂಭದಲ್ಲಿ ಒಂದೆರಡು ದಿನ ಅವ್ರು ಮಾಡಿಕೊಡದೇ ಇರ್ಬೋದು, ಕೊನೆಗೆ ಅವ್ರಿಗೂ ಅರ್ಥ ಆಗುತ್ತೆ, ಬರ್ತಾರೆ. ಇದನ್ನು ನಾವು ಸೈಕಾಲಜಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ, ಬೌಂಡ್ರಿ ಹಾಕಿಬಿಡಿ. ಈಗ ಎಕ್ಸಾಂಪಲ್, ಕುಡಿದಿರೋ ಲೋಟ ಅಲ್ಲೇ ಇಟ್ಟಿರ್ತಾರೆ, ತಿಂಡಿ ತಟ್ಟೆ ಅಲ್ಲೇ ಇಟ್ಟಿರ್ತಾರೆ, ಇದು ಹೆಣ್ಮಕ್ಳಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಬಚ್ಚಲ್ ಮನೇಲಿ ಟವೆಲ್ ಅಲ್ಲೇ ಇಡ್ತಾರೆ, ಎಲ್ಲ ಗಲೀಜಾಗಿರುತ್ತೆ, ಮನೆ ಕ್ಲೀನಾಗಿರಬೇಕು, ತುಂಬ ಹೋರಾಟ ಮಾಡ್ತಾರೆ ಹೆಣ್ಮಕ್ಳಿಗೋಸ್ಕರ. ಅವರಿಗೆ ಇದನ್ನೇನು ಜವಾಬ್ದಾರಿ, ತೆಗೆದಿಡಬೇಡಿ. 2 ದಿನ ತೆಗೆದಿಡ್ಬೇಡಿ, 1 ವಾರ ತೆಗೆದಿಡ್ಬೇಡಿ. ಆವಾಗ ಅವ್ರಿಗೆ ಅರಿವಾಗುತ್ತೆ. ಸಾಮಾನ್ಯವಾಗಿ ಏನು ಮಾಡ್ತೀವಿ ನಾವು, ಅವ್ರು ಹೆಂಗೂ ಮಾಡ್ತಾ ಇಲ್ಲ ಅಂತ ಮಾಡಿಬಿಡ್ತೀವಿ. ಅವ್ರಿಗೇನು ಕಾಣುತ್ತೆ, ನಾ ಮಾಡದೇ ಇದ್ರೆ ಹೆಂಗೋ ಅವ್ರು ಮಾಡ್ತಾರಲ್ಲ ಅಂತ. ಎರಡೂ ದೃಷ್ಟಿಕೋನ ಒಂದು ಕೆಲಸದ ಬಗ್ಗೆ ಅದೇ ಇದೆ.
1: ಅವರು ಹಾಗೆ ಬೆಳೀತಾರೆ, ನಾವು ಹೀಗೆ ಒತ್ತಡಕ್ಕೊಳಗಾಗ್ತೀವಿ.
0: ಹೌದು, ಇದು ಆ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಟೈಮ್ ತೊಗೊಳುತ್ತೆ. ಒಂದ್ಸಲ ಫಿಕ್ಸ್ ಆದಮೇಲೆ ಆ ಸ್ಟ್ರೆಸ್ ಇರಲ್ಲ. ಇದು ಮೊದಲನೇದು, ಜ್ಞಾನದ ದೃಷ್ಟಿ. ಇದು ಅದಕ್ಕೆ ತಾಯಿ ಅಂತಹ ತಾಕತ್ ಬೇಕು, ಪವರ್ ಅಂತ ನಾವು ಹೇಳ್ತೀವಿ ದುರ್ಗೆಯನ್ನು. ಲಕ್ಷ್ಮಿಗೆ 10 ಕೈ ತೋರಿಸಲ್ಲ, ನಾವು ದುರ್ಗೆ ತೋರಿಸ್ತೀವಿ, ಪವರ್ ಬೇಕು ಅಲ್ವಾ. ನೆಕ್ಸ್ಟ್ ಏನು ಬೇಕು, ಪ್ರಾಣಮಯ ಕೋಶದಲ್ಲಿ ಆಕೆ ಸರಳವಾದ ಜೀವನ, ಅಡುಗೆ ಮಾಡ್ತಿದ್ದಾರ ಒಂದು ಸಂತೋಷವಾಗಿ ನಕ್ಕು ಬಿಡಲಿ, ಮಧ್ಯದಲ್ಲಿ ಒಂದು ನಗು, ತನಗಿಷ್ಟವಾದ ಅಡುಗೆನೂ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಒಂದ್ಸಲ ಡೀಪ್ ಬ್ರೀದಿಂಗ್ ಕೆಲಸದ ಮಧ್ಯದಲ್ಲೇ, ಇದಿಷ್ಟು. ಆಮೇಲೆ ಯಾವುದೋ ಒಂದು ಸಂತೋಷವನ್ನು ನೆನಪು ಮಾಡ್ಕೊಂಡು ಆಗಾಗ ನಗುವಂಥದ್ದು, ನಂಗೆ ಇಷ್ಟು ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದನ್ನೇ ಯೋಚನೆ ಮಾಡೋಕ್ಕಿಂತ, ಐ ಆಮ್ ಸೋ ಹ್ಯಾಪಿ, ಸೋ ಲಕ್ಕಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ತನ್ನನ್ನು ತಾನು ಅಪ್ರಿಷಿಯೇಟ್ ಮಾಡ್ಕೋಬೇಕು. ಎಲ್ಲೋ ಸ್ಟ್ರೆಸ್ಸಲ್ಲಿ ಹೋಗ್ತಿರ್ತಾರೆ, ಅರ್ಜೆಂಟಾಗಿ ಹೋಗಬೇಕು, ಕಾರಲ್ಲಿ ಕೂತಿರ್ತಾರೆ, 2 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಏನಪ್ಪ ಇಷ್ಟು ಟ್ರಾಫಿಕ್ ಅಂತ ಬೈಕೋಬೇಡಿ, ಟ್ರಾಫಿಕ್ ಸಿಕ್ಕಿದೆಯಾ, 2 ನಿಮಿಷ ನಂಗೆ ಎಕ್ಸ್ಟ್ರಾ ಸಿಕ್ಕಿದೆ, ಏನೂ ಮಾಡೋಕ್ಕಾಗಲ್ಲ. ಮಾಡ್ಬೋದಾದ್ಯಾವುದು ಮನಸ್ಸಿನಲ್ಲಿ ಪರಿವರ್ತನೆ. ಅಷ್ಟನ್ನು ಒಂದು ಸಲ ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿಕೊಂಡ್ರೆ ಎಷ್ಟು ಅನುಕೂಲ ಆಗುತ್ತೆ.
1: ಇಂತಹ ಒಂದು ಒಳ್ಳೆ ಗುಟ್ಟು ಹೇಳಿಕೊಟ್ರಿ. ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡಾಗ ಏನು ಮಾಡಿ

0: ಹಾಕಕ್ಕಾಗಲ್ಲ, ಆದ್ರೆ ಇದನ್ನ ಮಾಡ್ಬೋದು. ತುಂಬಾ ಇದು ಮುಖ್ಯವಾದ
1: ಅಲ್ವಾ,
0: ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಸಕಾರಾತ್ಮಕತೆ ಬೆಳೆಸ್ಕೊಳ್ಳೋದಕ್ಕೆ ಟೈಮ್ ಸಿಕ್ತು.
1: ಪ್ರಕೃತಿ ನಿಯಮ ಅದು, ಪ್ರಕೃತಿ ಪ್ರತಿಯೊಬ್ಬನಿಗೂ ಆ ಸಮಯವನ್ನು ಕೊಡ್ತಾನೇ ಇರುತ್ತೆ. ನಾವು ಅದ್ರ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಕೊನೆಗೆ ಅದು ಹಾಸ್ಪಿಟಲ್ ಬೆಡ್ ಮೇಲೆ ಹೋಗಿ ತಂದು ರೆಸ್ಟ್ ತಗೊಳತ್ತೆ. ಬೆಟರ್ ನಾಟ್ ಟು ಡೂ ದಟ್ ಅಲ್ವಾ. ಇದು ಆಗಾಗ ಮಾಡ್ಕೊಳ್ಳಿ, ಇದು ಬದುಕು, ನಾವು ಆಯ್ಕೆ ಮಾಡಿಕೊಂಡ ಬದುಕು, ಖುಷಿ ಪಡೋಣ. ನಾವು ಯಾರಿಗೂ ಮಾಡ್ತಿಲ್ಲ, ಮಾಡಿದ್ರೆ ನಮ್ಮದೇ ಮಕ್ಕಳು, ನಮ್ಮದೇ ತಾಯಿ ತಂದೆ, ನಮ್ಮದೇ ಅತ್ತೆ ಮಾವ, ನಮ್ಮದೇ ಗಂಡ, ನನ್ನದು ಅಂತ ಕನೆಕ್ಟ್ ಆಗಿರೋದ್ರಿಂದ. ಯಾವ ಕಾರಣದಿಂದ ನಾನು ಇದನ್ನೆಲ್ಲ ಹಿಡಿದಿಟ್ಕೊಂಡಿದ್ದೀನಿ, ಇದರಲ್ಲಿ ನನಗೇನೋ ಖುಷಿ ಇದೆ, ಇದರಲ್ಲಿ ನನಗೇನೋ ಸಮಾಧಾನ ಇದೆ, ನನಗಿದ್ರಲ್ಲಿ ಏನೋ ಬೆನಿಫಿಟ್ ಇರೋದ್ರಿಂದ ನಾನು ಇದಿಷ್ಟು ಹಿಡಿದಿಟ್ಕೊಂಡಿದ್ದೀನಿ. ಆ ಬೆನಿಫಿಟ್ ಕಡೆ ನೋಡಿಕೊಂಡಾಗ ಮನಸ್ಸು ಸಮಾಧಾನ ಆಗುತ್ತೆ. ನಮ್ಮ ಕಷ್ಟದ ಕಡೆಗೆ ನೋಡೋದು ಬಿಡಬೇಕು. ಇದಿಷ್ಟನ್ನು ಮಾಡ್ಕೊಳಕ್ಕೆ ಏನು ಮಾಡಬೇಕು ಗೊತ್ತಾ, ಮನೆಯಲ್ಲಿ ಒಂದು ಒಳ್ಳೆ ಸಂಗೀತ ಹಾಕ್ಕೊಳ್ಳಿ, ಮ್ಯೂಸ್ ಇನ್ಸ್ಟ್ರೂಮೆಂಟಲ್ ಭಜನ್ಸು, ಬೆಳಿಗ್ಗೆ ಆದರೂ ಒಳ್ಳೆ ಭಜನ್ಸ್ ಹಾಕ್ಕೊಳ್ಳಿ, ಮನಸ್ಸು ಖುಷಿ ಆಗುತ್ತೆ. ಆದಷ್ಟು ಎಷ್ಟೇ ಬೈಬೇಕು ಅನಿಸಿದ್ರು ಕಮ್ಮಿ ಮಾಡ್ಕೊಳ್ಳಿ. ಬೈಯೋದ್ರಿಂದ ನನಗೂ ಮತ್ತು ಬೇರೆಯವ್ರಿಗೂ ಕಷ್ಟ ಆಗುತ್ತೆ, ಮನೆ ಎನರ್ಜಿನೂ ವ್ಯತ್ಯಾಸ ಆಗುತ್ತೆ. ಊಟ ತಿಂಡಿ ಅಡುಗೆ ಮಾಡಬೇಕಾದಾಗ ಖುಷಿಯಾಗಿ ಮಾಡಿ, ಯಾವುದೊಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ, ಆರೋಗ್ಯ ಸಿಕ್ಕಲಿ ಅಂತ ಪ್ರೇ ಮಾಡ್ಕೊಂಡು ಮಾಡಿ, ಹಾರೈಕೆ ಮಾಡಿ. ಮೊದಲೆಲ್ಲ ನೈವೇದ್ಯದ ಕಲ್ಪನೆ ಅದೇ ಅಲ್ವಾ, ನಾವು ಭಗವಂತನಿಗೆ ಅರ್ಪಣೆ ಮಾಡಬೇಕಂದ್ರೆ ಬೈಕೊಂಡು ಅಡುಗೆ ಮಾಡಲ್ಲ, ಭಕ್ತಿಯಿಂದ ಮಾಡ್ತೇವೆ. ಇದು ಎಲ್ಲರಲ್ಲಿರುವ ಭಗವಂತನಿಗೆ ಅಲ್ವಾ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದನ್ನು, ಎಲ್ಲರ ಜಠರದಲ್ಲಿ ಅಗ್ನಿಯ ರೂಪದಲ್ಲಿ ನಾನಿದ್ದೇನೆ ಅಂತ. ಭಗವಂತನಿಗೆ ತಾನೇ ನಾವು ಮಾಡೋ ಆಹಾರ ಎಲ್ಲ ಸಮರ್ಪಣೆ.
0: ವೈಶ್ವಾನರೋ ಭೂತ್ವ,
1: ಹೌದು,
0: ಪ್ರಾಣಿ ನಮ್ಮ ದೇಹ ಆಶ್ರಿತ.
1: ಹಾಗಾಗಿ ಆ ಭಾವದಿಂದ ಮಾಡಿದಾಗ ಬದಲಾವಣೆ ಆಗುತ್ತೆ ಬದುಕು, ನಮಗೆ ಬದುಕಕ್ಕೆ
0: ನಾವೇ, ನಾವು ನಮ್ಮ ನಾವು ಬೆಳೆದು ಬಂದ ರೀತಿಯಲ್ಲಿ ನಾವು ನಮ್ಮ ಮನೆಗಳನ್ನು ನಾವು ಸುಮ್ಮನೆ ಸಿಂಹಾವಲೋಕನ ಮಾಡಿಕೊಂಡ್ರೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿಯಂದರು, ನಮ್ಮ ಅಜ್ಜಿ ಹಿರಿಯರೆಲ್ಲರೂ ಕೂಡ ಅವರು ಸ್ನಾನ ಮುಗಿಸ್ಕೊಂಡು ಹೊರಗಡೆಗೆ ಬರ್ತಾ ಇದ್ರು ಅಂತಿದ್ದಾಗೇ ಅವ್ರ ಬಾಯಲ್ಲಿ ಶ್ಲೋಕಗಳು, ಸಂಗೀತ, ದೇವ್ರ ನಾಮಗಳು ಶುರುವಾಗ್ತಿತ್ತು. ಪೂಜೆ ಮುಗಿಯೋವರೆಗೂ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಅದೆಲ್ಲ ಹೊರಟೋಗಿದೆ. ಅವೆಲ್ಲವೂ ಕೂಡ ಈ ಪ್ರಾಣಿ ಕೀಲಿಂಗು ತಾನಾಗೆ ಅದು
1: ದಾರಿ ತೋರಿಸುತ್ತೆ,
0: ದಾರಿ ತೋರಿಸುತ್ತೆ ಅಂತ.
1: ಅಂದ್ರೆ ಒಳಗಿನ ಅಂತರದೃಷ್ಟಿ ಬದಲಾಗಬೇಕು. ಅದಕ್ಕೆ ಮತ್ತೆ ಅದರಲ್ಲಿ ಹೇಳ್ತಾರೆ, ಈ ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಎಂತಪ್ಪ ಅಂತಂದರೆ, ನಿರಂತರವಾಗಿ ನನ್ನನ್ನೇ ಯೋಚನೆ ಮಾಡಿ, ನಾನು ನಿನ್ನ ಯೋಗಕ್ಷೇಮ ಮಹಾಮ್ಯ. ಇದನ್ನು ಸೈನ್ಸ್ ಏನು ಹೇಳುತ್ತೆ, ವೆನ್ ಯುವರ್ ಮೈಂಡ್ ಈಸ್ ರಿಲ್ಯಾಕ್ಸ್ಡ್ ಆಗ ನಿಮ್ಮ ಸಿಸ್ಟಮ್ ಪ್ಯಾರಾಸಿಂಪಥೆಟಿಕ್ ಸ್ಟೇಟಿಗೆ ಹೋಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಮೈಂಡು ಸ್ಟೆಬಿಲೈಸ್ ಆಗುತ್ತೆ. ಅನನ್ಯಾಶ್ಚಿಂತೆಯಂತೂ ಮಾಮ್ ಅಂದರೆ ನಮ್ಮ ಮನಸ್ಸು ಎಲ್ಲಿರಬೇಕು, ಆ ಯೂನಿವರ್ಸ್ ಕಡೆಗೆ, ಭಗವಂತನ ಕಡೆಗೆ. ನೀವು ಯಾವ ಹೆಸರಿಂದಾದರೂ ಕರೀರಿ, ಅದನ್ನು ನೆನ್ಪು ಮಾಡ್ಕೊಂಡಾಗ ಮನಸ್ಸು ಶಾಂತ ಆಗುತ್ತೆ, ನಾನೇ ಅಂತ ಅಂದ್ಕೊಂಡಾಗ ಜಾಸ್ತಿ ಡಿಸ್ಟರ್ಬ್ ಆಗುತ್ತೆ. ಇದು ಕೂಡ ಒಂದು ಸಮರ್ಪಣೆಯ ಭಾವ ಕರ್ಮದ ದೃಷ್ಟಿಯಿಂದ. ಇದು ನನ್ನ ಕರ್ತವ್ಯ, ನಾನು ಹೇಳಿದ್ನಲ್ಲ, ನಂದೇ ಮಕ್ಕಳು ನನ್ನ ಮಾತು ಕೇಳದೆ ಇದ್ದರೂ ಕೂಡ ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ಅವ್ರು ಹಿಂಗೇ ಮಾಡಬೇಕು ಅಂತ ಇಟ್ಕೊಂಡಾಗ ಕಷ್ಟ ಆಗುತ್ತೆ,
0: ನಿರೀಕ್ಷೆ ಇರಬಾರ್ದು.
1: ಹೌದು, ಆದರೆ ನಾನು ಮಾಡುವ ರೀತಿಯಲ್ಲಿ ಬೌಂಡ್ರಿ ಇರಬೇಕು, ನನ್ನನ್ನು ಕೂಡ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ಕೋಬಾರ್ದು. ಇದು ತುಂಬ ಮುಖ್ಯ. ಫಸ್ಟ್ ನೀವು ಮಾಡುವ ಕೆಲಸ ಗೌರವಿಸಿ, ಅಯ್ಯೋ ನಾನು ಬರೀ ಹೌಸ್ ವೈಫ್ ಅಂದ್ಕೋಬೇಡಿ, ಅದು ತುಂಬ ದೊಡ್ಡ ತಪಸ್ಸು, ಎಲ್ಲರ ಹತ್ರ ಮಾಡೋಕ್ಕಾಗುವಂಥದ್ದಲ್ಲ, ಅದನ್ನು ಗೌರವಿಸ್ಕೊಳ್ಳಿ. ನಾನು ಮಾಡ್ತಿರೋ ಕೆಲಸ ತುಂಬ ಶ್ರೇಯಸ್ಸು, ಆತ್ಮಶ್ರೇಯಸ್ಸು, ನನಗೂ ಒಳ್ಳೆಯದಾಗುತ್ತೆ, ಬೇರೆಯವ್ರಿಗೂ ಒಳ್ಳೆಯದಾಗುತ್ತೆ. ಇದು ಆಯ್ಕೆ, ಆಯ್ಕೆ ಮಾಡ್ಕೊಂಡ್ಮೇಲೆ ನಾವು ಬರೀ ಬೇರೆಯವ್ರಿಗೋಸ್ಕರ ಬದುಕ್ತಿಲ್ಲ, ನಮ್ಮ ಜೀವನನೂ ಅದ್ರ ಜೊತೆ ನಡ್ಕೊಂಡು ಹೋಗುತ್ತೆ. ಆ ನಡೆದುಕೊಂಡು ಹೋಗುವ ಜೀವನದಲ್ಲಿ ಸಂತೋಷ ಸಂತೃಪ್ತಿ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಇರಬೇಕು. ಅದನ್ನು ನಾವು ಕಂಡುಕೊಳ್ಳುವಂಥದ್ದು, ಅದು ಒಳಗಡೆ ಇದೆ, ಕಂಡುಕೊಳ್ಳುವಂಥದ್ದು.
0: ಈಗ ನಾ ಹೇಗಿರಬೇಕು ಅನ್ನೋದಾಯಿತು. ಈಗ ಹಲವಾರು ಮಾರ್ಗಗಳು ನಮಗೆ ತೋರಿಸಿದೆ, ಯೋಗ ಜೀವನ ಇರಬಹುದು, ಪ್ರಾಣಿ ಕೀಲಿಂಗ್ ದ್ವಾರ ಇರಬಹುದು. ಈಗಾಗಲೇ ಖಿನ್ನತೆಗೊಳಗಾದವರು, ಮಾನಸಿಕವಾಗಿ ಅವರು ಖಿನ್ನತೆಗೊಳಗಾದವರು, ಹಾಗೆ ಒತ್ತಡಕ್ಕೆ ಒಳಗಾಗಿರೋರಿಗೆ, ಅಥವಾ ಮಕ್ಕಳಲ್ಲಿ ಸರಿಯಾಗಿ ಈಗಿನ ಒಂದು ಟ್ರೆಂಡ್ ಏನಿದೆ, ಈಗೆಲ್ಲ ಸ್ಕ್ರೀನ್ ಜೊತೆಗೆ ಮಕ್ಕಳು ಬೆಳೀತಾ ಇದ್ದಾರೆ, ಅಂಥ ಮಕ್ಕಳದ್ದು ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮಕ್ಕಳಲ್ಲಿ, ಬೆಳವಣಿಗೆ ಆಗಲಿ, ಓದಿನಲ್ಲಾಗಲಿ, ಅವರ ಒಂದು ನಡತೆಯಲ್ಲಾಗಲಿ ತುಂಬ ಡಿಸ್ಟರ್ಬೆನ್ಸ್. ಇಂತಹ ಸಂದರ್ಭದಲ್ಲಿ ಇಂತಹ ಈ ರೀತಿ ಸಮಸ್ಯೆಗೆ ಒಳಗಾದವರ ಮೇಲೆ ಪ್ರಾಣಿ ಹೀಲಿಂಗ್ ಯಾವ ಪರಿಣಾಮ ಬೀರುತ್ತೆ, ಅದಕ್ಕೆ ಎಷ್ಟು ನಾವು ಸಮಯ ಕೊಡಬೇಕು, ಅಥವಾ ಅದಕ್ಕೆ ಎಷ್ಟು ಗಾಂಭೀರ್ಯತೆ ಅದಕ್ಕೆ ಇದೆ?
1: ಈ ಪ್ರಾಣಿ ಕೀಲಿಂಗ್ ಗುರುಗಳು ಮಾಸ್ಟರ್ ಚೋವಾ ಕೋಕ್ಸುಯಿ ಅಂತ, ಮೂಲತಃ ಫಿಲಿಪೈನ್ಸ್ ಅವರವರು. ಅವರದ್ದೊಂದು ಸಂಕಲ್ಪ ಏನಂದರೆ, ಮನೆಯಲ್ಲೊಬ್ಬ ಚಿಕಿತ್ಸಕನಿರಬೇಕು, ಪ್ರತಿ ಮನೆಯಲ್ಲೂ ಒಬ್ಬ ಚಿಕಿತ್ಸಕರಿರಬೇಕು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಬೀದಿಯಲ್ಲಿ ಒಬ್ಬ ಡಾಕ್ಟರ್ ದೃಷ್ಟಿ ಧೈರ್ಯ, ಮನೆಯಲ್ಲೊಬ್ಬ ಚಿಕಿತ್ಸೆ

0: ಕರೆದ್ರೆ ಹೆಂಗಿರುತ್ತೆ ಹೇಳಿ? ಅಷ್ಟನ್ನ ನಾವು ಇನ್ವೆಸ್ಟ್ ಮಾಡಬೇಕು. ಮನೆಗೆ ಟಿ ವಿ ತಗೊಂಬರ್ತೀವಿ, ಫ್ರಿಜ್ ತಗೊಂಬರ್ತೀವಿ, ಕಾರ್ ತಗೊಂಬರ್ತೀವಿ, ಯಾಕೆ ಒಬ್ಬ ಹೀಲರನ್ನು ನಾವು ತಯಾರು ಮಾಡ್ಕೋಬಾರ್ದು? ಏನು ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ, ಎರಡು ದಿನ ಇನ್ವೆಸ್ಟ್ ಮಾಡಿದ್ರೆ ಸಾಕು ಮನೇಲಿ ಒಬ್ಬ ಹೀಲರ್ ಆಗ್ತಾರೆ, ಶನಿವಾರ ಭಾನುವಾರ ಇನ್ವೆಸ್ಟ್ ಮಾಡಿದ್ರೆ ಸಾಕು ಹೀಲರ್ ಆಗ್ತಾರೆ. ಹಾಗೇನಾಗುತ್ತೆ, ಖಿನ್ನತೆ ನನಗೆ ಆಗಿದೆ, ಅದಕ್ಕೆ ಚಿಕಿತ್ಸಾ ದಾರಿ ಇದೆ. ಚೈತನ್ಯವನ್ನು ತಾನು ಶುದ್ಧ ಮಾಡಿಕೊಂಡು ಆರೋಗ್ಯಗೊಳಿಸುವಂತಹ ದಾರಿ ಇದೆ ಅದರಲ್ಲಿ, ಅದನ್ನು ಮಾಡ್ಕೊಳ್ಬೋದು. ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ, ಈಗ ಮಕ್ಕಳು ಸರಿಯಾದ ದಾರಿಯಲ್ಲಿಲ್ಲ, ನಾವು ರಿಯಾಕ್ಟ್ ಮಾಡ್ತೀವಿ. ಅವ್ರು ಏನು ಮಾಡಿದ್ರು ನೀ ಯಾವಾಗಲೂ ಹಿಂಗೆ ಅಂತ ಶುರು ಮಾಡ್ತೀವಿ, ಆಗ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ. ನಾವು ರೆಸ್ಪಾಂಡ್ ಮಾಡಲ್ಲ, ನಾವು ಫ್ಯೂಚರ್ ಪ್ಲ್ಯಾನ್ ಮಾಡಲ್ಲ. ಅದೇ ಅಡುಗೆ ಮಾಡಬೇಕಾದಾಗ ಅಕ್ಕಿ ಇಷ್ಟೇ ತೊಳಿಬೇಕು, ಇಷ್ಟೇ ನೀರು ಹಾಕಬೇಕು, ಇಷ್ಟೇ ಬೇಯಿಸಬೇಕು ಅಂತ ಲೆಕ್ಕಾಚಾರ ಇದೆ. ಪಕ್ವವಲ್ಲದ ಆ ಮನಸ್ಸನ್ನು ನಾನು ಪಕ್ವವಾಗಿ ಬೇಯಿಸೋದಕ್ಕೆ, ನಾನು ಹೆಂಗೆ ತೊಳಿಬೇಕು, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಮಗೆ ಪ್ಲ್ಯಾನಿಂಗ್ ಇಲ್ಲ, ರಿಯಾಕ್ಟ್ ಮಾಡ್ತೀವಿ. ಯಾವುದೋ ಅಲ್ಲದ ಬೇರೆ ಸಂದರ್ಭಗಳಲ್ಲಿ ಬುದ್ಧಿ ಹೇಳಕ್ಕೆ ಹೋಗ್ತೀವಿ, ತಿಳುವಳಿಕೆ ಇಲ್ಲ. ಹಾಗೆ ಮಾಡಿದಾಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹೀಲಿಂಗಲ್ಲಿ ನಾವೇನು ಹೇಳ್ತೀವಿ, ಎರಡು ಭಾಗ ಮಾಡ್ತೀವಿ. ಒಂದು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು, ಚಿಕಿತ್ಸೆ ತಗೊಳ್ಳಿ, ಒಂದು ಸಾಮಾನ್ಯವಾಗಿ 3 ತಿಂಗಳು ಅಂತ ಹೇಳ್ತೀನಿ. ಹೆಚ್ಚಿನ ಸಂದರ್ಭಗಳಲ್ಲಿ 3 ತಿಂಗಳು ಚಿಕಿತ್ಸೆ ತೊಗೊಂಡ್ರೆ ಚೆನ್ನಾಗಾಗ್ತಾರೆ, ಎಲ್ಲರಿಗೂ ಅಂತಲ್ಲ, ಆನ್ ಆನ್ ಆ್ಯಾವ್ರೇಜ್. ನಂತರ ನೀವೇ ಕಲ್ತ್ಕೊಳ್ಳಿ.
1: ಹಾಂ,
0: ಇಲ್ಲಿ ಮಾತ್ರ ಸ್ವಯಂ ಚಿಕಿತ್ಸೆ ಸುಲಭ,
1: ತುಂಬ ಮುಖ್ಯ ಇದು. ಯಾಕೆಂತಂದರೆ ಯಾವಾಗಲೂ ಈಗ ಸಾಮಾನ್ಯ ಒಂದು ಟ್ರೆಂಡ್ ಏನಾಗಿದೆ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ, ಒಂದಕ್ಕೆ ನಾವು ಹೋದ್ವಿ ಅಂದರೆ ಅದಕ್ಕೆ ಅಡಿಕ್ಷನ್ ಬೇಕೋ ಬೇಡವೋ ಗೊತ್ತಿಲ್ಲದೆ ನಾವೇ ಅಡಿಕ್ಟ್ ಆಗಿರ್ತೀವಿ. ಮತ್ತು ಇನ್ನೊಂದು ಜಗತ್ತು ಕೂಡ ನಾನಿದ್ದೀನಿ ಒಂದು ಮಾತ್ರೆ ನಂಗೆ ಸರಿ ಹೋಗುತ್ತೆ ಅಂತ ಕರಿತಾನೂ ಇರುತ್ತೆ. ಇದು ತುಂಬ ಮುಖ್ಯ.
0: ಅಂದರೆ ಅಲ್ಲಿ ಏನಾಗುತ್ತೆ, ಅದು ಹೊರಗಿನಿಂದ ಬಂದ ರಾಸಾಯನಿಕ. ಅದು ಒಂದು ಸಮಸ್ಯೆಯನ್ನು ಸರಿ ಮಾಡೋಕ್ಕೋಗಿ ಇನ್ನೊಂದು ಸಮಸ್ಯೆನೂ ಹುಟ್ಟಾಕ್ಬೋದು. ಸೈಡ್ ಎಫೆಕ್ಟ್ಸ್ ಆಫ್ ದಿ ಮೆಡಿಸಿನ್ ಇದೆಯಲ್ಲ, ಅದರಿಂದಾಗಿ 40% ಕಾಯಿಲೆಗಳಿದೆಯಂತೆ. ಇವಾಗ
1: ನಮಗೆ ಗೊತ್ತಾಗುತ್ತೆ ತಲೆನೋವು ಅಂತ ಒಂದು ಮಾತ್ರೆ ತೊಗೊಂಡ್ರೆ ಆಸಿಡಿಟಿ ಶುರುವಾಗುತ್ತೆ.
0: ಇದರಲ್ಲಿ ಏನಾಗುತ್ತೆ, ನಿಮ್ಮ ಶರೀರಕ್ಕೆ ಆರೋಗ್ಯ ಸ್ಥಿತಿಗೆ ತೊಗೊಂಡು ಬರುವ ಸ್ವಭಾವ ನೀವು ಕಲಿಸಿದ್ರೆ ತನಗೇನು ಬೇಕು ಬೇಡ ಅಂತ ಕಾಪಾಡಿಕೊಳ್ಳೋ ಶಕ್ತಿ ಅದಕ್ಕೆ ಬರುತ್ತೆ. ಹಾಗಾಗಿ ಚಿಕಿತ್ಸೆಯಲ್ಲಿ ಫಸ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ, ನೀವೇ ಕಲ್ತ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಸೀರಿಯಸ್ ಇದ್ದರೆ, ಆಮೇಲೆ ನೀವು ಕಲ್ತ್ಕೊಳ್ಳಿ. ಚೆನ್ನಾಗಾಯಿತು ಅಂತ ಬಿಟ್ಟು ಹೋಗ್ಬಿಡ್ಬೇಡಿ, ಎಂಪವರ್ ಮಾಡ್ಕೊಳ್ಳಿ. ಯಾಕೆಂದರೆ ನನಗಿಂತ ಇನ್ಯಾರು ನನ್ನನ್ನು ವಾಸಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನನ್ನ ಕುಟುಂಬವನ್ನು ನನಗಿಂತ ಬೆಟರಾಗಿ ಟ್ರೀಟ್ ಮಾಡ್ಬೋದಾದವ್ರು ಯಾರೂ ಇಲ್ಲ. ಈ ಧೈರ್ಯ, ಭರವಸೆ, ಜ್ಞಾನ ಮತ್ತು ಅದನ್ನು ಇನ್ವೆಸ್ಟ್ ಮಾಡುವಂತಹ ಸ್ವಭಾವ ನಮಗೆ ಬರಬೇಕು.
1: ಹಾಗೆ ಈಗ ನೀವು ತುಂಬ ವರ್ಷಗಳಿಂದ ಪ್ರಾಣಿಕ್ ಹೀಲಿಂಗ್ ಮಾಡ್ಕೊಂಡು ಬಂದಿದ್ದೀರಾ, ಈ ಸಂದರ್ಭದಲ್ಲಿ ಯಾವುದೋ ಒಂದು ಕ್ರಾನಿಕ್ ಬೇರೆ ಎಲ್ಲೂ ಆಗಲಿಲ್ಲ ಅಂತ ಹೇಳಿ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಪೂರ್ಣ ಗುಣಮುಖರಾಗಿ ಹೋಗಿದ್ದಂತಹ ಅನುಭವಗಳಿದ್ದರೆ ನಮ್ಮ ಜೊತೆ ಹಂಚ್ಕೋಬೋದಾ?
0: ಓ, ತುಂಬ ಇದೆ ನಮಗೆ. ಇದೊಂಥರ ನನಗೆ ಈ ವೃತ್ತಿ ಹೇಗಿದೆ ಅಂತಂದರೆ ದಿನನಿತ್ಯ ಮಿರಾಕಲ್ಸನ್ನು ನೋಡುವಂತಹ ಒಂದು ಆನಂದ ನನಗೆ. ಭಗವಂತ, ನಿನ್ನ ಸೃಷ್ಟಿ ಎಷ್ಟು ಚೆನ್ನಾಗಿದೆಯಪ್ಪ, ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದೆಯಾ, ಎಷ್ಟು ಸರಳವಾಗಿದೆ ಜೀವನ ಅಂತ ದಿನಾ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದೆರಡು ಮೂರು ಉದಾಹರಣೆ ಹೇಳ್ತೀನಿ. ಒಬ್ಬ ಸೀನಿಯರ್ ಡಾಕ್ಟರ್ ಅವರು ಒಂದು ಇನ್ಸ್ಟಿಟ್ಯೂಷನಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದವರು. ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟು ಇತ್ತು ಅಂತ ಹೇಳಿದ್ರೆ ಹೃದಯದಲ್ಲಿ ಅದನ್ನು ಹೃದಯ ಪಂಪ್ ಮಾಡುವ ಸಾಮರ್ಥ್ಯವೇ 18% ಬಂದಿತ್ತು. ಅದು 30-40 ಬರದೆ ಸರ್ಜರಿ ಕೂಡ ಮಾಡಲ್ಲ, ಅಷ್ಟು ಕ್ರಿಟಿಕಲ್ ಇತ್ತು. ಆಮೇಲೆ ಅವ್ರ ಮಗ ರಿಕ್ವೆಸ್ಟ್ ಮಾಡಿಕೊಂಡ್ರು, ಮೇಡಮ್ ಮಾಡಿಕೊಡ್ತೀರಾ? ಯಾಕೆಂದರೆ ಗೊತ್ತಿರುತ್ತೆ ನಮ್ಮ ಸಂಪರ್ಕದಲ್ಲಿರೋರಿಗೆ. ನಾನು ಅವರನ್ನ ನೋಡೋಕೆ ಹೋದಾಗ ಅವ್ರು ಹೇಳಿದ್ರು, ಕೊನೆಗೆ ಮಾಡಿದ್ವಿ 3 ತಿಂಗಳ ಟ್ರೀಟ್ಮೆಂಟು, ಹೀಲಿಂಗ್ ರೆಗ್ಯುಲರ್ ಆಗಿ, ಡಿಸ್ಟೆಂಟ್ ಹೀಲಿಂಗು, ಹತ್ತಿರದಿಂದನೂ ಅಲ್ಲ, ದೂರದಿಂದ ಚಿಕಿತ್ಸೆ ಮಾಡ್ತಾ ಇದ್ದು. ನಂತರ ಅವರು ಸರ್ಜರಿನೂ ಕೂಡ ಮಾಡಿಸ್ಕೊಂಡ್ರು. ನಂತರ ಅವ್ರ ಜೊತೆ ನಾನು ಒಂದು ಯಾತ್ರಾ ಸ್ಥಳಕ್ಕೂ ಕೂಡ ಹೋಗಿ ಬರುವಂತಹ ಅವಕಾಶ ಸಿಕ್ತು. ಇದೊಂದು ಉದಾಹರಣೆ. ಅವರು ಮೆಡಿಕಲ್ ಡಾಕ್ಟರ್ ಆಗಿದ್ದೂ ಕೂಡ ಅಷ್ಟೆಲ್ಲ ಫೆಸಿಲಿಟೀಸ್ ಇದ್ದರೂ ಹೆಲ್ಪ್ಲೆಸ್ನೆಸ್ ಅಲ್ಲೂ ಇರುತ್ತೆ. ಎಷ್ಟು ಜನ ಬಾಂಧವ್ಯದ ಸಮಸ್ಯೆಗಾಗಿ ಬರ್ತಾರೆ, ಮಕ್ಕಳ ಅನಾರೋಗ್ಯಕ್ಕಾಗಿ ಬರ್ತಾರೆ, ತುಂಬ ಕ್ರಿಟಿಕಲ್ ಸಿಚುವೇಷನ್ಸಲ್ಲಿ ಬರ್ತಾರೆ, ಇನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗಲ್ಲ ಆ ಥರ ಎಮರ್ಜೆನ್ಸೀಸ್ನಲ್ಲಿ ಬರ್ತಾರೆ, ಸಿವಿಯರ್ ಇನ್ಫೆಕ್ಷನ್ಸ್ ಇರುವಂಥವ್ರು ಬರ್ತಾರೆ. ಅದೇನಾಗುತ್ತೆ, ಅವ್ರ ಒಳಗಡೆ ಇಮ್ಯುನಿಟಿ ಬೆಳೆದಾಗ ಶರೀರ ತಾನಾಗೆ ಪಂಪ್ ಮಾಡುತ್ತೆ, ಅವರ ಸಿಸ್ಟಮ್ಮು ರಿಕವರಿ ಮೋಡ್ಗೆ ಹೋಗುತ್ತೆ.
1: ಸರಳವಾಗಿ ನೀವು ಹೇಳ್ಬೋದು ಅಂತಂದರೆ, ನಾವು ಹೀಲಿಂಗ್ ಅನ್ನೋವಂಥದ್ದು, ಈಗ ಇದು ರೇಡಿಯೋ ಮಾಧ್ಯಮ,

0: ಕೇಳಿಸ್ಕೊಳ್ತಾ ಇರ್ತಾರೆ. ಹೇಗೆ ಮಾಡ್ತೀರಾ ಅಂದರೆ, ಈಗ ನಾವು ಸಾಮಾನ್ಯ ನಾನು ನೋಡಿರೋ ಹಾಗೆ, ನಾನು ಗಮನಿಸಿರೋ ಹಾಗೆ, ನಮ್ಮ ಮನೆಗಳಲ್ಲೆಲ್ಲ ದೃಷ್ಟಿ ತೆಗೆಯೋದು ಎಲ್ಲ ಇರ್ತಾ ಇತ್ತು. ಅಂದರೆ ಎನರ್ಜಿ, ನೆಗೆಟಿವ್ ಎನರ್ಜಿ ಇರಬಹುದು ಅಥವಾ ದೃಷ್ಟಿ ತೆಗೆಯೋದು ಅಂತ, ಈ ರೇಖಿ ಇದರಲ್ಲೆಲ್ಲ ಏನೋ ಒಂದು ಸಿಂಬಲ್ಲು ಆ ಥರ ಎಲ್ಲ, ಆ ರೀತಿ ಇರುತ್ತಾ ಅಥವಾ ಹೇಗಿರುತ್ತೆ ಅಂತ ನಮ್ಮ ಕೇಳುಗರಿಗೆ ಇದು ಅರ್ಥ ಆಗೋ
1: ಅರ್ಥ ಆಗಬೇಕು. ಮೊದಲನೇದಾಗಿ ಚಿಕಿತ್ಸಕರು ಮತ್ತು ಪೇಷಂಟ್ ಎರಡು ವಿಭಾಗ ಮಾಡಿಕೊಳ್ಳಿ. ಚಿಕಿತ್ಸಕರಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ, ಚಕ್ರಗಳಂದ್ರೆ ಏನು, ಅದರ ಎನರ್ಜಿ ಫೀಲ್ ಮಾಡೋದು ಹೇಗೆ, ಅದರಿಂದ ಒಂದೊಂದರಿಂದ ಚೈತನ್ಯವನ್ನು ತೆಗೆಯೋದು ಹೇಗೆ ಅಂತ, ಕೈ ಮೂಮೆಂಟ್ ಮುಖಾಂತರ. ಈಗ ಚಕ್ರ ಅಂತಂದರೆ ಒಂದು ಚಕ್ರವನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಧೂಳು ಕೂತಿದ್ರೆ ಹೇಗೆ ಕೈಯಿಂದ ಒರೆಸಿ ತೆಗಿತೀರೋ ಅದೇ ಥರ ಚೈತನ್ಯದ ಚಕ್ರದಿಂದ ಧೂಳನ್ನು ಕೊಳಕನ್ನು ಹೊರಗಡೆ ತೆಗೆದು, ಅಂದರೆ ಚಿಕಿತ್ಸಕನ ಕೈಯಲ್ಲಿರುವ ಎನರ್ಜಿಯಿಂದ ಪೇಷಂಟಿನ ಚಕ್ರದಲ್ಲಿರುವ ಎನರ್ಜಿಯನ್ನು ಕ್ಲೀನ್ ಮಾಡ್ತಾರೆ
0: ತನ್ನದೇ ಆದ ವಿಧದಲ್ಲಿ.
1: ಹೌದು, ಅದಕ್ಕೊಂದು ಮೆಥಡ್ ಇರುತ್ತೆ, ಅಲ್ಲಿಂದ ಕ್ಲೆನ್ಸ್ ಮಾಡಿ ಹಾಕುವಂಥದ್ದು. ನಂತರ ಚಿಕಿತ್ಸಕ ತನ್ನನ್ನು ತಾನು ಶುದ್ಧವಾಗಿಟ್ಕೊಂಡು ಅವರಿಗೆ ವಾತಾವರಣದಲ್ಲಿರುವಂತಹ ಅಥವಾ ಪ್ರಾರ್ಥನೆಯಿಂದ ಅವರಿಗೆ ಯಾವ ಚೈತನ್ಯ ಅಗತ್ಯ ಇದೆಯೋ ಅದನ್ನು ಸ್ಪೆಸಿಫಿಕ್ ಆಗಿ ಕೊಡ್ತಾರೆ.
0: ನಾನು ಇವಾಗ ಉದಾಹರಣೆ, ನಾನು ಇವಾಗ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಹೀಲಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ, ಅವರ ಒಂದು ಏನು ತೊಂದರೆ ಇತ್ತು ಅದನ್ನು ನನ್ನ ಕೈಯಿಂದ ಒರೆಸಿದಾಗ ನನಗೇನು ತೊಂದರೆ ಆಗಲ್ವಾ?
1: ಅದನ್ನು ತೊಂದರೆ ಮಾಡ್ಕೊಳ್ಳದೆ ಇರೋ ಮೆಥಡ್ ಅನ್ನು ಹೇಳ್ಕೊಡ್ತೀನಿ. ಒಬ್ಬ ಡಾಕ್ಟರ್ ತರನೇ, ಡಾಕ್ಟರ್ ಇನ್ಫೆಕ್ಷನ್ ಮುಟ್ಟಿದ್ರೆ ತಾನಾಗೆ ಅವರಿಗೆ ಇನ್ಫೆಕ್ಷನ್ ಬರ್ಬೋದಲ್ವಾ, ಹಾಗೆ ಇಲ್ಲೂ ಬರುತ್ತೆ. ಡಾಕ್ಟರ್ ಹೇಗೆ ತನ್ನನ್ನು ತಾನು ಎಚ್ಚರಿಕೆ ತಗೋತಾರೋ ಹಾಗೆ ಇಲ್ಲ.
0: ತುಂಬ ಧನ್ಯವಾದಗಳು ಡಾಕ್ಟರ್ ಸರಸ್ವತಿ ಹೆಗಡೆಯವರೇ, ಇಷ್ಟು ಹೊತ್ತು ಅದರಲ್ಲೂ ಕೂಡ ವನಿತಾ ವಿಹಾರದಲ್ಲಿ ಹೆಣ್ಣುಮಕ್ಕಳಿಗೆ ತುಂಬ ಅಗತ್ಯವಾಗಿರ್ತಕ್ಕಂತಹ ಒಂದು ಹೀಲಿಂಗ್ ಮೆಥಡ್, ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಹಾಗಾಗಿ ಆಕಾಶವಾಣಿ ತನ್ನೆಲ್ಲ ಶ್ರೋತೃ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಣೆ ಮಾಡ್ತಾ ಇದೆ. ನಮಸ್ಕಾರ.
1: ನಮಸ್ಕಾರ. ಕೊನೆಯ ಮಾತೇನಪ್ಪ ಅಂತ ಹೇಳಿದ್ರೆ, ಬದುಕು ಭಗವಂತ ಕೊಟ್ಟ ಸುಂದರವಾದ ಉಡುಗೊರೆ, ಇದೊಂದು ಉದ್ಯಾನವನ ಇದ್ದ ಹಾಗೆ ಆನಂದವಾಗಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗೋಣ. ನಮಸ್ಕಾರ.
2: ಆಕಾಶವಾಣಿ ಇಂದಿನ ವನಿತಾ ವಿಹಾರದಲ್ಲಿ ಭಾವನೆಗಳ ಆರೈಕೆ, ಒತ್ತಡ ಮುಕ್ತ ಜೀವನದ ಕೀಲಿಕೈ, ಈ ಕುರಿತು ಡಾಕ್ಟರ್ ಸರಸ್ವತಿ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಎನ್ ಪೂರ್ಣಿಮಾ, ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಆಗಿದೆ 12:31. ಇನ್ನೀಗ ಕೆಲವು ಜಾಹೀರಾತುಗಳನ್ನು ಕೇಳಬಹುದು.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೆಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
6: ಬ್ರೋ, ಇದು ಹರಿದಿದೆ.
5: ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟನ್ನು
7: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
6: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
9: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
10: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
11: ಜ್ಞಾನಪೀಠ ಪ್ರಶಸ್ತಿ.
10: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
11: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
10: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
11: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
10: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
11: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ

0: ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
0: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
0: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ,
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
0: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
0: ಸಿರಿಗನ್ನಡಂ ಬಾಳ್ಗೆ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆ ಬರೆಯದೆ ಎಂದರು ವರಕವಿ ಬೇಂದ್ರೆ.
1: ಪ್ರೀತಿ, ಸ್ನೇಹ, ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.
2: ನನ್ನೋಳು ನಕ್ಕರೆ ಸಕ್ಕರೆ.
3: ಆಕಾಶವಾಣಿ, ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭ.
4: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳ ಸಾಮಾನ್ಯ ಬೆಳವಣಿಗೆ, ಈ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದನೆ.
5: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಪ್ರೀತಾ ಶೆಟ್ಟಿ. ಇವರು ಎಜೆ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಆಗಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ತೆ
5: ಡಾಕ್ಟರ್. ಈಗ ಇವತ್ತಿನ ವಿಷಯ ಮಕ್ಕಳ ಬೆಳವಣಿಗೆ ಬಗ್ಗೆ ಇರುವಂತಹದ್ದು. ಈಗ ನಾವು ಮಕ್ಕಳ ಬೆಳವಣಿಗೆ ಬಗ್ಗೆ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ನಾರ್ಮಲ್ ಗ್ರೋತ್ ಅಂತ ನಾವು ಹೇಳ್ತೇವೆ, ಸಾಮಾನ್ಯ ಬೆಳವಣಿಗೆ. ಹೀಗಂದ್ರೆ ಏನು, ಮತ್ತೆ ಯಾವೆಲ್ಲ ಲಕ್ಷಣಗಳ ಬಗ್ಗೆ ನಾವು ಗಮನವನ್ನ ವಹಿಸಬೇಕಾಗುತ್ತೆ?
6: ಸೊ ನಾರ್ಮಲ್ ಗ್ರೋತ್ ಅಥವಾ ಸಾಮಾನ್ಯ ಬೆಳವಣಿಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ನಾವು ನಿರಂತರವಾಗಿ ನೋಡುವಂತಹ ರೈಕಿಕವಾದ ಎತ್ತರದಲ್ಲಿ ಆಗುವಂತಹ ಹೆಚ್ಚಳ. ಸೊ ನಾವು ಕ್ಲಿನಿಕಲ್ಲಿ ಅಥವಾ ಡಾಕ್ಟರ್ಸ್, ಪೀಡಿಯಾಟ್ರಿಷಿಯನ್ಸ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಗುವಿನ ಹೈಟ್ ಅನ್ನು ಚೆಕ್ ಮಾಡಿಬಿಟ್ಟು, ಎತ್ತರವನ್ನು ಚೆಕ್ ಮಾಡಿಬಿಟ್ಟು, ನಾವು ಮಗುವಿನ ಬೆಳವಣಿಗೆಯ ಚಾರ್ಟ್ ಅಂತ ಇರ್ತದೆ, ಗ್ರೋತ್ ಚಾರ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಾವು ಮಾರ್ಕ್ ಮಾಡ್ತಾ ಹೋಗ್ತೇವೆ. ಸೊ ಈ ಮಾರ್ಕ್ ಮಾಡುವಾಗ ಆ ಮಗುವಿನ ಎತ್ತರ ಆ ಮಗುವಿನ ವಯಸ್ಸಿಗೆ ಸಾಮಾನ್ಯದ ಮಿತದ ಒಳಗಡೆ ಇರಬೇಕಾಗ್ತದೆ. ಸೊ ಸಾಮಾನ್ಯದ ಮಿತಕ್ಕಿಂತ ತುಂಬಾ ಕಮ್ಮಿ ಇದ್ರೆ ಆ ಮಗು ಕರೆಕ್ಟ್ ಆಗಿ ಬೆಳೀತಾ ಇಲ್ವಾ ಅಥವಾ ಎತ್ತರ ಕಮ್ಮಿ ಇದೆಯಾ ಅಂತ ನಾವು ನೋಡ್ಬೇಕಾಗ್ತದೆ. ಇನ್ನೊಂದಂತ ಹೇಳಿದ್ರೆ, ಒಂದು ಮಗುವಿನ ಎತ್ತರ ನಾವು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಾವು ಪ್ಲಾಟ್ ಮಾಡಿದ್ರೆ, ಅದರ ಮುಂದಿನ ಬೆಳವಣಿಗೆ ಅದೇ ಪ್ರಕಾರ ನಮ್ಗೆ ರೈಕಿಕವಾಗಿ ಬೆಳೀತಾ ಹೋಗ್ಬೇಕು. ಬಟ್ ಯಾವುದೇ ಕಾರಣಕ್ಕೆ ಅದು ಕಮ್ಮಿ, ಅದು ಆ ಲೈನ್ಗಿಂತ ಕಮ್ಮಿ ಬರ್ತಾ ಉಂಟು ಅಥವಾ ಎತ್ತರ ಬೆಳೀತಾನೆ ಇಲ್ಲ ಅಂತ ಹೇಳಿದ್ರೆ, ಅದನ್ನು ನಾವು ಎಬ್ನಾರ್ಮಲ್ ಅಥವಾ ಏನಾದರೂ ತೊಂದರೆ ಇದೆ, ಸಮಸ್ಯೆ ಇದೆ, ನಾವು ಮುಂದಕ್ಕೆ ಅದನ್ನು ಇವ್ಯಾಲ್ಯುಯೇಟ್ ಮಾಡ್ಬೇಕಂತ ಅರ್ಥ.
5: ಈಗ ಮಕ್ಕಳ ಎತ್ತರದ ಬಗ್ಗೆ ಮಾತಾಡೋದಾದ್ರೆ, ಅವರ ಎತ್ತರದ ಮೇಲೆ ಅಂದ್ರೆ ಅದನ್ನ ರೂಪಿಸುವಂತಹ ಅಂಶಗಳು ಯಾವೆಲ್ಲ ಇರ್ತವೆ?
6: ಸೊ ಇದು ಮಲ್ಟಿ ಫ್ಯಾಕ್ಟೋರಿಯಲ್ ಅಂತ ನಾವು ಹೇಳ್ಬೋದು. ಮೇನ್ ಆಗಿ ನಮ್ಗೆ ಇದರಲ್ಲಿ ಬರುವಂತದ್ದು ನಮ್ಮ ನ್ಯೂಟ್ರಿಷನ್ ಇರ್ಬೋದು ಅಥವಾ ಪೌಷ್ಟಿಕಾಂಶತೆ ಇರ್ಬೋದು. ಯಾವುದೇ ಮಗು

0: ಚೆನ್ನಾಗಿ ಬೆಳಿಬೇಕಂತ ಹೇಳಿದ್ರೆ ಒಳ್ಳೆಯ ಆಹಾರ ಬಹಳ ಮುಖ್ಯ. ಸೊ ಒಳ್ಳೆಯ ಪ್ರಮಾಣದ್ದು ಪ್ರೋಟೀನ್ ಅಂಶ ಕೊಡಬೇಕಾಗ್ತದೆ ನಾವು ಮಗುವಿಗೆ. ಸೊ ಇತ್ತೀಚೆಗೆ ನಾವು ನೋಡುವಂತಹ ಅನ್ಹೆಲ್ದಿ ಅಥವಾ ಜಂಕ್ ಫುಡ್ ಇಂಟೇಕ್ ಅನ್ನು ಆದಷ್ಟು ನಾವು ಮಿತವಾಗಿ ಕೊಡಬೇಕು. ಸೊ ಇದು ಆಹಾರ ಖಂಡಿತವಾಗಿಯೂ ಅವರ ಬೆಳವಣಿಗೆಯ ಮೇಲೆ ಪರಿಣಾಮವನ್ನು ಬೀಳ್ತದೆ. ಅದು ಬಿಟ್ಟರೆ ಹಾರ್ಮೋನಿನ ಪಾತ್ರ ತುಂಬಾ ಮುಖ್ಯ. ಸೊ ಹಾರ್ಮೋನ್ ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನ್ ಇರಬಹುದು ಅಥವಾ ಥೈರಾಯ್ಡ್ ಹಾರ್ಮೋನ್ ಇರಬಹುದು. ಇವೆರಡೂ ಹಾರ್ಮೋನ್ಗಳು ಮಗುವಿನ ಎತ್ತರದ ಬೆಳವಣಿಗೆಗೆ ತುಂಬಾ ಮುಖ್ಯ. ಇನ್ನು ಮಗುವಿನ ಅಂಡರ್ ಲೈಂಗ್ ಏನಾದರೂ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ, ಇವಾಗ ಕೆಲವು ಮಕ್ಕಳಿಗೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು, ಹಾರ್ಟ್ಗೆ ಸಂಬಂಧಪಟ್ಟಿದಂತಹ ಕಾಯಿಲೆಗಳಿರಬಹುದು. ಸೊ ಇದು ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುತ್ತವೆ. ಇನ್ನು ಕೆಲವೊಂದು ವರ್ಣತಂತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಟರ್ನರ್ ಸಿಂಡ್ರೋಮ್ ಅಥವಾ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಇಂತಹ ಮಕ್ಕಳು ಕೂಡ ಅವರ ವಯಸ್ಸಿಗೆ ತಕ್ಕ ಹಾಗೆ ಎತ್ತರದಲ್ಲಿ ಬೆಳೆದೇ ಇರಬಹುದು. ಮತ್ತೆ ರೇರಾಗಿ ಕೆಲವೊಂದು ಜೆನೆಟಿಕ್ ಕಾಸಸ್ ಅಥವಾ ಸಿಂಡ್ರೋಮಿಕ್ ಕಾಸಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುವಂತಹ ಕೆಲವು ಕಂಡೀಷನ್ಸ್ ಗಳಿವೆ.
1: ಈಗ ತಾವು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರೆ, ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತಾ, ಮತ್ತೆ ಆಗೋದಾದ್ರೆ ಯಾಕೆ ಉಂಟಾಗುತ್ತೆ?
0: ಸೊ ಹಾರ್ಮೋನಿನಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ, ನಮಗೆ ಎತ್ತರದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ,

0: ವಯಸ್ಸಿಗೆ ತಕ್ಕ ಹಾಗೆ ಎತ್ತರದಲ್ಲಿ ಬೆಳೆದೇ ಇರಬಹುದು. ಮತ್ತೆ ರೇರ್ ಆಗಿ ಕೆಲವೊಂದು ಜೆನೆಟಿಕ್ ಕಾಸಸ್ ಅಥವಾ ಸಿಂಡ್ರೋಮಿಕ್ ಕಾಸಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಕೂಡ ಮಗುವಿನ ಎತ್ತರದ ಮೇಲೆ ಪರಿಣಾಮವನ್ನು ಬೀಳುವಂತ ಕೆಲವು ಕಂಡೀಷನ್ಸ್ ಗಳಿವೆ.
1: ಈಗ ತಾವು ಹಾರ್ಮೋನ್ಗಳ ಬಗ್ಗೆ ಹೇಳಿದ್ರೆ, ಈ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸಗಳು ಉಂಟಾಗುತ್ತಾ, ಮತ್ತೆ ಆಗೋದಾದ್ರೆ ಯಾಕೆ ಉಂಟಾಗುತ್ತೆ?
0: ಸೊ ಹಾರ್ಮೋನಿನಲ್ಲಿ ವ್ಯತ್ಯಾಸ ಅಂತ ಹೇಳಿದ್ರೆ, ನಮಗೆ ಎತ್ತರದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ ಗ್ರೋತ್ ಹಾರ್ಮೋನ್ ಮತ್ತೆ ಥೈರಾಯ್ಡ್ ಹಾರ್ಮೋನ್. ಸೊ ಗ್ರೋತ್ ಹಾರ್ಮೋನ್ ನಮ್ಮ ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್. ಒಂದು, ನಾವು ಎತ್ತರ ಬೆಳೆಯುವುದಕ್ಕೆ ಅದು ನಮ್ಮ ಎಲುಬಿನ ಗ್ರೋತಿನ ಮೇಲೆ ತುಂಬಾ ಪರಿಣಾಮವನ್ನು ಬೀಳ್ತದೆ. ಇನ್ನೊಂದು ನಮ್ಮ ಮಸಲ್ ಮಾಸ್ ಡೆವಲಪ್ಮೆಂಟ್ಗೆ, ಅದಕ್ಕೆ ಕೂಡ ನಮಗೆ ಗ್ರೋತ್ ಹಾರ್ಮೋನ್ ತುಂಬಾ ಮುಖ್ಯ. ಸೊ ಗ್ರೋತ್ ಹಾರ್ಮೋನಿನ ಸಮಸ್ಯೆ ಯಾವುದೋ ಮಗುವಲ್ಲಿ ಉಂಟಾಗಬೇಕಾದ್ರೆ, ಸೊ ಗ್ರೋತ್ ಹಾರ್ಮೋನ್ ನಮಗೆ ಪ್ರೊಡಕ್ಷನ್ ಆಗುವುದು ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟ್ರಿ ಗ್ರಂಥಿಯಿಂದ. ಸೊ ಪಿಟ್ಯೂಟ್ರಿ ಗ್ರಂಥಿಗೆ ಸಂಬಂಧಪಟ್ಟ ಯಾವುದಾದ್ರೂ ಬೆಳವಣಿಗೆಯ ಪ್ರಾಬ್ಲಮ್ ಇತ್ತು, ಅಥವಾ ಮಗುವಿಗೆ ಏನಾದರೂ ತಲೆಗೆ ಏಟಾಗಿ ಏನಾದರೂ ಅದರ ಮೇಲೆ ಪರಿಣಾಮ ಬಿತ್ತು, ಅಥವಾ ಏನಾದರೂ ಯಾವುದೇ ಕಾರಣಕ್ಕೆ ಮಗುವಿಗೆ ಬ್ರೈನಿನ ಸರ್ಜರಿ ಏನಾದರೂ ಆಯಿತು, ಅಥವಾ ಏನಾದರೂ ಟ್ಯೂಮರ್ ಡೆವಲಪ್ಮೆಂಟ್ ಆಯಿತು ಅಂತ ಹೇಳಿದರೆ, ಅಲ್ಲಿ ನಮಗೆ ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ನಿನ ಮೇಲೆ ಪರಿಣಾಮ ಬೀಳುವಂಥದ್ದಾಗ್ತದೆ. ಇನ್ನೊಂದು, ಕೆಲವೊಂದು ಮಕ್ಕಳಿಗೆ ಜೆನೆಟಿಕ್ ಕಾಸಸ್ಸಿಂದ ಇರಬಹುದು ಗ್ರೋತ್ ಹಾರ್ಮೋನಿನ ಪ್ರೊಡಕ್ಷನ್ ಅಥವಾ ಸೆಕ್ರೇಷನಲ್ಲಿ ಪ್ರಾಬ್ಲಮ್ ಕಂಡು ಬರುವುದಿರ್ತದೆ. ಇನ್ನು ಕೆಲವೊಂದು ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಕರೆಕ್ಟ್ ಇದ್ದಿರಬಹುದು, ಬಟ್ ಅದರದ್ದು ಆಕ್ಷನ್ ಕರೆಕ್ಟ್ ಆಗ್ತಾ ಇರುವುದಿಲ್ಲ. ಸೊ ಅಂತ ಮಕ್ಕಳಲ್ಲಿ ಕೂಡ ನಮಗೆ ಗ್ರೋತ್ ಇದು ತೊಂದರೆ ಕಾಣಿಸಿಕೊಳ್ತದೆ. ನೆಕ್ಸ್ಟ್, ಥೈರಾಯ್ಡ್ ಹಾರ್ಮೋನಿಗೆ ನೋಡುವುದಿದ್ರೆ, ನಾವು ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಸ್ಕೆಲಿಟಲ್ ಮೆಚುರೇಷನ್ಗೆ ಅದಕ್ಕೆ ತುಂಬಾ ಮುಖ್ಯ, ಅದು ಗ್ರೋತಿಗೆ ಎತ್ತರದ ಬೆಳೆಯುವುದಕ್ಕೆ ಅದು ತುಂಬಾ ಮುಖ್ಯ. ಸೊ ಥೈರಾಯ್ಡ್ ಹಾರ್ಮೋನಿನ ತೊಂದರೆ ನಮಗೆ ಥೈರಾಯ್ಡ್ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ನಮ್ದು ಥೈರಾಯ್ಡ್ ಇದು ಗ್ರಂಥಿ ಥೈರಾಯ್ಡ್ ಹಾರ್ಮೋನಿನ ಪ್ರೊಡಕ್ಷನ್ ಅನ್ನು ಕಮ್ಮಿ ಮಾಡುವಂಥದ್ದು. ಸೊ ಆ ಕಂಡೀಷನ್ ಅಲ್ಲಿ ಅಥವಾ ಮೆದುಳಲ್ಲಿ TSH ಪ್ರೊಡಕ್ಷನ್ ಕಮ್ಮಿ ಇದ್ರೆ, ಅದು ಸೇಮ್ ಪಿಟ್ಯೂಟ್ರಿ ನಾವು ಕಾಸಸ್ ಹೇಳಿದ್ವಲ್ಲ, ಅದರಿಂದ ಪರಿಣಾಮ ಬಿತ್ತು ಅಂತ ಹೇಳಿದ್ರೆ, ಅದರಲ್ಲಿ ಕೂಡ ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆ ಕಂಡು ಬರಬಹುದು. ಸೊ ಇದೆರಡರಲ್ಲಿಯೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಎತ್ತರದ ಮೇಲೆ ಖಂಡಿತವಾಗಿಯೂ ಪರಿಣಾಮ ಬೀಳ್ತದೆ.
1: ಈಗ ಈ ಬೆಳವಣಿಗೆಯಲ್ಲಿ ಏನು ಕುಂಠಿತ ಇದೆ ಅಂದ್ರೆ, ಎತ್ತರ ಕಮ್ಮಿ ಇದೆ ಅಥವಾ ಜಾಸ್ತಿ ಇದೆ ಅಂತ ಅಂದಾಗ, ಅದೇ ಒಂದು ಸಮಸ್ಯೆಯೋ ಅಥವಾ ಅದರಿಂದ ಬೇರೆ ಏನಾದರೂ ಸಮಸ್ಯೆಗಳು ಉಂಟಾಗ್ತಾವೋ?
0: ಸೊ ಎತ್ತರ ಕಮ್ಮಿ ಇರುವುದರಲ್ಲಿ ನಮಗೆ ಬಾಕಿ ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ. ಅಂದ್ರೆ ಯಾಕಾಗಿ ಎತ್ತರ ಮಗು ಬೆಳೀತಾ ಇಲ್ಲ ಅಂತ ನಾವು ನೋಡ್ಬೇಕಾಗ್ತದೆ. ಸೊ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ, ಇವಾಗ ಮಗುವಿಗೆ ಅಂಡರ್ಲೈನ್ ಬೇರೆ ಏನಾದರೂ ಸಮಸ್ಯೆ ಇದ್ರೆ, ಕ್ರಾನಿಕ್ ಡಿಸೀಸಸ್ ಅಥವಾ ಸಿಸ್ಟಮಿಕ್ ಡಿಸೀಸಸ್ ಅಂತ ಹೇಳ್ತೇವೆ. ಈಗ ಮಗು ಹುಟ್ಟಿನಿಂದಲೇ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇದ್ರೆ, ಆ ಮಗುವಿಗೆ ಎತ್ತರದಲ್ಲಿ ತೂಕದಲ್ಲಿ ವ್ಯತ್ಯಾಸ ಕಂಡು ಬರಬಹುದು. ಸೊ ಅದೇ ತರ ಅಂಡರ್ಲೈನ್ ಬೇರೆ ಏನಾದರೂ ಕಂಡೀಷನ್ ಇಂದ ಮಗುವಿನ ಎತ್ತರ ಬೆಳೀತಾ ಇಲ್ಲ ಅಂತ ಹೇಳಿದ್ರೆ, ಆ ಕಂಡೀಷನ್ ಇದು ಸಿಂಪ್ಟಮ್ಸ್ ಕೂಡ ಕಾಣಿಸಿಕೊಳ್ಬಹುದು. ಅಂತ ಹೇಳಿದ್ರೆ ಕಿಡ್ನಿಗೆ ಸಂಬಂಧಪಟ್ಟಿದ್ರೆ ಕೆಲವೊಂದು ಮಕ್ಕಳಲ್ಲಿ ನಮಗೆ ಮೂತ್ರ ಜಾಸ್ತಿ ಹೋಗುವಂಥದ್ದು, ಬಾಯಾರಿಕೆ ಜಾಸ್ತಿ ಆಗುವಂಥದ್ದು, ಎಲುಬಿನಲ್ಲಿ ತೊಂದರೆ ಕಾಣಿಸಿಕೊಳ್ಳುವಂಥದ್ದು ಇರಬಹುದು. ಹಾರ್ಟಿಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ಉಸಿರಾಟದ ತೊಂದರೆ ಅಥವಾ ಸುಸ್ತಾಗುವಂಥದ್ದು, ಕೈಕಾಲು ನೀಲಿ ಆಗುವಂಥದ್ದು, ಆ ಥರದ ಸಮಸ್ಯೆ ಕಂಡು ಬರಬಹುದು. ಲಿವರಿಗೆ ಸಂಬಂಧಪಟ್ಟಿದ್ದರೆ ಅದರಲ್ಲಿ ಜಾಂಡಿಸ್ ಮತ್ತು ಹೊಟ್ಟೆ ಉಬ್ಬರ ಬರುವಂಥದ್ದು, ಆ ಥರದ ಸಮಸ್ಯೆ ಕಾಣಿಸಬಹುದು. ಸೊ ಇವಾಗ ಅಂಡರ್ಲೈನ್ ಏನಾದರೂ ಸಮಸ್ಯೆ ಇದ್ರೆ, ಆ ಸಮಸ್ಯೆಯ ಜೊತೆಗೆ ನಮಗೆ ಬೆಳವಣಿಗೆಯ ಸಮಸ್ಯೆ ಕಂಡು ಬರ್ತದೆ. ಮತ್ತೆ ಹಾರ್ಮೋನಿನ ತೊಂದರೆ ಸ್ಪೆಸಿಫಿಕ್ ಆಗಿದ್ರೆ, ಅದು ಏನಾದರೂ ಜೆನೆಟಿಕ್ ಕಾಸಸ್ಗೆ ರಿಲೇಟೆಡ್ ಆಗಿದ್ರೆ, ಅದಕ್ಕೆ ಸಂಬಂಧಪಟ್ಟಿದ್ದು ನಮಗೆ ಮುಖದಲ್ಲಿ ಕೆಲವೊಂದು ಮಕ್ಕಳಲ್ಲಿ ಫೀಚರ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸಿಕೊಳ್ಳುವಂಥದ್ದು, ಕೈಕಾಲಲ್ಲಿ ಬೆರಳಿನ, ಕಾಲಲ್ಲಿ ಬೆರಳಿನ ಸೈಜ್ ಗಾತ್ರದಲ್ಲಿ ಹೆಚ್ಚು ಕಮ್ಮಿ ಬರುವಂಥದ್ದು, ಆ ಥರದ ಸಮಸ್ಯೆ ಕಾಣಿಸಿಕೊಳ್ಬಹುದು. ಇವಾಗ ಪಿಟ್ಯೂಟ್ರಿ ಗ್ರಂಥಿ ಎಫೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೆ, ಅದರಲ್ಲಿ ಪಿಟ್ಯೂಟ್ರಿ ಗ್ರಂಥಿಯಲ್ಲಿ ಪ್ರೊಡಕ್ಷನ್ ಆಗುವ ಎಲ್ಲಾ ಹಾರ್ಮೋನ್ಗಳು ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳಿರ್ತವೆ. ಸೊ ಅದರದೆಲ್ಲದರದ್ದು ಸಿಂಪ್ಟಮ್ಸ್ ನಮಗೆ ಕಾಣಿಸಿಕೊಳ್ಳುವಂಥದ್ದು ಇರ್ತದೆ.
1: ಇನ್ನು ಈ ಬೆಳವಣಿಗೆಯ ಬಗ್ಗೆ ಹೇಳೋದಾದ್ರೆ, ಈ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಬೆಳವಣಿಗೆ ಒಂದೇ ರೀತಿ ಇರ್ತದೆ ಅಥವಾ ಬೇರೆ ಇರ್ತದೆ, ಹೇಗೆ?
0: ಎತ್ತರದಲ್ಲಿ ನಾವು ನೋಡಿದ್ರೆ ಖಂಡಿತ ಡಿಫ್ರೆಂಟ್ ಇರ್ತದೆ. ಯಾಕಂತ ಹೇಳಿದ್ರೆ, ಹರೇಕೆ ಬರುವಂತದ್ದು ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ. ಸೊ ಸಾಮಾನ್ಯವಾಗಿ ಜನರಲ್ಲಿ ಏನ್ ತಪ್ಪು ಕಲ್ಪನೆ ಇರ್ತದೆ ಅಂತ ಹೇಳಿದ್ರೆ, 18 ವರ್ಷದ ತನಕ ಬೆಳವಣಿಗೆ ಆಗ್ತದೆ, ಉದ್ದ ಆಗ್ತಾರೆ. ಸೊ ಒಂದು 12 ವರ್ಷದ ಹುಡುಗಿ ಯಾರಾದ್ರೂ ಹೇಳಿ ತಂದೆ ತಾಯಿ ಅಂದ್ಕೊಂಡ್ರೆ ಶಾರ್ಟ್ ಇದ್ದಾಳೆ ಅಂತ ಮನೆಯವರು ಹೇಳ್ತಾರೆ, ಇಲ್ಲ ಇನ್ನು ಅವಳಿಗೆ 6 ವರ್ಷ ಇದೆ ಬೆಳಲಿಕ್ಕೆ ಅಂತ. ಸೊ ಅದೊಂದು ತಪ್ಪು ಕಲ್ಪನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ, ಹುಡುಗಿಯರಲ್ಲಿ ನಮಗೆ ಹೈಯೆಸ್ಟ್ ಗ್ರೋತ್ ಆಗುವಂಥದ್ದು ಅವರಿಗೆ ಫಸ್ಟ್ ಟೈಮ್ ಋತುಸ್ರಾವ ಆಗುವುದಕ್ಕಿಂತ ಮುಂಚೆ, ಗ್ರೋತ್ ಸ್ಪರ್ಟ್ ಅಂತ ಬರ್ತದೆ. ಹುಡುಗರಲ್ಲಿ ಅಷ್ಟು ಬೇಗ ಕಾಣಿಸ್ಕೊಳ್ಳಿಕ್ಕಿಲ್ಲ, ಗ್ರೋತ್ ಸ್ಪರ್ಟ್ ಸ್ವಲ್ಪ ಲೇಟ್ ಆಗಿ ಕಾಣಿಸ್ಕೊಳ್ತದೆ. ಋತುಸ್ರಾವ ಆದ ನಂತರ ಹುಡುಗಿಯರಲ್ಲಿ ಹೆಚ್ಚು ಗ್ರೋತ್ ಇರುವುದಿಲ್ಲ, ಅದರ ಆಲ್ಮೋಸ್ಟ್ ಗ್ರೋತ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರ್ತದೆ. ಸೊ ಅದರ ನಂತರ ಒಂದು 5-8 ಸೆಂಟಿಮೀಟರ್ ಅಷ್ಟು ಎತ್ತರ ಬರಬಹುದು. ಹುಡುಗರಲ್ಲಿ ಕೂಡ ಹಾಗೆ, ನಾವು ಬೋನ್ ಏಜ್ ಅಂತ ನೋಡ್ತೇವೆ ಅಂತ ಹೇಳಿದ್ರೆ, ಎಲುಬಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡ್ತೇವೆ. ಸೊ ಎಲುಬಿನ ಬೆಳವಣಿಗೆ 16 ವರ್ಷ ಆದ್ರೆ ಹುಡುಗರಲ್ಲಿ ಮತ್ತೆ ಗ್ರೋತ್ ಇರುವುದಿಲ್ಲ. ಸೊ ಖಂಡಿತವಾಗಿಯೂ ಗ್ರೋತ್ ಡಿಫ್ರೆಂಟ್ ಇರ್ತದೆ, ಗ್ರೋತ್ ಸ್ಪರ್ಟ್ಸ್ ಬರುವಂತಹ ಟೈಮ್ ಡಿಫ್ರೆಂಟ್. ಮತ್ತೆ ಹುಡುಗಿಯರಲ್ಲಿ ಕಾಣಿಸಿಕೊಂಡಷ್ಟು ಬೇಗ ಫೈನಲ್ ಹೈಟ್ ಹುಡುಗರಲ್ಲಿ ನಮಗೆ ಕಾಣಿಸ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ಲೇಟರ್ ಆಗಿ ನಮಗೆ ಕಾಣಿಸ್ಕೊಳ್ತದೆ.
1: ಡಾಕ್ಟರ್, ಈಗ ಪೋಷಕರು ಯಾವೆಲ್ಲ ಲಕ್ಷಣಗಳನ್ನು ನೋಡಬೇಕಾಗುತ್ತೆ ಅಂದ್ರೆ, ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ವಿಶೇಷವಾಗಿ ಈ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ?
0: ಸೊ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಸೊ ಯಾವುದೇ ಟೈಮಲ್ಲಿ ಅವರಿಗೆ

0: ಮಗುವಿನ ಗ್ರೋತ್ ಕರೆಕ್ಟ್ ಇಲ್ಲ, ಎತ್ತರ ಕಮ್ಮಿ ಅಂತ ಅನಿಸಿದ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ ಬೆಸ್ಟ್ ಟೈಮ್ ನಮ್ಗೆ ಗ್ರೋತಿನ ಬಗ್ಗೆ ಏನಾದ್ರೂ ತೊಂದರೆ ಇದೆಯಾ ಅಂತ ಕಂಡು ಹಿಡಿಯಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಆ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಮಗುವಿನ ಎತ್ತರ ಆಲ್ಮೋಸ್ಟ್ ನಾರ್ಮಲ್ ಗೆ ರೀಚ್ ಆಗ್ಲಿಕ್ಕೆ ನಮ್ಗೆ ಒಂದು ಐಡಿಯಲ್ ಏಜ್ ಅಂತ ಹೇಳಿದ್ರೆ ಒಂದು ಮಗು 3-4 ವರ್ಷ ಇರುವಾಗ. 10 ವರ್ಷದ ನಂತರ ನಾವು ಇವಾಗ ಡಿಸ್ಕಸ್ ಮಾಡಿದ್ರೆ ಹೆಚ್ಚಿನವರು ನಮ್ಮ ಹತ್ರ ಬರುವುದು 10-12 ವರ್ಷ ಆದಾಗ. ಆವಾಗ ನಮ್ಗೆ ಜಾಸ್ತಿ ಟೈಮ್ ಇರುವುದಿಲ್ಲ, ಏನೇ ಮಾಡ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಇರುವುದಿಲ್ಲ. ಸೊ ಪೋಷಕರಿಗೆ ಅವರ ಮಗು ಆ ಮಗುವಿನ ವಯಸ್ಸಿನ ಪ್ರಕಾರ ಬಾಕಿ ಮಕ್ಕಳಿಗಿಂತ ತುಂಬಾ ಶಾರ್ಟ್ ಅಂತ ಅನಿಸಿದ್ರೆ, ಅಥವಾ ಕ್ಲಾಸ್ ಅಲ್ಲಿ ಬಾಕಿ ಮಗಳು ಉತ್ತ ಬೆಳೀತಾ ಇದ್ದಾರೆ, ಅವರಿಗೆ ಮತ್ತೆ ತಮ್ಮ ಮಗುವಿಗೆ ಇರುವಂತಹ ಹೈಟ್ ಡಿಫ್ರೆನ್ಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಆ ಬಾಕಿ ಮಕ್ಕಳು ಉದ್ದ ಬೆಳೀತಾ ಇದ್ದಾರೆ, ಈ ಮಗು ಉದ್ದ ಬೆಳೀತಾ ಇಲ್ಲ ಅಂತ ಅನಿಸಿದ್ರೆ, ಇನ್ನೊಂದೇನಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಚಪ್ಪಲ್ ಅಥವಾ ಶರ್ಟ್ ಸ್ಕರ್ಟ್ ಪ್ಯಾಂಟಿನ ಸೈಜ್ ಸ್ವಲ್ಪ ಆದ್ರೂ ಡಿಫ್ರೆನ್ಸ್ ಬರಬೇಕು. ಸೊ ಆ ತರ ಡಿಫ್ರೆನ್ಸ್ ಯಾವುದೇ ರೀತಿಯ ಡಿಫ್ರೆನ್ಸ್ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಇನ್ನೊಂದೇನಂತ ಹೇಳಿದ್ರೆ ಬೇರೆ ಫಿಸಿಕಲಿ ಅವರಿಗೆ ಫೀಚರ್ಸ್ ಏನಾದರೂ ತಮ್ಮ ಮಗುವಲ್ಲಿ ಬೇರೆ ರೀತಿ ಕಾಣ್ತಾ ಇದೆ ಅಂತ ಅನಿಸಿದೆ ಅಥವಾ ಡಿಫ್ರೆಂಟ್ ಅಂತ ಅನಿಸಿದ್ರೆ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು.
1: ಈಗ ಬೆಳವಣಿಗೆ ಕುಂಠಿತ ಅನ್ನುವಂಥದ್ದು ಒಂದು, ಅದೇ ಎತ್ತರ ಅವರ ವಯಸ್ಸಿಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದು ಸಮಸ್ಯೆಯಾ?
0: ಎತ್ತರ ವಯಸ್ಸಿಗಿಂತ ಜಾಸ್ತಿ ಇದ್ರೆ ಕೂಡ ಸಮಸ್ಯೆ, ಬಟ್ ಇದು ನಾವು ಜನರಲಿ ನೋಡುವುದಿದ್ರೆ ಇದು ತುಂಬಾ ರೇರ್, ಸೊ ತುಂಬಾ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತದ್ದಲ್ಲ. ಸೊ ಎತ್ತರ ತುಂಬಾ ಮಗು ತುಂಬಾ ವೇಗವಾಗಿ ಬೆಳೀತಾ ಇದೆ, ತುಂಬಾ ಉದ್ದ ಬೆಳೀತಾ ಇದೆ ಅಂತ ಹೇಳಿದ್ರೆ ಹೆಚ್ಚಿನ ಸಲ ಗೊತ್ತಾಗೋದು ಮಗು ಆಲ್ಮೋಸ್ಟ್ ಗ್ರೋತ್ ಕಂಪ್ಲೀಟ್ ಆದಾಗ ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತದೆ, ಅದು ಕೂಡ ತೊಂದರೆ. ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಪಿಟ್ಯೂಟ್ರಿಯಲ್ಲಿ ಕೆಲವೊಂದು ಸಲ ಏನಾದರೂ ಪ್ರಾಬ್ಲಮ್ ಇದ್ರೆ ಈ ತರ ತುಂಬಾ ಜಾಸ್ತಿ ವೇಗವಾಗಿ ಅಥವಾ ಎತ್ತರ ಬೆಳೆಯುವುದು ಆಗ್ತದೆ. ಸೊ ಅದನ್ನು ಕೂಡ ನಾವು ಟೆಸ್ಟ್ ಮಾಡಿ ನೋಡುವುದು ಉತ್ತಮ.
1: ಈಗ ಮತ್ತೊಂದು ನಾವು ಸಾಮಾನ್ಯವಾಗಿ ಗಮನಿಸುವಂತಹದ್ದು, ಎತ್ತರವನ್ನ ಜಾಸ್ತಿ ಮಾಡಲಿಕ್ಕೆ ಬೇರೆ ಸಪ್ಲಿಮೆಂಟ್ಗಳು ಅಥವಾ ಬೇರೆ ಮೆಥಡ್ಗಳನ್ನ ಬಳಸಿದ್ರೆ ಎತ್ತರ ಜಾಸ್ತಿ ಆಗ್ತದೆ ಅನ್ನುವಂಥದ್ದು, ವೈದ್ಯರಾಗಿ ತಾವೇನು ಹೇಳ್ತೀರಾ?
0: ಸೊ ಇದು ನಮ್ಮ ಒಪಿಡಿಯಲ್ಲಿ ನಮಗೆ ಕಾಮನಿಸ್ಟ್ ಕೇಳುವಂತ ಕ್ವೆಶನ್ಸ್. ಸೊ ಮಗುವಿಗೆ ಯಾವುದೇ ಮಗುವಿಗೆ ಗ್ರೋತ್ ಇದು ಸಮಸ್ಯೆ ಇದ್ರೆ ಅಥವಾ ಗ್ರೋತ್ ಇದು ಕನ್ಸರ್ನ್ಸ್ ಇದ್ರೆ ಫಸ್ಟ್ ಕ್ವೆಶನ್ ನಮಗೆ ತಂದೆ ತಾಯಿ ಕೇಳುವುದು ಯಾವ ಫುಡ್ ಕೊಟ್ರೆ ಅವನು ಉದ್ದಾಗ್ತಾನೆ ಅಂತ. ಸೊ ಫುಡ್ಡಲ್ಲಿ ಅಥವಾ ಬಾಯಲ್ಲಿ ತಗೊಳ್ಳುವಂತ ಯಾವುದೇ ಮೆಡಿಸಿನ್ ಅಲ್ಲಿ ಹೈಟ್ ಇಂಪ್ರೂವ್ಮೆಂಟ್ ಅಂತ ಯಾವುದು ಇಲ್ಲ. ಸೊ ಒಳ್ಳೆಯ ಆಹಾರ ಡೆಫಿನೆಟ್ ಆಗಿ ಬೇಕಾಗುತ್ತದೆ, ಆದರೆ ಉತ್ತರ ಜಾಸ್ತಿ ಮಾಡ್ಲಿಕ್ಕಂತ ನಮಗೆ ಯಾವುದೇ ನಮೂನೆಯ ಬಾಯಲ್ಲಿ ತಗೊಳ್ಳುವಂತ ಔಷಧಿ ಆಗಲಿ ಫುಡ್ ಆಗಲಿ ಅವೈಲೇಬಲ್ ಇಲ್ಲ.
1: ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
0: ಚಿಕಿತ್ಸೆ ಕೊಡುವುದಕ್ಕಿಂತ ಮುಂಚೆ ನಾವು ನೋಡ್ಬೇಕಾಗ್ತದೆ ಯಾವ ಕಾರಣಕ್ಕಾಗಿ ಮಗು ಬೆಳೀತಾ ಇಲ್ಲ ಅಂತ. ಸೊ ಎಲ್ಲಾ ಪ್ರಕಾರದ್ದು ನಾವು ಮಗುವಿಗೆ ಕಾಯಿಲೆ ಇಲ್ಲ ಅಂತ ನಾವು ಫಸ್ಟ್ ನಾವು ನೋಡ್ಬೇಕಾಗ್ತದೆ. ಸೊ ಅದೇ ಮುಂಚೆ ನಾವು ಡಿಸ್ಕಸ್ ಮಾಡಿದ ಹಾಗೆ ಫಸ್ಟ್ ಕಿಡ್ನಿಗೆ ಸಂಬಂಧಪಟ್ಟಿದ್ದು, ಲಿವರ್ಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಸಿಸ್ಟಮಿಕ್ ಡಿಸಾರ್ಡರ್ಸ್ ಉಂಟಾ ಅಂತ ನಾವು ನೋಡ್ಬೇಕಾಗ್ತದೆ. ಇದ್ರೆ ಫಸ್ಟ್ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ, ಯಾಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೆ ನಮ್ಗೆ ಎತ್ತರಕ್ಕೆ ನಾವು ಏನು ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಬರೋದಿಲ್ಲ. ಇದು ಯಾವುದೇ ಕಾಸ್ ಇಲ್ಲ ಅಂತ ನಮಗೆ ಗೊತ್ತಾದ್ರೆ ನೆಕ್ಸ್ಟ್ ನಾವು ಮಾಡುವಂತದ್ದು ಹಾರ್ಮೋನಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆ ಉಂಟಾ ಅಂತ. ಸೊ ಥೈರಾಯ್ಡ್ ಸಂಬಂಧಪಟ್ಟಿದ್ದ ಸಮಸ್ಯೆ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗ್ತದೆ. ಗ್ರೋತ್ ಹಾರ್ಮೋನಿಗೆ ಸಂಬಂಧಪಟ್ಟಿದ್ದು ಡಿಫಿಷಿಯನ್ಸಿ ಇದೆ ಅಥವಾ ಗ್ರೋತ್ ಹಾರ್ಮೋನ್ ಲೆವೆಲ್ಸ್ ಕರೆಕ್ಟ್ ಇಲ್ಲ ಮಗುವಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ನಾವು ಕೊಡಬೇಕಾಗ್ತದೆ. ಇವಾಗ ಕೆಲವೊಂದು ಮಕ್ಕಳಲ್ಲಿ ನಾವು ಎಲ್ಲಾ ಟೆಸ್ಟ್ ಮಾಡಿ ಕೂಡ ಎಲ್ಲಾ ಟೆಸ್ಟ್ ನಮಗೆ ನಾರ್ಮಲೇ ಬರ್ತದೆ, ಅಂದ್ರೆ ನಮಗೆ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಎಲ್ಲಾ ಟೆಸ್ಟ್ ಮಾಡಿ ಕೂಡ ನಮಗೆ ಏನು ರೀಸನ್ ಸಿಗ್ತಾ ಇಲ್ಲ. ಸೊ ಇಂಥ ಮಕ್ಕಳಿಗೆ ಅಥವಾ ಗ್ರೋತ್ ಹಾರ್ಮೋನ್ ಡಿಫಿಷಿಯನ್ಸಿ ಇರುವಂತ ಮಕ್ಕಳಿಗೆ ನಾವು ಗ್ರೋತ್ ಹಾರ್ಮೋನ್ ಥೆರಪಿ ಅಂತ ಕೊಡ್ತೇವೆ. ಸೊ ಅದು ನಾವು ಕೊಡುವುದು ಇಂಜೆಕ್ಷನ್ಸ್ ಮೂಲಕ. ಸೊ ಡೈಲಿ ಇಂಜೆಕ್ಷನ್ಸ್ ಮಗು ಗ್ರೋತ್ ಹಾರ್ಮೋನ್ ಇದು ತಗೊಳ್ಬೇಕಾಗ್ತದೆ. ಅದರಲ್ಲಿ ನಮಗೆ ಸಮಸ್ಯೆ ಗ್ರೋತ್ ಹಾರ್ಮೋನ್ಗೆ ಸಂಬಂಧಪಟ್ಟಿದ್ದರೆ ಅಥವಾ ಇಡಿಯೋಪೆಥಿಕ್ ಶಾರ್ಟ್ ಸ್ಟೇಚರ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಕಾಣಿಸಿಕೊಳ್ತದೆ.
1: ಈ ಇಂಜೆಕ್ಷನ್ ಅನ್ನು ಎಷ್ಟು ಸಮಯ ತಗೊಳ್ಬೇಕಾಗುತ್ತೆ, ಹೇಗೆ?
0: ಸೊ ಇದು ಗ್ರೋತ್ ಕಂಪ್ಲೀಟ್ ಆಗುವ ತನಕ ನಾವು ತಗೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ ಬೋನ್ ಏಜ್ ಅಂತ ಹೇಳಿದ್ವಲ್ಲ. ಸೊ ಹುಡುಗಿಯರಲ್ಲಿ ಒಂದು ಬೋನ್ ಏಜ್ 14 ವರ್ಷ ಬರುವ ತನಕ ನಾವು ಇದನ್ನು ಕಂಟಿನ್ಯೂ ಮಾಡಬಹುದು. ಹುಡುಗರಲ್ಲಿ 16 ವರ್ಷ ಬೋನ್ ಏಜ್ ಬರುವ ತನಕ ಕಂಟಿನ್ಯೂ ಮಾಡಬಹುದು. ಅಥವಾ ಅದಕ್ಕೆ ಮುಂಚೆ ತಂದೆ ತಾಯಿಗೆ ಫೈನಲ್ ಹೈಟ್ ಸಾಕು ಅಂತ ಅನಿಸಿದ್ರೆ ಅದಕ್ಕೆ ಮುಂಚೆ ಕೂಡ ನಾವು ಸ್ಟಾಪ್ ಮಾಡಬಹುದು.
1: ಡಾಕ್ಟರ್, ಈಗ ಈ ಎತ್ತರದ ಬಗ್ಗೆ ಮಾತಾಡಬೇಕಾದ್ರೆ ಯಾವ ವಯಸ್ಸಿಗೆ ಎಷ್ಟು ಎತ್ತರ ಇರಬೇಕು ಅಂತ ಏನಾದರೂ ಮಾನದಂಡಗಳಿವೆಯಾ?
0: ಖಂಡಿತ. ಸೊ ನಾವು ಗ್ರೋತ್ ಚಾರ್ಟ್ ಅನ್ನೋದನ್ನು ಫಾಲೋ ಮಾಡೋದು ಅಂತ ಹೇಳಿದ್ರೆ ಬೆಳವಣಿಗೆಯ ಚಾರ್ಟ್ ಅಲ್ಲಿ ಸಾಮಾನ್ಯ ಮಿತಿಯ ಒಳಗಡೆ ಬರ್ಬೇಕಂತ ಹೇಳಿದ್ದೆ. ಸೊ ಇವಾಗ ನಾವು ಫಸ್ಟ್ 1 ಇಯರ್ ತಗೊಂಡ್ರೆ ಮಗು ಹುಟ್ಟಿದಾಗಿಂದ 1 ವರ್ಷದ ವಯಸ್ಸಿನ ತನಕ ಜನರಲ್ ಆಗಿ ಒಂದು 25 ಸೆಂಟಿಮೀಟರ್ ಅಷ್ಟಾದ್ರೂ ಬೆಳಿಬೇಕು. ಸೊ 1 ವರ್ಷದಿಂದ 2 ವರ್ಷದ ಪ್ರಾಯದ ತನಕ ಒಂದು 12 ಸೆಂಟಿಮೀಟರ್ ಅಂತ ನಾವು ಹೇಳ್ಬಹುದು. 2 ವರ್ಷದಿಂದ 3 ವರ್ಷದ ಪ್ರಾಯದ ತನಕ ಒಂದು 7-8 ಸೆಂಟಿಮೀಟರ್. ಅದರ ನಂತರ ಒಂದು 4 ವರ್ಷದ ನಂತರ ಒಂದು 5 ವರ್ಷದವರೆಗೆ ಮಗು ಒಂದು 6 ಸೆಂಟಿಮೀಟರ್ ಪರ್ ಇಯರ್. ಇದೆಲ್ಲ ಪರ್ ಇಯರ್ ನಾವು ಹೇಳೋದು ಗ್ರೋತ್ ರೇಟ್. ಸೊ ಅಷ್ಟು ಬೆಳಿಬೇಕು. 5 ವರ್ಷದ ನಂತರ ಅಟ್ ಲೀಸ್ಟ್ ಒಂದು 5 ಸೆಂಟಿಮೀಟರ್ ಪರ್ ಇಯರ್ ಅಂತ ಹೇಳ್ತೇವೆ. ಸೊ ಮಿನಿಮಮ್ ಇಷ್ಟು ಬೆಳಿಬೇಕು. ಇಷ್ಟು ಬೆಳೀತಾ ಇದ್ರೆ ನಾವು ಗ್ರೋತ್ ಚಾರ್ಟ್ ಅಲ್ಲಿ ಪ್ಲಾಟ್ ಮಾಡುವಾಗ ಮಗುವಿನ ಎತ್ತರ ನಿರಂತರವಾಗಿ ಮೇಲ್ಮುಖ

0: ಕವಾಗಿ ಬೆಳೀತಾ ಇರ್ತದೆ. ಸೊ ಯಾವುದೇ ಕಾರಣಕ್ಕೆ ಇದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಗ್ರೋತ್ ಚಾರ್ಟ್ ಅಲ್ಲಿ ಇದು ಕರೆಕ್ಟ್ ಆಗಿ ಪ್ರೋಗ್ರೆಸ್ ಆಗದೇ ಇರುವಂತದ್ದು ಕಾಣಿಸ್ಕೊಳ್ತದೆ. ಸೊ ಇದನ್ನು ನಾವು ಗ್ರೋತ್ ವೆಲಾಸಿಟಿ ಗ್ರೋತ್ ರೇಟ್ ಅಂತ ಹೇಳ್ತೇವೆ. ಸೊ ನಮಗೆ ಸೆಪರೇಟ್ ಆಗಿ ಒಂದು ಗ್ರೋತ್ ವೆಲಾಸಿಟಿ ಚಾರ್ಟ್ ಅಂತ ಕೂಡ ಇರ್ತದೆ. ಸೊ ಪ್ರತಿ ವಯಸ್ಸಿಗೆ ನಾವು ಗ್ರೋತ್ ರೇಟ್ ಎಷ್ಟು ಬಂದಿದೆ ಅಂತ ನಾವು ಅದರಲ್ಲಿ ಮಾರ್ಕ್ ಮಾಡಿ ನೋಡಬಹುದು. ಸೊ ಆ ಚಾರ್ಟ್ ಅಲ್ಲಿ ನಮಗೆ ಒಂದು 25th ಸೆಂಟೈಲ್ ಲೈನ್ ಅಂತ ಇರ್ತದೆ. ಸೊ ಅದಕ್ಕಿಂತ ಕಮ್ಮಿ ಯಾವುದೇ ವಯಸ್ಸಲ್ಲಿ ಬಂದ್ರೆ ಗ್ರೋತ್ ರೇಟ್ ಕಮ್ಮಿ ಇದೆ ಅಥವಾ ಗ್ರೋತ್ ವೆಲಾಸಿಟಿ ಕಮ್ಮಿ ಇದೆ ಅಂತ ಅರ್ಥ. ಸೊ ಗ್ರೋತ್ ವೆಲಾಸಿಟಿ ಕಮ್ಮಿ ಆಗ್ಲಿಕ್ಕೆ ಪುನಃ ನಮ್ದು ಯಾವುದೇ ಸಿಸ್ಟಮಿಕ್ ಕಾಸಸ್ ಅಥವಾ ಹಾರ್ಮೋನಲ್ ಕಾಸಸ್ ಕಾರಣ ಇರಬಹುದು. ಸೊ ಅದೇನಾದ್ರೂ ಇದೆಯಾ ಅಂತ ನಾವು ನೋಡಬೇಕಾಗ್ತದೆ. ಸೊ ಮಿನಿಮಮ್ ಅಟ್ ಲೀಸ್ಟ್ ನಮಗೆ ಇಷ್ಟು ಗ್ರೋತ್ ರೇಟ್ಸ್ ಪ್ರತಿ ವಯಸ್ಸಿನಲ್ಲಿ ಬರಬೇಕು.
1: ಈ ಪೋಷಕರ ಎತ್ತರ ಏನಿದೆ ಅದು ಮಗುವಿನ ಎತ್ತರದ ಮೇಲೆ ಪ್ರಭಾವ ಬೀರುತ್ತಾ?
0: ಹೌದು. ಸೊ ಸಾಮಾನ್ಯವಾಗಿ ನಾವು ಹೇಳುದಿದ್ರೆ ತುಂಬಾ ಎತ್ತರ ಇದ್ದ ತಂದೆ ತಾಯಿಯ ಮಕ್ಕಳು ಎತ್ತರವಾಗಿ ಬೆಳೀತಾರೆ, ಎತ್ತರ ಕಮ್ಮಿ ಇದ್ದ ತಂದೆ ತಾಯಿಯ ಮಕ್ಕಳು ಸ್ವಲ್ಪ ಎತ್ತರ ಕಮ್ಮಿ ಇರಬಹುದು. ಬಟ್ ಇದು ನಾವು 100% ರೂಲ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ತುಂಬಾ ಎತ್ತರ ತಂದೆ ತಾಯಿ ಇದ್ರೆ ಮಕ್ಕಳು ಶಾರ್ಟ್ ಇರಬಹುದು, ಅಥವಾ ತಂದೆ ತಾಯಿ ಎತ್ತರ ಕಮ್ಮಿ ಇದ್ರೆ ಕೂಡ ಮಕ್ಕಳು ತುಂಬಾ ಎತ್ತರವಾಗಿ ಬೆಳಿಬಹುದು. ಬಟ್ ನಾವು ನಮ್ಮ ಕ್ಲಿನಿಕಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಮಿಡ್ ಪೇರೆಂಟಲ್ ಹೈಟ್ ಅಂತ ನಾವು ಒಂದು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ಹೇಳಿದ್ರೆ, ತಂದೆ ತಾಯಿನ ಹೈಟ್ ಅನ್ನು ತಗೊಂಡು ನಾವು ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಯಾವ ರೇಂಜ್ ಅಲ್ಲಿ ಅವ್ರದ್ದು ಫೈನಲ್ ಹೈಟ್ ಅಡಲ್ಟ್ ಕಂಪ್ಲೀಟ್ ಹೈಟ್ ಯಾವ ರೇಂಜ್ ಅಲ್ಲಿ ಬೀಳ್ತದೆ ಅಂತ ನಾವು ನೋಡಬಹುದು. ಸೊ ಇದರಲ್ಲಿ ಅದೇ ತಂದೆ ತಾಯಿ ಹೈಟ್ ಎತ್ತರ ಇದ್ರೆ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ನಮಗೆ ಹೈಯರ್ ಸೈಡ್ ಬರ್ತದೆ, ಕಮ್ಮಿ ಇದ್ರೆ ಇದು ಕಮ್ಮಿ ಸೈಡ್ ಬರುವಂತದ್ದು ಇರ್ತದೆ. ಸೊ ಡೆಫಿನೆಟ್ ಆಗಿ ಇದರಲ್ಲಿ ನಾವು ಮಾರ್ಕ್ ಮಾಡಿದಾಗ ನಮ್ಮ ಮಗುವಿನ ಈಗಿನ ಬೆಳವಣಿಗೆಯನ್ನು ನಾವು ನೋಡಿ ಫೈನಲ್ ಹೈಟ್ ಆ ರೇಂಜ್ ಒಳಗಡೆ ಬರ್ತದ ಇಲ್ವ ಅಂತ ನಾವು ನೋಡಬಹುದು. ಇದರಲ್ಲಿ ಒಂದು ನಾವು ತಿಳ್ಕೊಳ್ಳೋದು ಏನಂತ ಹೇಳಿದ್ರೆ, ಇವಾಗ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ರೆ ಮಗುವಿನ ಮಿಡ್ ಪೇರೆಂಟಲ್ ಹೈಟ್ ರೇಂಜ್ ಕೂಡ ತುಂಬಾ ಕಮ್ಮಿ ಬರ್ತದೆ. ಸೊ ಮಗು ಆ ರೇಂಜ್ ಅನ್ನು ಮೀಟ್ ಆಗುದಿದ್ರು ಕೂಡ ಆ ಮಗುವಿಗೆ ನಾವು ಫರ್ದರ್ ಟೆಸ್ಟ್ ಮಾಡುವುದು ಒಳ್ಳೇದು. ಯಾಕಂತ ಹೇಳಿದ್ರೆ ತಂದೆ ತಾಯಿ ಶಾರ್ಟ್ ಇರಬಹುದು, ನಾವು ಅದನ್ನು ಫೆಮಿಲಿಯಲ್ ಶಾರ್ಟ್ ಸ್ಟೇಚರ್ ಅಂತ ಕರಿತೇವೆ. ಅಂತ ಹೇಳಿದ್ರೆ ಅದು ಎಬ್ನಾರ್ಮಲ್ ಗ್ರೋತ್ ಅಲ್ಲ, ಬಟ್ ಗ್ರೋತ್ ಅಲ್ಲಿ ಒಂದು ನಾರ್ಮಲ್ ವೇರಿಯೇಷನ್ ಅಂತ ನಾವು ಹೇಳ್ತೇವೆ. ಬಟ್ ತಂದೆ ತಾಯಿ ಯಾಕೆ ಶಾರ್ಟ್ ಇದ್ದಾರೆ ಅನ್ನೋದನ್ನು ನಾವು ಕಂಡು ಹಿಡಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ಅವರಿಗೆ ಇವ್ಯಾಲ್ಯೂಯೇಷನ್ ಟೆಸ್ಟ್ಗಳು ಆಗಿರ್ಲಿಕ್ಕಿಲ್ಲ, ಅವರಿಗೆ ಅಂಡರ್ಲೈಂಗ್ ಯಾವ್ದಾದ್ರು ಸಮಸ್ಯೆಯಿಂದ ಅವರು ಶಾರ್ಟ್ ಇರಬಹುದು, ಲೈಕ್ ಜೆನೆಟಿಕ್ ಪ್ರಾಬ್ಲಮ್ ಇರಬಹುದು. ಸೊ ಅದು ನಮಗೆ ನಾವು ಡಯಾಗ್ನೋಸ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಏನು ಬೆನಿಫಿಟ್ ಕೊಡಬಹುದು ನಾವು ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಅದನ್ನು ನಾವು ಮಿಸ್ ಮಾಡ್ಕೋತೇವೆ. ಸೊ ತಂದೆ ತಾಯಿ ತುಂಬಾ ಶಾರ್ಟ್ ಇದ್ದು ಮಗು ಕೂಡ ತುಂಬಾ ಶಾರ್ಟ್ ಫೈನಲ್ ಹೈಟ್ ಬರುವ ತರ ಇದ್ರೆ ಆ ಮಗುವಿಗೆ ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಏನಾದರೂ ಇದ್ರೆ ಕೊಡುವುದು ಉತ್ತಮ.
1: ಇನ್ನು ಈಗ ದೈಹಿಕ ಚಟುವಟಿಕೆಗಳಿರ್ತವೆ, ಕ್ರೀಡೆಗಳಿರ್ತವೆ, ಇವು ಯಾವ ರೀತಿಯಲ್ಲಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತಾ?
0: ದೈಹಿಕ ಚಟುವಟಿಕೆ ಎಲ್ಲಾ ಮಕ್ಕಳಿಗೂ ತುಂಬಾ ಮುಖ್ಯ. ಸೊ ಹೈಟ್ ಎತ್ತರಕ್ಕಿಂತ ಜಾಸ್ತಿ ನಾವು ಅದನ್ನು ಮಗುವಿನ ತೂಕಕ್ಕೆ ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಅದನ್ನು ನಾರ್ಮಲ್ ರೇಂಜ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ದೈಹಿಕ ಚಟುವಟಿಕೆ ತುಂಬಾ ಇಂಪಾರ್ಟೆಂಟ್. ಅದು ಬಿಟ್ಟು ನಮಗೆ ನಾರ್ಮಲ್ ಮೂವ್ಮೆಂಟ್ಸ್ ಮಗು ಎಷ್ಟು ಮಕ್ಕಳು ಎಷ್ಟು ಮಾಡ್ತಾರೆ ಅದು ಇದು ಒಳ್ಳೇದು. ಸೊ ಇನ್ನೊಂದೇನಂತ ಹೇಳಿದ್ರೆ ಇವಾಗ ಹೈಟಿನ ಪಾಯಿಂಟ್ ಆಫ್ ವ್ಯೂ ಅಂತ ನಾವು ನೋಡುದಿದ್ರೆ ನಮಗೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ, ಎತ್ತರ ಜಾಸ್ತಿ ಮಾಡುವಂತದ್ದು ಯಾವುದೇ ದೈಹಿಕ ಚಟುವಟಿಕೆ ಕನ್ಕ್ಲೂಸಿವ್ ಸ್ಟಡೀಸ್ ಅಂತ ಇಲ್ಲ. ಬಟ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಈಗ ಸ್ವಿಮ್ಮಿಂಗ್ ಇರಬಹುದು ಅಥವಾ ಬಾಸ್ಕೆಟ್ ಬಾಲ್ ಅಂತ ಚಟುವಟಿಕೆಗಳು ಸ್ವಲ್ಪ ಸ್ಪೈನ್ ಅಲ್ಲಿ ಸ್ವಲ್ಪ ಸ್ಟ್ರೆಚ್ ಮಾಡಿ ಸ್ವಲ್ಪ ಬೆನಿಫಿಟ್ ಕೊಡಬಹುದು. ಬಟ್ 100% ಅಂತ ಕನ್ಕ್ಲೂಸಿವ್ ಆಗಿ ನಮ್ಗೆ ಅಂತ ಎವಿಡೆನ್ಸ್ ಏನೂ ಇಲ್ಲ.
1: ಈಗ ಎತ್ತರ ಕಡಿಮೆ ಇರುವಂತಹ ಮಕ್ಕಳೇನಿದ್ದಾರೆ ಅವರ ತೂಕದ ನಿರ್ವಹಣೆ ಕೂಡ ಮುಖ್ಯ ಆಗುತ್ತಾ?
0: ಹೌದು, ಮಗುವಿನ ಎತ್ತರದ ಪ್ರಕಾರ ತೂಕ ಎಷ್ಟಿರ್ಬೇಕಂತ ಅದು ಕೂಡ ನಾವು ಬೆಳವಣಿಗೆ ಚಾರ್ಟ್ ಅಲ್ಲೇ ಪ್ಲಾಟ್ ಮಾಡಿ ನೋಡುವಂತದ್ದು. ಸೊ ಇವಾಗ ಕಮ್ಮಿ ಎತ್ತರ ಇರುವಂತಹ ಮಕ್ಕಳು ಅವರ ತೂಕ ಆ ಎತ್ತರಕ್ಕೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ಗೆ ಹೋದ್ರೆ ಅದು ನಾರ್ಮಲ್ ಅಲ್ಲ. ಸೊ ತುಂಬಾ ಎತ್ತರ ಇರುವ ಮಕ್ಕಳು ಸ್ವಲ್ಪ ಬಾಡಿ ವೇಟ್ ಅವರದ್ದು ಜಾಸ್ತಿ ಇದ್ರೆ ಕೂಡ BMI ನಾರ್ಮಲ್ ರೇಂಜ್ ಅಲ್ಲಿ ನಮಗೆ ಬರ್ತದೆ. ಬಟ್ ಶಾರ್ಟ್ ಇರುವ ಮಕ್ಕಳು ವೇಟ್ ಸ್ವಲ್ಪ ಜಾಸ್ತಿ ಗೇನ್ ಆದ್ರೂ ಕೂಡ ಅದು ನಮಗೆ ಓವರ್ ವೇಟ್ ಅಥವಾ ಒಬೀಸ್ ರೇಂಜ್ ಅಲ್ಲಿ ಬರಬಹುದು.
1: ಇನ್ನು ಈಗ ನಿದ್ದೆ ಆಗಿರ್ಬೋದು ಅಥವಾ ಇತ್ತೀಚಿನ ಜೀವನ ಶೈಲಿ ಇರ್ಬೋದು ಅಥವಾ ಮೊಬೈಲ್ ಬಳಕೆ ಇವೆಲ್ಲವೂ ಕೂಡ ಗಮನಿಸಿದ್ರೆ ಇವೇನಾದ್ರೂ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರ್ತವ?
0: ಸೊ ನಾವು ಈ ಪಾಯಿಂಟ್ ಆಫ್ ವ್ಯೂ ನೋಡುದಿದ್ರೆ ನಮಗೆ ಗ್ರೋತ್ ಹಾರ್ಮೋನ್ ನಾವು ಸೆಕ್ರೇಷನ್ ಹೇಳುದು ಮ್ಯಾಕ್ಸಿಮಮ್ ನಮಗೆ ರಾತ್ರಿ ಟೈಮ್ ಅಲ್ಲಿ ಆಗುವಂತದ್ದು, ನಿದ್ದೆಯಲ್ಲಿ ಆಗುವಂತದ್ದು. ಸೊ ಚಿಲ್ಡ್ರನ್ ಗ್ರೋ ಬೆಸ್ಟ್ ಇನ್ ದೇರ್ ಸ್ಲೀಪ್ ಅಂತ ಹೇಳ್ತೇವೆ. ಸೊ ಡೆಫಿನೆಟ್ ಆಗಿ ತುಂಬಾ ಲೇಟ್ ತನಕ ಬೆಡ್ ಟೈಮ್ ಪುಷ್ ಮಾಡುವಂತದ್ದು ಅಥವಾ ಮೊಬೈಲ್ ಟಿವಿಯ ಬಳಕೆ ಮಾಡಿಬಿಟ್ಟು 12-1 ಗಂಟೆಗೆ ಮಲಗುವಂತ ಅಭ್ಯಾಸ, ಇದು ಖಂಡಿತ ಮಗುವಿನ ಹೈಟಿನ ಪಾಯಿಂಟ್ ಆಫ್ ವ್ಯೂ ಇಂದ ಒಳ್ಳೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಕರೆಕ್ಟ್ ಆಗಿ ಒಂದು 9-9.5 ಅಷ್ಟೊತ್ತಿಗೆ ನಿದ್ದೆ ಮಾಡುವುದರಿಂದ ಡೆಫಿನೆಟ್ ಆಗಿ ಇಟ್ ವಿಲ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್ ಟು ದೇರ್ ಹೈಟ್, ಗುಡ್ ಹೈಟ್. ಸೊ ಈ ಪಾಯಿಂಟ್ ಆಫ್ ವ್ಯೂ ಇಂದ ನೋಡುವುದಿದ್ರೆ ಲೇಟ್ ಬೆಡ್ ಟೈಮ್, ಸ್ಕ್ರೀನ್ ಟೈಮ್ ತುಂಬಾ ಲೇಟ್ ತನಕ ಯೂಸ್ ಮಾಡುವಂತದ್ದನ್ನು ಅವಾಯ್ಡ್ ಮಾಡುವುದು ಬೆಟರ್.
1: ಮತ್ತೆ ಈಗ ಈ ಬೆಳವಣಿಗೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಯಾವ ವಯಸ್ಸು ಒಳ್ಳೆಯದು ಅದಕ್ಕೆ, ಅಂದ್ರೆ ಚಿಕಿತ್ಸೆ ನೀಡೋದಕ್ಕೆ ಬೇಗ ಬರುವಂತದ್ದು ಒಳ್ಳೆಯದು ಅಥವಾ ಅದಕ್ಕೆ ಸ್ವಲ್ಪ ಮಾನಿಟರ್

0: ಮಾಡಿ ಸರಿ ಇದೆಯಾ ಇಲ್ವಾ ಅಂತ ನೋಡಿ ಬರುವಂತದ್ದು ಒಳ್ಳೇದ.
1: ಎತ್ತರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ತಂದೆ ತಾಯಿಗೆ ಕಾಣಿಸ್ಕೊಂಡ್ರೆ ಕೂಡಲೇ ಅವರು ಅವರ ಡಾಕ್ಟರ್ ಅಥವಾ ಪೀಡಿಯಾಟ್ರಿಷಿಯನ್ ಅಥವಾ ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ಗೆ ತೋರಿಸೋದು ಬೆಟರ್. ಸೊ ಎಷ್ಟು ಬೇಗ ಕನ್ಸಲ್ಟ್ ಮಾಡ್ತಾರೆ ಅಷ್ಟು ನಮಗೆ ಟೈಮ್ ಸಿಗ್ತದೆ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ಮಾನಿಟರ್ ಮಾಡುವಂಥದ್ದು. ಸೊ 12 ವರ್ಷದ ಮಗು ಅಥವಾ 11 ವರ್ಷದ ಮಗು ನಮಗೆ ಬಂದರೆ ಕ್ಲಿನಿಕ್ಕಿಗೆ, ನಮಗೆ ತುಂಬ ಟೈಮ್ ಮಾನಿಟರ್ ಮಾಡಲಿಕ್ಕೆ ಸಿಗುವುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಲೇಟ್ ಮಾಡ್ತೇವೆ ಅಷ್ಟು ನಾವು ಟೈಮ್ ಲೂಸ್ ಔಟ್ ಮಾಡ್ತಾ ಇದ್ದೇವೆ ಅಂತ. ಸೊ ಬೆಸ್ಟ್ ಟೈಮ್ ಅಂತ ಹೇಳಿದ್ರೆ 3-4 ವಯಸ್ಸಿನವರೆಗೆ ನಾವು ವೇಟ್ ಮಾಡಬಹುದು. 3-4 ವರ್ಷದ ಮಗು ಯಾವುದೇ ಅದರ ವಯಸ್ಸಿನ ಪ್ರಕಾರ ಬೆಳವಣಿಗೆ ಇಲ್ಲ ಅಂತ ಅನಿಸಿದ್ರೆ ಕೂಡಲೇ ಕನ್ಸಲ್ಟ್ ಮಾಡುವುದು ಬೆಟರ್. ಯಾಕಂದ್ರೆ ಆವಾಗ ನಮಗೆ ಮಗುವಿಗೆ ಬೇಕಾದಂತ ಎಲ್ಲಾ ಇವ್ಯಾಲ್ಯೂಯೇಷನ್ ಮಾಡಬಹುದು, ಅದಕ್ಕೆ ನಮಗೆ ಟೈಮ್ ಇರ್ತದೆ. ಮತ್ತೆ ಒಂದು 4-5 ತಿಂಗಳ ತನಕ ಮಗುವಿನ ಗ್ರೋತ್ ಚಾರ್ಟ್ ಅನ್ನು ಟ್ರ್ಯಾಕ್ ಮಾಡಿ ಗ್ರೋತ್ ರೇಟ್ ಯಾವ ತರ ಇದೆ ಅಂತ ನಾವು ನೋಡಬಹುದು. ಸೊ ಟೆಸ್ಟ್ ಅಲ್ಲಿ ಎಲ್ಲಾ ನಾರ್ಮಲ್ ಬಂತು, ಗ್ರೋತ್ ರೇಟ್ ಕರೆಕ್ಟ್ ಇದೆ, ಮಿಡ್ ಪೇರೆಂಟಲ್ ಹೈಟಿನ ಪ್ರಕಾರ ಸಾಧಾರಣ ಹೈಟ್ ಅಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳಿದ್ರೆ ನಾವು ವೆಯ್ಟ್ ಮಾಡಬಹುದು. ಬಟ್ ಯಾವ್ದ್ರಲ್ಲಾದ್ರೂ ನಮಗೆ ಸಮಸ್ಯೆ ಕಂಡು ಬಂದ್ರೆ, ಇವಾಗ ನಾವು ಟೆಸ್ಟ್ ಮಾಡಿರೋದ್ರಲ್ಲಿ ಯಾವ್ದಾದ್ರು ಎಬ್ನಾರ್ಮಾಲಿಟಿ ಕಾಣಿಸ್ಕೊಳ್ತು ಅಥವಾ ನಾವು ಮಾನಿಟರ್ ಮಾಡುವಾಗ ಗ್ರೋತ್ ರೇಟ್ ಕಮ್ಮಿ ಕಾಣಿಸ್ತು ಅಂತ ಹೇಳಿದ್ರೆ, ನಾವು ಇಮಿಡಿಯೇಟ್ ಆಗಿ ಅದಕ್ಕೆ ನಾವು ಆಕ್ಟ್ ಮಾಡಬಹುದು ಅಥವಾ ಮಗುವಿಗೆ ಟ್ರೀಟ್ಮೆಂಟ್ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಅನ್ನು ನಾವು ಕೊಡಬಹುದು. ಇಲ್ಲದಿದ್ರೆ ನಾವು ಟೈಮ್ ನಾವು ವೇಸ್ಟ್ ಮಾಡಿದಾಗೆ ಅಂತ ಹೇಳಿದ್ರೆ 10-11 ವರ್ಷ ನಮಗೆ ಸ್ವಲ್ಪ ಲೇಟ್, ಅದಾದ್ಮೇಲೆ ನಮಗೆ ಜಾಸ್ತಿ ಟೈಮ್ ಸಿಗ್ಲಿಕ್ಕಿಲ್ಲ.
0: ಡಾಕ್ಟ್ರೆ, ಈಗ ಜನಿಸುವಾಗ ತೂಕ ಕಡಿಮೆ ಇರುವಂತಹ ಮಕ್ಕಳಿರ್ತಾರೆ, ಸಾಮಾನ್ಯವಾಗಿ ಅವರಿಗೆ ಅಂಡರ್ ವೇಟ್ ಅಂತಾನು ಹೇಳ್ಬೋದೇನು, ಇಂತಹ ಮಕ್ಕಳ ಬೆಳವಣಿಗೆ ಯಾವ ರೀತಿ ಇರ್ತದೆ?
1: ಸೊ ಕಡಿಮೆ ತೂಕ ಇರುವಂತಹ ಮಕ್ಕಳು ನಾವು ಅವರನ್ನು SGA ಅಥವಾ ಸ್ಮಾಲ್ ಫಾರ್ ಜೆಸ್ಟೇಷನಲ್ ಏಜ್ ಅಥವಾ IUGR ಬೇಬೀಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ಮಗುವಿಗೆ ಯಾಕೋ ಗ್ರೋತ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಇದು ಸ್ಕ್ಯಾನ್ ಅಲ್ಲೆಲ್ಲ ಡಿಟೆಕ್ಟ್ ಆಗುವಂಥದ್ದು. ಅಥವಾ ಜನಿಸಿದಾಗ ನಾವು ತೂಕ ನೋಡಿದಾಗ 2.5 ಕೆಜಿಗಿಂತ, 9 ತಿಂಗಳಿಗೆ ಹುಟ್ಟಿದ ಮಗು 2.5 ಕೆಜಿಗಿಂತ ಕಮ್ಮಿ ಇರುವಂತಹ ಮಕ್ಕಳು. ಸೊ ಇವರು ಸಣ್ಣದಾಗಿ ಹುಟ್ಟಿರುವಂತಹ ಮಕ್ಕಳು. ಸೊ ಈ ಮಕ್ಕಳಲ್ಲಿ ಹುಟ್ಟಿದಾಗ ನಾರ್ಮಲ್ ವೇಟ್ ಇರುವ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಗ್ರೋತ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ಬಹುದು. ಸೊ ಈ ಮಕ್ಕಳನ್ನು ನಾವು ತಗೊಂಡ್ರೆ ಅವು ಈ ಮಕ್ಕಳಲ್ಲಿ ನಮಗೆ ಒಂದು 70% ಮಕ್ಕಳಲ್ಲಿ ಒಂದು 3 ವರ್ಷದ ತನಕ ಅಥವಾ ಮ್ಯಾಕ್ಸಿಮಮ್ 4 ವರ್ಷದ ತನಕ ಕ್ಯಾಚಪ್ ಗ್ರೋತ್ ಅಂತ ಬರ್ತದೆ. ಅಂತ ಹೇಳಿದ್ರೆ ಅವರು ಹುಟ್ಟಿದಾದ ನಂತರ ಅವರ ಗ್ರೋತ್ ಅನ್ನು ಅವರು ನಾರ್ಮಲ್ ಅವರ ಏಜಿನ ಪ್ರಕಾರ ನಾರ್ಮಲ್ ವೈಟ್ ಇರುವ ಮಕ್ಕಳಿಗೆ ಮ್ಯಾಚ್ ಮಾಡ್ತಾರೆ. ಸೊ 70% ಕ್ಯಾಚಪ್ ಗ್ರೋತ್ ಆಗುತ್ತೆ. ಬಟ್ ಒಂದು ಉಳಿದ ಒಂದು 30% ಮಕ್ಕಳಲ್ಲಿ ಇದು ಕ್ಯಾಚಪ್ ಗ್ರೋತ್ ಆಗದೇ ಇರಬಹುದು. ಸೊ ಅವರನ್ನು ನಾವು ಫೇಲ್ಯೂರ್ ಟು ಕ್ಯಾಚಪ್ ಅಂತ ಹೇಳ್ತೇವೆ. ಸೊ ಅವರು ತೂಕದ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಕೂಡ ನೀವು ಬಾಕಿ ಮಕ್ಕಳಿಗಿಂತ ಕಮ್ಮಿ ಇರಬಹುದು, ಎತ್ತರ ಕೂಡ ಅವರದು ಕಮ್ಮಿ ಇರಬಹುದು. ಸೊ ಮ್ಯಾಕ್ಸಿಮಮ್ ಒಂದು 4 ವರ್ಷದ ತನಕ ನಾವು ವೇಟ್ ಮಾಡಬಹುದು. ಸೊ ಕ್ಯಾಚಪ್ ಆಗಿ ಅವರ ನಾರ್ಮಲ್ ರೇಂಜಿಗೆ ಬಂದ್ರೆ ಗ್ರೋತ್ ಚಾರ್ಟ್ ಅಲ್ಲಿ ನಾವು ಜಸ್ಟ್ ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಬಟ್ ಅವರು 3 ವರ್ಷ ಅಥವಾ 4 ವರ್ಷದ ತನಕ ನಾವು ವೇಟ್ ಮಾಡಿ ಕೂಡ ನಾರ್ಮಲ್ ರೇಂಜ್ಗೆ ಬರದೇ ಇದ್ರೆ ಅಂತ ಮಕ್ಕಳಿಗೆ ಕೂಡ ನಾವು ಆಕ್ಟಿವ್ ಆಗಿ ಇಂಟರ್ವ್ಯೂನ್ ಮಾಡಿ ಗ್ರೋತ್ ಹಾರ್ಮೋನ್ ಚಿಕಿತ್ಸೆಯನ್ನು ಕೊಡಬಹುದು. ಅಂದ್ರೆ ಬೇರೆ ಯಾವುದೇ ಅಂಡರ್ಲೈನ್ ಬೇರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಫಸ್ಟ್ ರೂಲ್ ಔಟ್ ಮಾಡಿ ನಂತರ ಅಂತ ಮಕ್ಕಳಲ್ಲಿ ಕೂಡ ಗ್ರೋತ್ ಹಾರ್ಮೋನ್ ಟ್ರೀಟ್ಮೆಂಟ್ ಅನ್ನು ಕೊಡುವುದಕ್ಕೆ ಇಂಡಿಕೇಶನ್ ಇದೆ ನಮಗೆ.
0: ಇನ್ನು ಮಕ್ಕಳ ಬೆಳವಣಿಗೆ ಕುಂಠಿತ ಇದ್ದಾಗ ಸಾಮಾನ್ಯವಾಗಿ ಪೋಷಕರಿಗೂ ಕೂಡ ಒಂದು ರೀತಿಯ ಚಿಂತೆ ಇದ್ದೇ ಇರ್ತದೆ. ಪೋಷಕರು ಯಾವ ರೀತಿಯಾಗಿ ಇರಬೇಕಾಗುತ್ತೆ ಮತ್ತೆ ಮಕ್ಕಳನ್ನ ಯಾವ ರೀತಿಯಾಗಿ ಅವರು ನೋಡ್ಕೋಬೇಕಾಗುತ್ತೆ?
1: ಸೊ ಎತ್ತರ ಕಮ್ಮಿ ಇದ್ರೆ ಕೆಲವೊಂದು ಸಮಸ್ಯೆಗಳು ಸ್ಕೂಲಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳು ಇರ್ತವೆ. ಈಗ ಸ್ಕೂಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಶಾರ್ಟ್ ಇರುವ ಮಕ್ಕಳು ಬುಲ್ಲಿಯಿಂಗ್ಗೆ ಕೆಲವೊಂದ್ಸಲ ಒಳಗಾಗಬಹುದು. ಸೊ ಮಕ್ಕಳಲ್ಲಿ ನಾವು ಕಾನ್ಫಿಡೆನ್ಸ್ ಅನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಇವಾಗ ಟ್ರೀಟೇಬಲ್ ಕಾಸಸ್ ಇದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಗುವನ್ನು ಎತ್ತರವನ್ನು ಜಾಸ್ತಿ ಮಾಡಿಸಬಹುದು. ಇವಾಗ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಅಲ್ಲಿ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಎತ್ತರ ಜಾಸ್ತಿ ಮಾಡದೇ ಇರುವಂತಹ ಸಿಚುವೇಶನ್ಸ್ ಇರಬಹುದು ಕೆಲವೊಂದು ಜೆನೆಟಿಕ್ ಕಾಸಸ್ ಅಲ್ಲಿ. ಸೊ ಇದರಲ್ಲಿ ನಾವು ಆದಷ್ಟು ಸ್ಕೂಲಲ್ಲಿ ಬುಲ್ಲಿಂಗ್ ಆಗದೇ ಇರುವಂತೆ ಟೀಚರ್ಸ್ ಅಲ್ಲಿ ಅಥವಾ ಪ್ರಿನ್ಸಿಪಲ್ ಅಲ್ಲಿ ಮಾತಾಡುವಂಥದ್ದು ಅಥವಾ ಮಗುವಿನ ಕಾನ್ಫಿಡೆನ್ಸ್ ಅನ್ನು ನಾವು ಬೇರೆ ರೀತಿಯಲ್ಲಿ ಬಿಲ್ಡ್ ಮಾಡುವಂಥದ್ದು ಮಾಡಬೇಕಾಗ್ತದೆ. ಮತ್ತೆ ಪೇರೆಂಟ್ಸ್ಗೆ ನೋಡಿದ್ರೆ ನಾವು ಅವರಿಗೆ ಆದಷ್ಟು ಮಗುವಿನ ಕಂಡೀಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ ನಾವು ಅಂದ್ರೆ ಸುಮ್ಮನೆ ಹೋಪ್ಸ್ ಕೊಡುವುದಕ್ಕಿಂತ ರಿಯಲಿಸ್ಟಿಕ್ ಆಗಿ ಅವರಿಗೆ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡುವಂಥದ್ದು, ಮಗುವಿನ ಗ್ರೋತ್ ಮುಂದಿನ ಮಗು ದೊಡ್ಡವನಾಗುವಾಗ ಹೇಗೆ ಇರ್ತದೆ ಅದೆಲ್ಲವನ್ನು ಹೇಳಿಬಿಟ್ಟು ಅಂತ ಹೇಳಿದ್ರೆ ಮುಂದೆ ಅವರಿಗೆ ಜಾಬ್ ಅಪರ್ಚುನಿಟೀಸ್ ಎಲ್ಲ ಕೆಲವೊಂದು ಹೈಟ್ ಮೇಲೆ ಡಿಪೆಂಡೆಂಟ್ ಆಗ್ತದೆ. ಸೊ ವಿ ಹ್ಯಾವ್ ಟು ಸೆಟ್ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ಸೊ ಈ ತರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವುದು ಒಂದು ವೇ ಇರಬಹುದು ನಮಗೆ ಮಗುವನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ.
0: ಡಾಕ್ಟರ್, ಈಗ ಇನ್ನು ಮಕ್ಕಳ ಬೆಳವಣಿಗೆಯ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ವಿಶೇಷವಾಗಿ ಪೋಷಕರಿಗೆ ಏನಾದರೂ ಸಂದೇಶ ಕೊಡೋದಿದ್ರೆ ಏನ್ ಹೇಳ್ತೀರಾ ಅವರಿಗೆ?
1: ಮಕ್ಕಳ ಎತ್ತರವನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಹೋಗುವಂಥದ್ದು, ಗ್ರೋತ್ ಚಾರ್ಟ್ ಅಲ್ಲಿ ಟ್ರ್ಯಾಕ್ ಮಾಡ್ತಾ ಇರುವಂಥದ್ದು ತುಂಬಾ ಮುಖ್ಯ. ಸೊ ಯಾವುದೇ ಟೈಮಲ್ಲಿ ಮಗುವುದು ಗ್ರೋತ್ ಬೆಳವಣಿಗೆ ಸ್ಲೋ ಡೌನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾವು ಇಂಟರ್ವ್ಯೂನ್ ಮಾಡಬಹುದು. ಇನ್ನೊಂದೇನಂತ ಹೇಳಿದ್ರೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವಂಥದ್ದು, ಒಳ್ಳೆಯ ಫಿಸಿಕಲ್ ಆಕ್ಟಿವಿಟಿ, ಒಳ್ಳೆಯ ನಿದ್ದೆ,

0: ಕಮ್ಮಿ ಸ್ಕ್ರೀನ್ ಟೈಮ್ ಇದೆಲ್ಲ ತುಂಬಾ ಮುಖ್ಯ. ಬೆಳವಣಿಗೆ ಅಲ್ಲ, ಜನರಲ್ ಆಗಿ ಫ್ರಮ್ ದ ಜನರಲ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಏನಂತ ಹೇಳಿದ್ರೆ, ಮಕ್ಕಳು ಯಾವುದೇ ಟೈಮಲ್ಲಿ ನಿಮಗೆ ಬೆಳೀತಾ ಇಲ್ಲ, ಎತ್ತರ ಕಮ್ಮಿ ಇದೆ ಅಂತ ಅನಿಸಿದ್ರೆ, ತುಂಬಾ ಲೇಟ್ ಆಗಿ ವೆಯ್ಟ್ ಮಾಡುವುದಕ್ಕಿಂತ ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿದ್ರೆ ಒಳ್ಳೆಯದು.
1: ಧನ್ಯವಾದಗಳು ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದ.
2: ಇದುವರೆಗೆ ಮಕ್ಕಳ ಸಾಮಾನ್ಯ ಬೆಳವಣಿಗೆ ಈ ವಿಷಯದ ಕುರಿತು ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ಸುಪ್ರೀತಾ ಶೆಟ್ಟಿ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಲತೀಶ್ ಪಾಲ್ದನೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.

0: ದೃಷ್ಟಿ ಮಂಜಾಗಿದ್ದರೆ ಕಣ್ಣಿನ ಪೊರೆ ಇರಬಹುದು.
1: ತಕ್ಷಣ ವೈದ್ಯರ ಸಲಹೆ ಪಡೆದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ
0: ಹಾಗೂ ವೈದ್ಯರ ಸಲಹೆ ತೆಗೆದುಕೊಳ್ಳಿ.

0: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
2: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ, ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ಲಿನ ಮುಖ್ಯ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ, ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗತ್ತೆ ಅಂತ ನೀವು ಕೇಳೋದಾದ್ರೆ, ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರ್ಬೋದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಿರ್ಬೋದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಗಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗತ್ತೆ, ಬಡತನ ನಿರ್ವಹಣೆ ಆಗತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ

0: ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕೂಲಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳುವುದಾದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳ್ದಂಗೆ ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ ಇದೆಲ್ಲವೂ ಕೇವಲ ಕೂಲಿ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡೋ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳುವುದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರೋದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರೋ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗೆ ಸಿಗತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನ ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತರಿಗೆ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆ ಬಗ್ಗೆ ತಿಳ್ಕೊಂಡ್ವಿ. ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಹಾಳಾದ ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ
3: ಓ ಬಾಪ್ಪ, ಏನಪ್ಪ ಬಂದಿದ್ದ, ಏನ್ ಸಮಾಚಾರ ಅಂತ?
2: ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಓಯಕ್ಕೆ ಇಲ್ಲ ಅಂತದೆ.
3: ಕೆಮ್ಮಲು? ಏನ್ ಕೆಲಸ ಮಾಡ್ತೀಯ ನೀನು?
2: ರೈತ ಸಾಮಿ.
3: ಅಲ್ಲ, ಎಷ್ಟು ಜನ ಮಕ್ಕಳು ನಿಂಗೆ?
2: ಮೂರುವರೆ ಅವೆ, ಮೂರು ಮಕ್ಕಳವೇ ಮನೇಲೆ, ಇನ್ನೊಂದು ಹೊಟ್ಟೆಲ್ ಅದೆ.
3: ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೆನೂ ಒಂಥರ ಹೊರೆನೆ ತಾನೆ ನಿನ್ನ ಹೆಂಡತಿಗೆ. ಅಲ್ಲ, ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನಿನ್ನ ಹೆಂಡತಿ ಏನ್ ಮಾಡ್ತಾಳೆ ಅವಳು?
2: ಏ ಇಲ್ಲ ಸಮಯ, ಮನೇಲೇ ಇರ್ತಾಳೆ.
3: ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ?
2: ಏ ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಹೊತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು ಬೀಸ್ಕೊಂಡು ಬರ್ತಾಳೆ, ನಂತರದ ಹತ್ರ ಸಂತೆಗೆ ಎರಡು ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೋಗಿ ಟೊಮೆಟೊ ಮಾರ್ತಾಳೆ, ಮಾರ್ತಾ ಮಾರ್ತಾ ಬುಟ್ಟಿ ಎಣಿತಾಳೆ, ಬರುವಾಗ ಮನೆ ಬೇಕಾದ ಸಾಮಾನು ತತ್ತಾಳೆ, ಅಲ್ಲಿಂದ ಬಂದು ಮಧ್ಯಾಹ್ನದ ಅಡಿಗೆ ತಯಾರು ಮಾಡ್ತಾಳೆ.
3: ಮಧ್ಯಾಹ್ನ ಉಣ್ಣಕ್ ಬತ್ತೀಯ ತಾನೆ?
2: ಇಲ್ಲ ಇಲ್ಲ ಸ್ವಾಮಿ, ಅವಳೇ 3 ಕಿಲೋಮೀಟರ್ ನಡ್ಕೊ ಬಂದು ಹೊಲಕ್ಕೆ ಊಟ ತಂದ್ಕೊತಾಳೆ. ನಾನು ಊಟ ಮಾಡಿ ಬದುನಲ್ಲಿ ಮಲಗಿ ಸ್ವಲ್ಪ ವಿಶ್ರಾಂತಿ ತಗೋತೇನೆ.
3: ಆಮೇಲೆ

0: ನಂತರ ಅವಳು ಹೊಲದಲ್ಲಿ ಕಳೆ ಗಿಳೆ ಕೀಳ್ತಾಳೆ, ತರಕಾರಿ ತೋಟಕ್ಕೆ ನೀರು ಹಾಕ್ತಾಳೆ. ಸಂಜೆ ಇಬ್ರು ಒಟ್ಟಿಗೆ ಮನೆಗೆ ಹೋಗ್ತೀವಿ.
1: ಸಂಜೆ ಮನೆಗೆ ಹೋಗ್ತೀಯ? ಮನೆಗೆ ಹೋದ್ಮೇಲೆ
0: ಸಂಜೆ ಸ್ವಲ್ಪ ಸ್ನೇಹಿತರ ಜೊತೆ ಸಾಯಂಕಾಲ ಒಂದು ಸ್ವಲ್ಪ ಹಂಗೆ ಕಾಲ ಕಳಿತೀವಿ ಸರ್.
1: ಅಲ್ಲಪ್ಪ, ಸಂಜೆ ನೀನೇನೋ ಸ್ನೇಹಿತರ ಜೊತೆ ಹಂಗೆ ಹೊರಗಡೆ ಹೊರಟೈತೀಯ, ಅವಳೇನು ಮಾಡ್ತಾಳೆ ಅಂತೀನಿ?
0: ಅವಳು ಮನೇಲೇ ಇರ್ತಾಳೆ, ಸಮಯ ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕಲ್ಲ.
1: ಓಹೋ, ಅಂದ್ರೆ ಮನೆಗೆ ರಾತ್ರಿ ಊಟಕ್ಕೆ ಮಾತ್ರ ನೀನ್ ತಪ್ಪದೆ ಬರ್ತೀಯ, ಅಥವಾ ಅಲ್ಲೇ ಸ್ನೇಹಿತರ ಜೊತೆ ಏನಾದ್ರೂ ಮುಗಿಸ್ಕೊ ಬಂದ್ಬಿಡ್ತೀಯ?
0: ಇಲ್ಲ ಇಲ್ಲ, ಊಟಕ್ಕೆ ಮಾತ್ರ ನಾನು ಮನೆಗೆ ಬರ್ತೀನಿ, ಊಟ ಮಾಡಿ ಮಲ್ಕೊಬಿಡ್ತೀನಿ.
1: ಆಯ್ತು, ನೀನ್ ಮನೆ ಕಂಬಿಟ್ಟೆ, ಅವಳು ಊಟ ಗಿಟ ಮಾಡಿ ಮನೆ ಕತ್ತಾಳ ಹೆಂಗೆ ಅಂತ?
0: ಇಲ್ಲ ಸಮಯ, ಪಾತ್ರೆ ಅವು ಇವು ತೊಳಿಬೇಕಲ್ಲ.
1: ಅಂದ್ರೆ ನೀನ್ ಹಾಕ್ಲೆ ಹೇಳ್ದೆ ಅವಳು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಮನೆಯಲ್ಲೇ ಇರ್ತಾಳೆ ಅಂತ?
0: ಹ್ಞೂ, ಹೇಳದ್ನಲ್ಲ, ಅವಳು ಕೆಲಸ ಏನು ಮಾಡಲ್ಲ, ಮನೆಯಲ್ಲೇ ಇರ್ತಾಳೆ.
1: ಹಂಗಾದ್ರೆ ನಿನ್ ದೃಷ್ಟಿನಲ್ಲಿ ಇವೆಲ್ಲ ಮಾಡ್ತಾಳಲ್ಲ, ಇದೇನು ಕೆಲಸನೇ ಅಲ್ವಾ?
0: ಹ್ಞೂ. ಮತ್ತೆ
2: ಈ ಧೋರಣೆ ಖಂಡಿತ ಬೇಡ. ಹೆಣ್ಣಿನ ಶ್ರಮ, ಹೆಣ್ಣಿನ ಶಕ್ತಿ, ಹೆಣ್ಣಿನ ತ್ಯಾಗದ ಕುರಿತು ಗೌರವ ಬೆಳೆಸಿಕೊಳ್ಳೋಣ. ಗಂಡು ಹೆಣ್ಣು ಒಂದೇ ನಾಣ್ಯದ ಎರಡು ಮುಖಗಳು. ಆಕಾಶವಾಣಿ, ಸಮಯ ಸರಿಯಾಗಿ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯ

0: ಅಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋಜಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಪರ್ಹಾ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ್ರ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹಾ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹಾ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ BWF ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹಾ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು

ಚೋಪ್ರಾ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ಬಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವರ್ಷದ ಬಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಶ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ 2 ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಸಮಯ ಆಗಿದೆ. 1:18 ಇನ್ನೀಗ ಕನ್ನಡದ ಚಿತ್ರಗೀತೆಗಳನ್ನು ಕೇಳುವ ಸಮಯ. ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳಿ ಹೃದಯ ಗೀತೆ. ಚಿತ್ರದ ಗೀತೆಯನ್ನು ಚಿತ್ರ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಈ ಗೀತೆಗೆ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನು ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನು ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

0: ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ರಂಗಿತರಂಗ ಚಿತ್ರದಿಂದ ಅನು ಭಂಡಾರಿ ಸುಚಿತ್ರ ಲತಾ ಅವರ ಧ್ವನಿಯಲ್ಲಿ. ಗೀತೆಗೆ ಅನು ಭಂಡಾರಿ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.
1: ಅಕ್ಕಪಕ್ಕ ಸಿಕ್ಕಿನ ಕಹಕಿ ಪುಕ್ಕ ಹೆಕ್ಕಿ ಮುಕ್ಕರ.

0: ಆಕಾಶವಾಣಿ ಬೆಂಗಳೂರು, ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಬೆಳವಾಡಿ ಮಂಜುನಾಥ್.
3: ದುಷ್ಟಬುದ್ಧಿ ತನ್ನ ಕಾರ್ಯವನ್ನು ಯೋಜಿತಗೊಳಿಸುವುದಕ್ಕೋಸ್ಕರ ಹೊರಟಿದ್ದಾನೆ. 6 ಯೋಜನ ದೂರ ಇದ್ದಂತಹ ಚಂದನಾವತಿಗೆ ಬರ್ತಾನೆ. ಅಲ್ಲಿನ ರಾಜನಾಗಿರ್ತಕ್ಕಂಥ ಕುಳಿಂದ ಇವನನ್ನು ಗೌರವದಿಂದ ಎದುರುಗೊಂಡು ಸತ್ಕರಿಸಿ ಮಹಾವೈಭವದಿಂದ ಮೆರವಣಿಗೆಯಲ್ಲಿ ಚಂದನಾವತಿಗೆ ಕರ್ಕೊಂಡು ಹೋಗ್ತಾನೆ.
4: ರೇ

ವಿಪುಲ ಪರಿತೋಷದಿಂದ ಒಡೆಯಂಗ

ಮಕ್ಕಳಿಂದ ಮಹಾ ಸಂತಸದಿಂದ ಸಂಭ್ರಮದಿಂದ ತನ್ನ ಮಗ ಚಂದ್ರಹಾಸನನ್ನ ಕರೆದು ಅವನಿಗೆ ಕಾಣಿಕೆಯನ್ನ ಕೊಡಿಸಿ ಅವನನ್ನ ಪರಿಚಯ ಮಾಡಿಕೊಡ್ತಾನೆ. ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾನಪ್ಪ ಅಂತಂದ್ರೆ, ಆ ಬಾಲಕನು ನನಗೆ ಕಾಡಿನಲ್ಲಿ ಪೂರ್ವ ಪುಣ್ಯ ಬಲದಿಂದ ಸಿಕ್ಕಿದನು, ಇವನನ್ನು ನೀವು ಕೃಪೆಯಿಂದ ಪಾಲಿಸಿರಿ ಎಂದು ಅವನ ಕೈಗೆ ಒಪ್ಪಿಸಿದನು. ಎಷ್ಟಾದರೂ ಕೂಡ ದುಷ್ಟಬುದ್ಧಿ ಇವನ ಒಡೆಯ ಮಹಾಮಂತ್ರಿ, ಅವನ ಕೈಗೆ ಇವನನ್ನ ನೀವು ಮುಂದೆ ಪೋಷಿಸಬೇಕು ಅಂತ ಹೇಳಿ ಅವನಿಗೆ ಒಪ್ಪಿಸಿಕೊಟ್ಟ.

ದುರ್ವಾಸನನ್ನ ಒಮ್ಮೆ ದುಷ್ಟಬುದ್ಧಿ ನೋಡ್ತಾನೆ. ರಾಜ ಲಕ್ಷಣಗಳಿಂದ ಅತ್ಯಾಕರ್ಷಕವಾಗಿ ಶೋಭಿಸ್ತಾ ಇದ್ದಂತಹ ಚಂದ್ರಹಾಸನನ್ನ ನೋಡಿ ವಿಸ್ಮಿತನಾಗ್ತಾನೆ. ಅವನಿಗೆ ತಕ್ಷಣ ಗೊತ್ತಾಗತ್ತೆ, ತಾನು ಹಿಂದೆ ಕೊಲ್ಲಬೇಕೆಂದು ಕಳಿಸಿದಂತಹ ಮಗುವೇ ಈ ಚಂದ್ರಹಾಸ. ನಾನು ಹೇಳಿದಂತೆ ಇವನನ್ನು ಕೊಲ್ಲಲಿಲ್ಲ, ಇವನನ್ನ ಅರಣ್ಯ ಮಧ್ಯದಲ್ಲಿ ಹಾಗೇ ಬಿಟ್ಟು ಬಂದಿದ್ದಾರೆ. ಹಾಗೆ ಬಿಟ್ಟು ಬಂದಂತಹ ಮಗುವೇ ಕುಳಿಂದನಿಗೆ ಸಿಕ್ಕಿರುವುದು. ದೂತರು ಹೇಳಿದಂತಹ ಮಾತು 100ಕ್ಕೆ 100ರಷ್ಟು ಸತ್ಯ ಎಂದು ಖಚಿತಪಡಿಸಿಕೊಂಡು ಅದನ್ನು ತೋರ್ಪಡಿಸದೆ ಮನದಲ್ಲೇ ಲೆಕ್ಕ ಹಾಕುತ್ತಾ ನಗುತ್ತಾ ಚಂದ್ರಹಾಸನನ್ನು ಹೊಗಳಿ ಪುಳಿಂದನಿಗೆ ಹೀಗೆಂದ, ನಿನ್ನ ಮಗನನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು.

ದುಷ್ಟಬುದ್ಧಿ ಹೇಗೆ ಯೋಚಿಸ್ತಾನೆ ಅಂತಂದ್ರೆ, ಅವನ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಕವಿ ನಾಲ್ಕು ಉಪಮೆಗಳನ್ನ ಕೊಟ್ಟು ಅದನ್ನ ವಿಶೇಷವಾಗಿ ವರ್ಣಿಸ್ತಾನೆ. ಹಾವಿನ ಮೈಯ ನಯವು, ನಯವಾಗಿ ಮೃದುವಾಗಿ ಇರುತ್ತೆ ಹಾವಿನ ಮೈ, ಹಾಗಂತ ಅದನ್ನ ಮುಟ್ಟಕ್ಕೆ ಹೋದ್ರೆ ಕಚ್ಚುತ್ತೆ. ಗುಂಡಿಯನ್ನು ಮರೆಮಾಡಿದ ಹುಲ್ಲು, ಪೂರ್ತಿ ಹುಲ್ಲು ಕಾಣ್ತಾ ಇರುತ್ತೆ, ಆದ್ರೆ ಒಳಗಡೆ ಇದ್ದಂತಹ ಗುಂಡಿ ಕಾಣೋದಿಲ್ಲ. ಮೊಸಳೆ ಇರುವ ಮಡುವಿನಲ್ಲಿ ಅರಳಿದ ಕಮಲವು, ಕಮಲದ ಹೂವಿದೆ ಅಂಥೇಳಿ ಏನಾದರೂ ಸಂತೋಷದಿಂದ ಸಂಭ್ರಮದಿಂದ ಕೀಳೋದಕ್ಕೆ ಹೋದರೆ ಮೊಸಳೆಗೆ ಆಹುತಿ ಆಗಬೇಕಾಗತ್ತೆ. ಚೂಪಾಗಿರ್ತಕ್ಕಂತಹ ಕತ್ತಿಯ ಭಾಗಕ್ಕೆ ಹಚ್ಚಿದ ಜೇನುತುಪ್ಪವು, ಜೇನುತುಪ್ಪ ಅಂಥೇಳಿ ನೆಕ್ಕದಕ್ಕೇನಾದರೂ ಹೋದರೆ ನಾಲಿಗೆ ಕತ್ತರಿಸೋಗುತ್ತೆ. ಕಮಲಾಕ್ಷಿಯರ ಕೃತಕ ಪ್ರೀತಿಯು, ಈ ಮಹಿಳೆಯರ ಕೃತಕವಾಗಿರ್ತಕ್ಕಂಥ ಪ್ರೀತಿಗೇನಾದರೂ ಒಳಗಾದರೆ ಅದರಿಂದ ಅಪಾಯಕ್ಕೆ ಕಾರಣವಾಗುತ್ತೆ. ಕಾಲಕೂಟದ ಮಹಾವಿಷವನ್ನು ಬೆರೆಸಿದ ಪಾಯಸವೋ ಎಂಬಂತೆ ದುಷ್ಟಬುದ್ಧಿಯು ಹೊರಗಡೆ ಹರ್ಷದಿಂದ ನಟಿಸುತ್ತಾ ಒಳಗಡೆ ಚಂದ್ರಹಾಸನ ಬಲಿಗೆ ಯೋಜನೆಯನ್ನು ಮಾಡಿದ್ದ.

ಅರ್ಜುನ ಕೇಳು, ಸಜ್ಜನರಾಗಿರ್ತಕ್ಕಂಥವರಿಗೆ ಕಪಟಿಗಳು ವಂಚಕರು ಮಾಡುವಂತಹ ಮೋಸ ಗೊತ್ತಾಗೋದಿಲ್ಲ. ಅವರ ಮನಸ್ಸಿನಲ್ಲಿ ಮಾಡಿದಂತಹ ನಿರ್ಣಯ ತಿಳಿಯೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಹೇಳ್ತಾ, ದುಷ್ಟ ಬುದ್ಧಿಗೆ ತಾಂಬೂಲವನ್ನು ಕೊಟ್ಟು ಗೌರವಿಸಿ ಚಂದಹಾಸನನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಹಿಂದೆ ಬ್ರಾಹ್ಮಣರು ಹೇಳಿದಂತಹ ಮಾತನ್ನು ನೆನೆದು ತನ್ನ ಮನಸ್ಸಿನಲ್ಲೇ ಲೆಕ್ಕ ಹಾಕ್ಕೊಳ್ತಾನೆ, ತನ್ನ ಮಕ್ಕಳ ಆಳ್ವಿಕೆಗೆ ಇವನು ಕಂಟಕವಾದನು, ಇವನು ನಮಗೆ ಶತ್ರುವಾದನು ಎಂದು ಆಲೋಚಿಸಿದನು.

ಬ್ರಾಹ್ಮಣರು ನುಡಿದಂತಹ ಭವಿಷ್ಯದ ಮಾತು ಸುಳ್ಳಾಗುವುದಿಲ್ಲ. ರಾಜಲಕ್ಷಣವನ್ನು ನೋಡಿಯೇ ಅವರು ಹೇಳಿರುತ್ತಾರೆ, ಕುಂತಲ ದೇಶಕ್ಕೆ ಇವನು ಮುಂದೆ ಅಧಿಪತಿ ಆಗುತ್ತಾನೆ ಎಂಬುದು ಸತ್ಯವೆಂಬಂತೆ ಕಾಣುತ್ತಿದೆ. ಇವನನ್ನು ಕೊಲ್ಲದಿದ್ದರೆ ಮುಂದೆ ನನ್ನ ಮಕ್ಕಳಿಗೆ ಅರಸುತನ ಖಂಡಿತ ಲಭಿಸುವುದಿಲ್ಲ. ಇವನೇ ದೇಶಕ್ಕೆ ರಾಜನಾಗುತ್ತಾನೆ. ಹಾಗಾಗಿ ಇವನನ್ನು ವಿಷ ಕೊಟ್ಟು ಕೊಲ್ಲುವ ಉಪಾಯವನ್ನು ಮಾಡುತ್ತೇನೆಂದು ದುಷ್ಟಬುದ್ಧಿ ಆಲೋಚಿಸಿದನು.

0: ದೇಶಕ್ಕೆ ಇವನು ಮುಂದೆ ಅಧಿಪತಿಯಾಗುತ್ತಾನೆ ಎಂಬುದು ಸತ್ಯವೆಂಬಂತೆ ಕಾಣುತ್ತಿದೆ. ಇವನನ್ನು ಕೊಲ್ಲದಿದ್ದರೆ ಮುಂದೆ ನನ್ನ ಮಕ್ಕಳಿಗೆ ಅರಸುತನ ಖಂಡಿತ ಲಭಿಸುವುದಿಲ್ಲ. ಇವನೇ ದೇಶಕ್ಕೆ ರಾಜನಾಗುತ್ತಾನೆ. ಹಾಗಾಗಿ ಇವನನ್ನು ವಿಷ ಕೊಟ್ಟು ಕೊಲ್ಲುವ ಉಪಾಯವನ್ನು ಮಾಡುತ್ತೇನೆಂದು ದುಷ್ಟಬುದ್ಧಿ ಆಲೋಚಿಸಿದನು.
1: ರಾಕಾಶಾಂಕನ ಅಭ್ಯುದಯವಂ ಕೆಡಿ

0: ಅದಕ್ಕೆ ಮುದ್ರಯಂ ಜೋಕಿಯಿಂದಳವಡಿಸಿ ಶಶಿಹಾಸನಂ ನೋಡಿ ನಸು ನಗುತ್ತಲೇ ಇಂತೆಂದನು.
1: ಕತ್ತಲೆ ಕುತೂಹಲಕ್ಕೆ ಒಂದ್ಸಲ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಡುತ್ತಂತೆ. ಪೂರ್ಣ ಚಂದ್ರನ ಹೊಳಪನ್ನ ಮಬ್ಬು ಮಾಡಿ ತನ್ನ ಸ್ವರೂಪವನ್ನು ತೋರಿಸ್ತೀನಿ ಅಂತ. ವಿಷ್ಣು ಭಕ್ತನಾಗಿರ್ತಕ್ಕಂಥ ಚಂದ್ರಹಾಸನನ್ನು ಕೊಲ್ಲಿಸಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಉಳಿಸಿಕೊಡ್ತೇನೆ ಎನ್ನುವಂತಹ ಯೋಚನೆಯನ್ನು ಮಾಡ್ತಾನೆ. ಏನಾದರೂ ಮಾಡಿ ಚಂದ್ರಹಾಸನಿಗೆ ವಿಷವನ್ನು ಕೊಟ್ಟು ಸಾಯಿಸಬೇಕು ಅಂತ. ಅದು ಇಲ್ಲಿ ಸಾಧ್ಯವಾಗಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ರಹಸ್ಯವಾಗಿರ್ತಕ್ಕಂಥ ಒಂದು ಪತ್ರವನ್ನು ಬರೆದು ಅದಕ್ಕೆ ಅಷ್ಟೇ ಎಚ್ಚರಿಕೆಯಿಂದ ರಾಜಮುದ್ರೆಯನ್ನು ಹಾಕಿ ಚಂದ್ರಹಾಸನನ್ನ ಬಳಿಗೆ ಕರೆದು ಕೂರಿಸಿಕೊಂಡು ನಸುನಗುತ್ತ ಅವನಿಗೆ ಈ ರೀತಿ ಹೇಳ್ತಾನೆ.

ದುಷ್ಟಬುದ್ಧಿ ಹೇಳ್ತಾನೆ, ಇದು ರಾಜರಹಸ್ಯವನ್ನ ಒಳಗೊಂಡಂತ ಪತ್ರ, ಹಾಗಾಗಿ ನೀನೊಬ್ಬನೇ ಕುದುರೆಯನ್ನ ಏರಿ ನಾಲ್ವರು ಸೇವಕರೊಂದಿಗೆ ನಮ್ಮ ರಾಜಧಾನಿಯಾಗಿರ್ತಕ್ಕಂಥ ಕುಂತಳ ನಗರಕ್ಕೆ ಹೋಗು. ಅಲ್ಲಿ ನನ್ನ ಮಗನಾಗಿರ್ತಕ್ಕಂತಹ ಮದನನಿಗೆ ಮುದ್ರೆ ಸಹಿತವಾದ ಈ ಪತ್ರವನ್ನು ಕೊಡು. ಈ ವಿಚಾರ ಬೇರೆ ಯಾರಿಗೂ ತಿಳಿಯಬಾರದು ಅಂತ ಹೇಳಿ ಆ ಪತ್ರವನ್ನು ಚಂದ್ರಹಾಸನ ಕೈಗೆ ಕೊಡ್ತಾನೆ.

ದುಷ್ಟಬುದ್ಧಿ ವಿಶ್ವಾಸದಿಂದ ತನ್ನನ್ನು ಕಂಡಿದ್ದಾನೆ. ಚಂದ್ರಹಾಸ, ಈ ಕೆಲಸವನ್ನು ನಾನು ಅತ್ಯಂತ ಜತನವಾಗಿ ಮಾಡಬೇಕು ಅಂತ ಹೇಳಿ ತನ್ನ ತಂದೆಯಾಗಿರ್ತಕ್ಕಂಥ ಕುಳಿಂದನಿಗೆ ನಮಸ್ಕರಿಸಿ ಕುಂತಳ ನಗರಕ್ಕೆ ಹೊರಟಿರುವಂತಹ ವಿಷಯವನ್ನು ತನ್ನ ತಾಯಿ ವೇದಾವಿನಿಗೆ ಹೇಳಬೇಕು ಅಂತ ಹೇಳಿ ನೇರವಾಗಿ ಮನೆಗೆ ಬಂದು ಅವಳ ಪಾದಗಳಿಗೆ ತನ್ನ ಹಣೆ

ತಾಯಿ ಮೇಧಾವಿನಿ ಅವನ ಹಣೆಯನ್ನು ಹಿಡಿದು ಮೇಲೆತ್ತಿದಳು. ಚಂದ್ರಹಾಸನಿಗೆ ಅಕ್ಷತೆಯನ್ನಿಟ್ಟು ಆರತಿ ಮಾಡಿದಳು. ತಿಲಕವನ್ನಿಟ್ಟು ಅರಳು ಮೊಸರು ಗರಿಕೆ ಅಕ್ಷತೆಗಳನ್ನು ತಟ್ಟೆಯಲ್ಲಿ ಇಟ್ಟು ತಾಂಬೂಲವನ್ನು ಕೊಟ್ಟು ದಾರಿಯಲ್ಲಿ ನಿನಗೆ ಶುಭವಾಗಲಿ ಎಂದು ಆಶೀರ್ವಾದ ಮಾಡಿದಳು. ಅದಕ್ಕಿಂತಲೂ ಹೆಚ್ಚಾಗಿ ಅವಳು ಹೇಳುವ ಮಾತು, ಆ ವಾಸುದೇವನು ನಿನ್ನ ಅವಯವಗಳನ್ನು ಕಾಪಾಡಲಿ, ಅಷ್ಟೇ ಅಲ್ಲ ನಿನಗೆ ಅನುಕೂಲೆಯಾಗಿ ವರ್ತಿಸುವ ಹೆಂಡತಿಯೊಡಗೂಡಿ ರಾಜ್ಯವನ್ನು ಪಡೆ. ಮುಂದೆ ಆಗುವಂತಹ ವಿಚಾರ ಮೇಧಾವಿನಿಗೆ ಗೊತ್ತಿತ್ತೋ ಎನ್ನುವಂಥ ರೀತಿಯಲ್ಲಿ ಮುನ್ಸೂಚನೆಯ ರೂಪದಲ್ಲಿ ಕವಿ ಇಲ್ಲಿ ಕೊಡ್ತಾ ಹೋಗ್ತಾನೆ.

ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಬೀಳ್ಕೊಟ್ಟ ಚಂದ್ರಹಾಸನು ಎದುರಿನಲ್ಲಿ ಶುಭ ಶಕುನಗಳನ್ನು ಕಾಣ್ತಾನೆ. ಜನ ಸಾಮಾನ್ಯರಲ್ಲಿ ಇದ್ದಂತಹ ಶಕುನದ ನಂಬಿಕೆಯನ್ನು ಕವಿ ಇಲ್ಲಿ ತರ್ತಾನೆ. ಹರಿದ್ರ ಕುಂಕುಮ ಶೋಭಿತರಾಗಿ ಬರ್ತಾ ಇರತಕ್ಕಂತಹ ನವ ವಧುವರರನ್ನು ಎದುರಿಗೆ ಕಾಣ್ತಾನೆ. ಸದಾಚಾರ ಸದಾಕಾರವುಳ್ಳ ಬ್ರಾಹ್ಮಣ ರೈರವರನ್ನು ಅವನ ಎದುರಿನಲ್ಲಿ ಕಾಣ್ತಾನೆ. ಎಳೆಗರುವಿನ ಜೊತೆಯಲ್ಲಿ ಬರುವಂತಹ ಗೋವನ್ನು ಕಾಣ್ತಾನೆ. ಈ ಮೂರೂ ಶುಭ ಸೂಚನೆಗಳು ಅವನಿಗೆ ವಿಶೇಷವಾಗಿರ್ತಕ್ಕಂತಹ ಉತ್ಸಾಹವನ್ನು ಮೂಡಿಸ್ತದೆ. ಅದರ ಜೊತೆಗೆ ಆ ಕಾಡಿನ ಒಡೆಯರು ಅಥವಾ ಆ ಬೇಟೆಗಾರರ ಗುಂಪು ಎದುರು ಬಂದು ರಾಜಕಾರ್ಯಕ್ಕೆ ಹೋಗ್ತಾ ಇರತಕ್ಕಂತಹ ಚಂದ್ರಹಾಸನಿಗೆ ಫಲ ಪುಷ್ಪಗಳನ್ನು ಕೊಟ್ಟು ಹಾರೈಸ್ತಾರೆ. ಇವೆಲ್ಲವೂ ಕೂಡ ಅವನಿಗೆ ಶುಭ ಶಕುನ ಅನ್ನುವಂತಹ ರೀತಿಯಲ್ಲಿ ಕಾಣ್ತದೆ. ಅದೇ ಉತ್ಸಾಹದಲ್ಲಿ ಅವನು ಮುಂದೆ ಹೊರಡ್ತಾನೆ.

ಚಂದ್ರಹಾಸ ಹೊರಟಂತಹ ಸಂದರ್ಭದಲ್ಲಿ ಅವನ ತಂದೆಯ ಅನುಚರರಾದಂತಹ ವನಚರರು ಎದುರಿಗೆ ಬರ್ತಾರೆ. ಅನೇಕ ಹೂಗಳಿಂದ ಕೂಡಿರ್ತಕ್ಕಂತಹ ಹೂ ದಂಡೆಯನ್ನ ಒಬ್ಬ ವನಚರ ಅವನ ತಲೆಗೆ ಕಟ್ತಾನೆ. ಇನ್ನೊಬ್ಬ ಆಗ ತಾನೇ ಬಿಡಿಸಿ ತಂದಂತಹ ಸಂಪಿಗೆಯ ಹೂಗಳ ಮಾಲೆಯನ್ನ ಕೊರಳಿಗೆ ಹಾಕ್ತಾನೆ. ಮತ್ತೊಬ್ಬ ಅವನ ಕೈ

ಜೊತೆಗೆ ದಾಳಿಂಬೆ ಫಲವನ್ನು ಕೊಡ್ತಾನೆ. ಹೂವು ಮತ್ತು ಹಣ್ಣನ್ನು ಕೊಡ್ತಕ್ಕಂಥದ್ದು ಪ್ರೀತಿ ಮತ್ತು ಶ್ರೇಯಸ್ಸಿನ ಸಂಕೇತ ಅಂತ ಹೇಳ್ತಾರೆ. ಹೀಗೆ ಅಲಂಕೃತನಾಗಿ ಫಲವನ್ನು ಪಡೆದಂತಹ ಚಂದ್ರಹಾಸ ನವವರನಂತೆ ಕಂಗೊಳಿಸುತ್ತಾ ಹೊರಡ್ತಾನೆ.

ದುಷ್ಟಬುದ್ಧಿ ಹೇಳಿದಂತೆ ಅವನು ಕೊಟ್ಟಂತಹ ಪತ್ರವನ್ನು ಹಿಡಿದು ಕುದುರೆಯನ್ನ ಹತ್ತಿ ಚಂದ್ರಹಾಸ ಹೊರಡ್ತಾನೆ. ಆ ಕುಂತಲಾಪುರದ ದಾರಿಯನ್ನ ಹಿಡಿದು ಅಲ್ಲಿಗೆ 2 ದಿವಸಗಳ ಕಾಲ ಪ್ರಯಾಣವನ್ನ ಮಾಡಿ ಊರಿನ ಹೊರ ವಲಯಕ್ಕೆ ಹೋಗ್ತಾನೆ. ಹೋದ ತಕ್ಷಣ ಎದುರಿನಲ್ಲೇ ಉದ್ಯಾನವನ ಕಾಣ್ತದೆ. ಆ ಉದ್ಯಾನವನದಲ್ಲಿ ಕೋಗಿಲೆಗಳ ಇಂಪಾದ ಧ್ವನಿ, ಅತಿಶಯವಾದ ಹಣ್ಣುಗಳಿಂದ ತೂಗುತ್ತಿರುವಂತಹ ಮರದ ಕೊಂಬೆಗಳು, ಚಂದ್ರಹಾಸನನ್ನ ಸ್ವಾಗತಿಸುವಂತೆ ಅವನ ಕೈಗೆ ಫಲಪುಷ್ಪಗಳನ್ನು ಕೊಡುವಂತೆ ಎಲ್ಲವೂ ಕೂಡ ಸಮೃದ್ಧವಾಗಿ ಕಾಣ್ತಾ ಇರುತ್ತೆ.

0: ತತ್ರಾಜ ಕೇಳೀವನಂ ಕಣ್ಗೆಸೆದು.
1: ಊರ ಹೊರಗೆ ಇದ್ದಂತಹ ರಾಜೋದ್ಯಾನ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಚಿಗುರು ತುಂಬಿದ ಎಳೆಯ ಮಾವಿನ ಮರಗಳಿಂದ ಕೂಡಿತ್ತು. ಮರಳು ಪ್ರದೇಶದಿಂದ ಮೇಲಕ್ಕೆ ಹಬ್ಬಿರುವ ಹೂಬಳ್ಳಿಗಳಿಂದ ಲತಾ ಮಂಟಪವೇ ನಿರ್ಮಿತವಾಗಿತ್ತು. ಕೃತಕವಾದ ಬೆಟ್ಟಗಳಿಂದಲೂ ಗವಿಗಳಿಂದಲೂ ಶೋಭಿಸುತ್ತಿತ್ತು. ರತ್ನಮಯವಾಗಿರ್ತಕ್ಕಂಥ ಹಾಸು ಬಂಡೆಗಳಿಂದ ಕೂಡಿತ್ತು. ಕಮಲ ಕುಮುದ ಪುಷ್ಪಗಳಿಂದ ಶೋಭಿಸುತ್ತಿತ್ತು. ಪರಿಶುದ್ಧವಾಗಿರ್ತಕ್ಕಂಥ ಸ್ವಚ್ಛವಾದ ಸರೋವರಗಳು ಮೆಟ್ಟಿಲುಗಳಿಂದ ರಂಜಿಸುತ್ತಿದ್ದವು. ಉದ್ಯಾನವನದಲ್ಲಿ ಇದ್ದಂತಹ ತಂಪಾದ ವಾತಾವರಣ ಈ ಚಂದ್ರಹಾಸನನ್ನು ಆಕರ್ಷಿಸ್ತು ಸ್ವಾಗತಿಸ್ತು.

0: ಆ ಸುಂದರವಾದ ಉದ್ಯಾನವನದಲ್ಲಿ ನಲಿದಾಡುವಂತ ಹಂಸಗಳು, ಕ್ರೌಂಚ ಪಕ್ಷಿಗಳು, ನವಿರುಗಳು ಚಕ್ರವಾಕ ಪಕ್ಷಿಗಳಿಂದ ಕೂಡಿತ್ತು. ದುಂಪಿಗಳು ಮೊರೆಯುತ್ತಿದ್ದವು. ಗಿಳಿ ಕೋಗಿಲೆಗಳ ಇಂಪಾದ ಸ್ವರದಿಂದಲೂ, ಹಸಿರಾದ ಮರಬಳ್ಳಿಗಳಿಂದಲೂ, ಮಾವಿನ ಮರಗಳಿಂದಲೂ ಆ ಉದ್ಯಾನವನದ ಸೌಂದರ್ಯ ಹೆಚ್ಚುತ್ತಿತ್ತು. ಅಂದ ಅಂದವಾದ ಹೂಗಳು ಸುಗಂಧವನ್ನು ಬೀರುತ್ತಿದ್ದು ಅದನ್ನು ಹೊತ್ತಂತಹ ಗಾಳಿಯು ಎಲ್ಲೆಡೆ ಹರಳುತ್ತಿತ್ತು.
1: ಹೃದ್ಯಮಾಗಿಹ ಶೈತ್ಯ

ಬೀಸುತ್ತಿದ್ದಂತಹ ಸುವಾಸನಾ ಭರಿತವಾಗಿರ್ತಕ್ಕಂತಹ ಗಾಳಿ, ಎಳೆ ಬಿಸಿಲು, ಇವೆರಡೂ ಕೂಡ ಚಂದ್ರಹಾಸನ ಒಂದು ಪ್ರಯಾಣದ ಆಯಾಸವನ್ನು ಕಡಿಮೆ ಮಾಡಿದವು. ಚಂದ್ರಹಾಸ ಕುದುರೆಯಿಂದ ಇಳಿದು ಆ ಕುದುರೆಗೆ ನೀರನ್ನು ಕುಡಿಸಿ ಒಂದು ಮರದ ಬುಡಕ್ಕೆ ಕಟ್ಟಿ ತನ್ನ ಸೇವಕರಿಂದ ಎಳೆಹುಲ್ಲನ್ನು ತರಿಸಿ ಅದರ ಮುಂದೆ ಹಾಕಿ ತಾನು ವಿಶ್ರಾಂತಿ ಪಡೆದು ಸ್ನಾನ ಮಾಡಿ ಕೃಷ್ಣ ಪೂಜೆಯನ್ನು ಮಾಡಲು

ಕುದುರೆಯನ್ನ ಒಂದು ಮರದ ನೆರಳಿಗೆಯಲ್ಲಿ ಕಟ್ತಾನೆ. ಅದನ್ನ ನೋಡಿಕೊಳ್ಳುವುದಕ್ಕೆ ತಾನು ಕರೆದುಕೊಂಡು ಬಂದಿದ್ದಂತಹ ಸೇವಕರನ್ನ ನೇಮಿಸ್ತಾನೆ. ತಾನು ಉದ್ಯಾನವನವನ್ನು ಹೊಕ್ಕು ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಒಂದು ಒಳ್ಳೆಯ ಜಾಗವನ್ನು ನೋಡಿ ಕಮಲವೇ ಮೊದಲಾಗಿರ್ತಕ್ಕಂಥ ಹೂಗಳನ್ನು ಆಯ್ದು ತಂದು ಶ್ರೀಹರಿಯನ್ನು ಪೂಜಿಸಿ ಬಳಿಕ ತಾನು ತಂದಂತಹ ಬುತ್ತಿಯನ್ನು ಸೇವಿಸಿ ವಿಶ್ರಾಂತಿಯನ್ನು ಪಡಿಬೇಕು ಅಂತ ಹೇಳಿ ಹೊರಡ್ತಾನೆ ಚಂದ್ರಹಾಸ.

0: ಚಂದ್ರ ಹಾಸ ಅಲ್ಲೇ ಮಾವಿನ ಮರದ ಚಿಗುರುಗಳನ್ನು ತಂದು ಹಾಸಿಗೆಯನ್ನಾಗಿ ಮಾಡಿಕೊಳ್ತಾನೆ. ಮರವನ್ನು ಒರಗಿ ಸ್ವಲ್ಪ ಹೊತ್ತು ಕುಳಿತುಕೊಳ್ತಾನೆ. ಆ ನಂತರ ತಂಪಾಗಿ ಬೀಸಿದಂತಹ ಗಾಳಿಯಿಂದಾಗಿ ಕಣ್ಣವೆಗಳು ಮುಚ್ಚಿ ನಿದ್ರಾಲೋಲನಾಗ್ತಾನೆ. ಆದಿಶೇಷನ ಮೇಲೆ ಮಲಗಿರುವ ದೇವಪುರದ ಲಕ್ಷ್ಮೀಕಾಂತನಂತೆ ಚಂದ್ರಹಾಸನು ಆ ರಾಜೋದ್ಯಾನದಲ್ಲಿ ಮಲಗಿದನು ಎಂಬಲ್ಲಿಗೆ 29ನೇ ಆಶ್ವಾಸವು ಪೂರ್ಣವಾಗುತ್ತದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 29ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಪದ್ಮಜಾ ಶೇಷಗಿರಿರಾವ್, ವ್ಯಾಖ್ಯಾನ ಮಾಡಿದವರು ಶ್ರೀ ಬೆಳವಾಡಿ ಮಂಜುನಾಥ್.
2: ಚೈತ್ರವನ ಕೇಳಿದ್ರಿ.

0: ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ, ಸಮಯ ಸರಿಯಾಗಿ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತಾರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ಧಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ

0: ಎರಡು ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ ಎರಡು ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ ಎರಡನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಸತತ ಮೂರನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು

ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಕುರಿತು ಸಮಗ್ರ ಮಾಹಿತಿ ಸಂಗ್ರಹ ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಸಮಯ ಆಗಿದೆ 2:40:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಬಾಳಬೆಳಕು ಇಂದಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ಸಂಸ್ಕೃತ ಶಿಕ್ಷಕಿ ಆರತಿ ಷಡಬಾಳ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
2: ಇವತ್ತಿನ ಬಾಳಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಆರತಿ ಷಡಬಾಳ್ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ಈಗ ತಾವು ಸಂಸ್ಕೃತ ಕಲಿಕೆ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ.
3: ನನಗೆ ಇದು ಈ ಸಂಸ್ಕೃತ ಭಾಷೆ ಇಷ್ಟ ಆಗಿದ್ದು ಚಿಕ್ಕಂದಿನಿಂದಲೂ ನಾವೆಲ್ಲ ಲಲಿತಾ ಸಹಸ್ರನಾಮ ಸೌಂದರ್ಯ ಲಹರಿ ಎಲ್ಲ ಹೇಳ್ತಾ ಇದ್ವಿ. ಆದರೆ ಅದರ ಅರ್ಥನೂ ತಿಳ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಯಾವಾಗ ಅಂದರೆ ನನ್ನ ಸುಮಾರು 64ನೇ ವರ್ಷದಲ್ಲಿ ನಾನು ಶುರು ಮಾಡಿದ್ದು. ಈಗ ನನಗೆ 70 ವರ್ಷ. ಯಾಕೆ ಅವಾಗ ಕರೋನಾ ಬಂತಲ್ವಾ, ಕರೋನಾ ಬಂದಾಗ ಏನು ಮಾಡೋದು, ಕರೋನಾ ಬಂದಾಗ ಏನಾದರೂ ಸಮಯ ಕಳಿಬೇಕಲ್ಲ ಅಂತ ವಿಚಾರ ಮಾಡಿ ನಮ್ಮನೆಯವರು ತುಂಬ ಸಹಕಾರ ಕೊಟ್ಟರು. ಸಂಸ್ಕೃತ ಭಾರತಿ ಅನ್ನೋದು ನಮಗೆ ಅವಾಗ ಪರಿಚಯ ಆಯಿತು. ಅಷ್ಟರವರೆಗೂ ನಮ್ಮ ಸಂಸ್ಕೃತ ಭಾರತಿ ಅಂತ ಗೊತ್ತಿರಲಿಲ್ಲ. ಸಂಸ್ಕೃತ ಭಾರತಿಯಲ್ಲಿ ಏನು ಅಂದರೆ, ಹೀಗೆ ನಾನು ಹೇಳಿದ ಹಾಗೆ 10 ದಿವಸಗಳ ಸಂಭಾಷಣಾ ಶಿಬಿರದಿಂದಲೇ ನಾನು ಶುರು ಮಾಡಿದ್ದೆ ಇದನ್ನೆಲ್ಲ. ಆಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು, ನನಗೆ ಕಲಿಸ್ಬೇಕು ಅಂತ. ಮೊದಲಿಂದನೂ ನಾನು ಬಾಲವಿಹಾರ ಚಿಕ್ಕದಲ್ಲಿ ಪಾಠ ಮಾಡ್ತಾ ಇದ್ದೆ. ಹಂಪೆ ಅಂತ ನಮ್ದು ತಾಯಿ ಮನೆ, ಅಲ್ಲಿ ನಾವು ಬೆಳೆದಿದ್ದು ಹುಟ್ಟಿದ್ದು ಎಲ್ಲಾನು.
2: ಬಳ್ಳಾರಿ ಜಿಲ್ಲೆ ಹಂಪೆ.
3: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆ.
2: ಹಂಪೆ ಗೊತ್ತಿರದೇ ಇರೋರು ಯಾರಿಲ್ಲ,
3: ಯಾರಿಲ್ಲ.
2: ತಾವು ಮೂಲತಃ ಎಲ್ಲಿಯವರು ಹಾಗಾದ್ರೆ? ಬಳ್ಳಾರಿ ಜಿಲ್ಲೆ ಹಂಪೆ ಅವರೇ.
3: ಹೌದು, ಬಳ್ಳಾರಿ ಜಿಲ್ಲೆ ಹಂಪೆಯಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು.
2: ಆಮೇಲೆ ಮದುವೆಯಾಗಿ ನೀವು ಹೋದ್ರಿ ಎಲ್ಲಿಗೆ, ಬೆಳಗಾವಿಗೆ.
3: ಹೌದು.
2: ಅಲ್ಲಿ ಹೋದಾಗ ಈಗ ಆರಂಭದಲ್ಲಿ ಗೃಹಸ್ಥ ಜೀವನ ನಡೀತದೆ, ಆರಂಭದಲ್ಲಿ ಸಂಸಾರದ ಜೀವನ ಅದ್ರ ಕಡೆನೆ ಗಮನ ಇರುತ್ತೆ. ಈ ಕಲಿಬೇಕನ್ನೋ ಉತ್ಸಾಹ ಅದು ಯಾವಾಗ ಬಂತು ನಿಮಗೆ? ಅದು ವಿಶೇಷವಾಗಿ ಸಂಸ್ಕೃತ ಕಡೆಗೆ ನಿಮ್ಮ ಒಲವು ಹೇಗೆ ಬೆಳೀತು? ಮತ್ತೆ ನೀವು ನಿಮ್ಮ ಮನೆಯವರು ಸಹಕಾರ ಕೊಟ್ಟರು ಅಂತ ಹೇಳಿದ್ರಿ, ಅವರು ಏನಾದರೂ ಮೊದಲು ಸಂಸ್ಕೃತ ಏನಾರ ಕಲಿಸ್ತಿದ್ರ, ಅವರ ಆಸಕ್ತಿ ಹಾಗೇನಾದ್ರು ಇತ್ತಾ?
3: ಸಂಸ್ಕೃತಕ್ಕೆ ಹೇಗೆ ಉತ್ಸಾಹ ಬಂತು ಅಂದ್ರೆ, ಒಂದು ಹಂತಕ್ಕೆ ಬಂದ್ವಿ, ನಮ್ಮ ಕುಟುಂಬ ಎಲ್ಲ, ಅತ್ತೆ ಮಾವ ಇದ್ರು, ಮೈದ್ನಂದಿದ್ರು, ಅವ್ರದ್ದೆಲ್ಲ ನಾನು ಮನೆಗೆ ಹಿರಿಸೊಸೆ, ಎಲ್ಲ ಜವಾಬ್ದಾರಿ ಮುಗಿಳ್ತು. ಆಮೇಲೆ ನಮ್ಮ ಮಕ್ಕಳು ಕೂಡ ದೊಡ್ಡವರಾದರು, ಅವ್ರಿಗೂ ಮದುವೆ ಆಯಿತು, ಮಕ್ಕಳಾಯ್ತು, ಯು ಎಸ್ ಎಲ್ಲೆಲ್ಲ ಇದ್ದರು, ಅಲ್ಲೂ ಹೋಗಿ ಬಂದ್ವಿ. ಇನ್ನು ಅದಾದಮೇಲೆ ನಾವೇನು ಮಾಡೋದು, ಮಕ್ಕಳದು ಒಂದು ಸಂಸಾರ, ಅವರವರು ಸೆಟ್ಲಾಗಿರ್ತಾರೆ, ನಮ್ಮ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನಾವು ಒಂದು ಹಂತದವರೆಗೂ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಮೊಮ್ಮಕ್ಕಳು ಬಂದ ಮೇಲೆ ನಾವು ಈ ನಿರ್ಧಾರ ತಗೊಂಡಿದ್ದು. ಅಲ್ಲಿವರೆಗೂ ನಮ್ಗೆ ಏನು ಮಾಡಕ್ಕ ಅವಕಾಶ ಇರಲ್ಲ, ಸಮಯ ಇರಲ್ಲಲ್ಲ, ನಮ್ದೊಂದು ಜವಾಬ್ದಾರಿ ಅದನ್ನೆಲ್ಲ ಮುಗಿಸಿದ ಮೇಲೆ ನಾವು ಇಲ್ಲಿಗೆ ಏನಾದರೂ ನಾವೊಂದೇನಾದರೂ ಮಾಡಬೇಕಲ್ಲ, ನಮ್ಮ ಒಳಗೆ ಆಸೆ ಏನು ಹುದುಗಿರುತ್ತೋ ಅದನ್ನ ಹೊರಗಡೆ ತರಬೇಕು ಅನ್ನೋದು ಉದ್ದೇಶ. ನಮ್ಮ ಮನೆಯವರು ತುಂಬ ಸಹಕಾರ ಕೊಟ್ಟರು. ಅವರು ಫಸ್ಟ್ ಆರಂಭ ಮಾಡಿದ್ದೇ ಅವರು ಪರೀಕ್ಷೆಗಳನ್ನು, ಅವರು ಪರೀಕ್ಷೆಗಳನ್ನು ಬರೆದು ಆರಂಭ ಮಾಡಿ 4 ಪರೀಕ್ಷೆಗಳನ್ನು ಬರೆದು ಪಾಸಾಗಿ ಎಲ್ಲ ಮಾಡಿದರು. ಆದರೆ ಅವ್ರಿಗೆ ಹವ್ಯಾಸ ಬೇರೆ, ಹಿಂದೂಸ್ತಾನಿ ಸಂಗೀತ ಡ್ರಾಯಿಂಗ್ ಕಲಿಕೆಯಲ್ಲಿ ಅವ್ರಿಗೆ ಹವ್ಯಾಸ ಇರೋದರಿಂದ ಅವರು ಅದರಲ್ಲಿ ಮುಂದುವರ್ಸ್ಕೊಂಡು ಹೋದರು. ನಾನು ಈ ಸಂಸ್ಕೃತದಲ್ಲಿ ನನಗೆ ಆಸಕ್ತಿ ಇರೋದರಿಂದ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋದೆ. ಸುಮಾರು ಶಿಬಿರಗಳನ್ನೆಲ್ಲ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇನ್ನೂ ಹೆಚ್ಚು ಹೆಚ್ಚು ನನಗೆ ಸಂಸ್ಕೃತ ಕಲಿಬೇಕು ಅಂತ ಇನ್ನೂ ಆಸೆ ಜಾಸ್ತಿ.
2: ಇನ್ನೂ ಆಸೆ ಇದೆ ನೋಡಿ, ನಿಮಗೆ ಇವಾಗ 70 ಆದ್ರೂ ನಿಮ್ಮ ಉತ್ಸಾಹ ಒಂಚೂರು ಕೂಡ ಕುಗ್ಗಿಲ್ಲ. ವಿಶೇಷವಾಗಿ ಕಲಿಸ್ಬೇಕು ಅಂತ ಅನ್ನೋ ಮನೋಭಾವ ಅದು ಬಹಳ ಮುಖ್ಯ ಆಗುತ್ತೆ. ಕಲಿಬೇಕನ್ನೋ ಆಸಕ್ತಿನೂ ಇರುತ್ತೆ, ಮತ್ತು ಸಂಸ್ಕೃತ ಈಗ ಬಹಳ ಜನರಿಗೆ ತಲುಪಿಲ್ಲ. ಒಂದು ಕಾಲದಲ್ಲಿ ಸಂಪದ್ಭರಿತವಾದಂತಹ ಭಾಷೆ, ಇವತ್ತು ಇನ್ನೂ ಸ್ವಲ್ಪ ಕಲಿಸ್ಬೇಕು ಅಂತ ಅಗತ್ಯತೆಯನ್ನು ನಾವು ಇವತ್ತು ಮನಗಂಡಿದ್ದೇವೆ. ಹಾಗಾಗಿ ಎಲ್ಲೆಲ್ಲಿ ಕಲಿಸಕ್ಕೆ ಸಾಧ್ಯ ಅಂತ ಅನ್ನೋದಾಗಲಿ, ಮತ್ತು ಕಲಿಸುವಂಥ ಶಿಕ್ಷಕರು ಕೂಡ ಬೇಕಾಗತ್ತೆ. ಸಂಸ್ಕೃತವನ್ನು ಪರಿಣಾಮಕಾರಿಯಾಗಿ ತಲುಪಿಸೋ ಕೆಲಸ ಕೂಡ ಅದು ಬಹಳ ಮುಖ್ಯ. ಈಗ ಈ ಸಂಸ್ಕೃತ ಕಲಿಸ್ಲಿಕ್ಕೆ ಈ ತೊಡಗಿದ್ದು ಎಷ್ಟು ವರ್ಷ ಆಯ್ತು?
3: ನಾನು ಸಂಸ್ಕೃತ ಕಲಿಕೆಗೆ ತೊಡಲಿಕ್ಕೆ ಜಾಸ್ತಿ ವರ್ಷ ಆಗಿಲ್ಲ, ಆ ಕರೋನಾ ಸಮಯದಲ್ಲೇ ನಾನು ಆರಂಭ ಮಾಡಿದ್ದು ಅಷ್ಟೇನೆ. ಸುಮಾರು 64ರಿಂದ ಅಂದರೆ ಒಂದು 6-7 ವರ್ಷ ಆಗಿರ್ಬೋದು ನಾನು ಸಂಸ್ಕೃತ ಕಲಿಕೆಯನ್ನು ಶುರು ಮಾಡಿ. ಈಗ ಹೇಳುವಷ್ಟು ಕಲಿಸೋಷ್ಟು ಮಟ್ಟಿಗೆ ಬಂದಿದ್ದೀನಿ. ನನ್ನ ಸಂಸ್ಕೃತದಲ್ಲಿ MA ಮಾಡಬೇಕು ಅಂತ ಆಸೆ.

0: ಆದ್ರೆ ನನಗೆ ಯಾವ್ದು ಡಿಗ್ರಿ ಇಲ್ಲ, ಬೇಸಿಕ್ ಡಿಗ್ರಿ ಇರ್ಬೇಕಲ್ಲ, ಪದವಿ ಇರ್ಬೇಕು. ಅದಕ್ಕೆ ನನಗೆ ಯಾವ ಪದವಿ ಇಲ್ಲೋ ಇರೋದ್ರಿಂದ ನಾವು ಎಂ ಎ ಸಂಸ್ಕೃತ ಮಾಡೋಕ್ಕಾಗಲ್ಲ. ನಾನು ಮತ್ತೆ ಬಿ ಎ ಮಾಡಿನೇ ಆಮೇಲೆ ಸಂಸ್ಕೃತ ಎಂ ಎ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನನಗೇನು ಅಂದ್ರೆ ಚಿಕ್ಕ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಬಹಳ ಉದ್ದೇಶ. ಯಾಕೆಂದ್ರೆ ಈಗೆಲ್ಲರೂ ಆಂಗ್ಲ ಭಾಷೆಗೆ ಬೆನ್ನು ಹತ್ತಿದಾರಲ್ಲ. ಈಗ ಒಂದು ಉದಾಹರಣೆಗೆ ತಗೋಬೇಕು ಅಂದ್ರೆ, ಈಗ ಮಳೆ ಬರೋ ಕಾಲದಲ್ಲಿ ಮಳೆ ಬರ್ಲಿ ಅಂತ ಹೇಳೋದ್ ಬಿಟ್ಟು ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನ್ನೋದಾರಡೆ ನಮ್ದಂತ ಸಂಸ್ಕೃತಿ ಅಲ್ಲ. ನಾವು ಹುಯ್ಯೋ ಹುಯ್ಯೋ ಮಳೆ ರಾಯ ಅನ್ನೋ ಸಂಸ್ಕೃತಿ ಅವ್ರು ನಾವು, ಇವರು ರೈನ್ ರೈನ್ ಗೋವೆ ಅನ್ನೋದು. ಆಮೇಲೆ ಕರಾಗ್ರೆ ವಸತೆ ಲಕ್ಷ್ಮೀಹಿ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ, ಆ ತರ ಹೇಳೋ ಕಾಲದ ಇದ್ದಿದ್ದು ಒಂದು. ಈಗ ಅದೇನ್ ಮಾಡ್ತಿದ್ದಾರೆ ಅವರು, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಅಂತ. ಅದೆಲ್ಲ ನನಗೆ ಬೇಡ. ನನಗೆ ಬೇಕಾಗಿರೋದು ಅಂದ್ರೆ ಮಕ್ಕಳು ಸಂಸ್ಕೃತ ಕಲೀಲಿ. ಸಂಸ್ಕೃತದ ಕಲಿತರೆ ತುಂಬಾ ಹಲವಾರು ಅದರಲ್ಲಿ ನಮಗೆ ಲಾಭಗಳೇ ಜಾಸ್ತಿ ಇರೋದು. ಒಂದು ಪ್ರಾಣಾಯಾಮ ಆಗಿರ್ಬೋದು, ಮತ್ತೆ ನಮ್ಮ ಉಚ್ಛ್ವಾಸ ನಿಶ್ವಾಸ. ಯಾಕೆಂದ್ರೆ ಸ್ವರಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ, ನಮ್ಮ ಕಂಠದಿಂದ ಸ್ವರಗಳು ಉತ್ಪತ್ತಿ. ಆ ಉತ್ಪತ್ತಿ ಸ್ಥಾನವನ್ನು ನಾವು ಕರೆಕ್ಟ್ ಆಗಿ ಬಳಸಿದಾಗ ನಮಗೆ ಪ್ರಾಣಾಯಾಮ ಆಗುತ್ತದೆ. ಒಂದು ವಿಭಕ್ತಿ ಪ್ರತ್ಯಯಗಳನ್ನ ತಗೊಂಡು ಅದು 21 ಸಾರಿ ಹೇಳಿದ್ರೆ ನಮ್ಗೆ ಎಷ್ಟೋ ಒಂದು ರೋಗಗಳು ವಾಸಿ ಆಗ್ತವೆ ಅನ್ನೋದು ಮೊದಲಿಂದನೂ ಋಷಿ ಮುನಿಗಳು ಕಂಡು ಹಿಡ್ಕೊಂಡೇ ಬಂದಿದ್ದಾರೆ. ಇದನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳಿಗೆ ನಾನು ಜಾಸ್ತಿ ಪಾಠ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ನಮ್ಮ ಮನೆಯಲ್ಲೂ ಸಹ ಬಾಲಕೇಂದ್ರ ಪಾಠ ಮಾಡ್ತೀನಿ. ಸುಮಾರು ಮಕ್ಕಳು ಕಲಿತಿದ್ದಾರೆ. ಈಗ 3 ವರ್ಷದಿಂದನೂ ಪಾಠ ಮಾಡ್ತಾನೆ ಇದ್ದೀನಿ.
1: ಮಕ್ಕಳು ತುಂಬಾ ಉತ್ಸಾಹ ತೋರಿಸ್ತಾರೆ.
0: ಪೇರೆಂಟ್ಸ್ ಅಂದ್ರೆ ಪೋಷಕರು ಸಹ ಈಗೀಗ ತುಂಬಾ ಅವೇರ್ನೆಸ್ ಬಂದಿದೆ. ಅವ್ರಿಗೂ ಸಹ ಸಂಸ್ಕೃತ ಕಲಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಾರೆ, ಕಲಿಸ್ತಾರೆ, ಕಳಿಸ್ತಾರೆ ಕೂಡ ಮನೆಗಳಿಗೆ.
1: ಈಗ ನೇರವಾಗಿ ಖುದ್ದಾಗಿ ಕ್ಲಾಸಿಗೆ ಆಫ್ಲೈನ್ ಅಂತ ಹೇಳಿ ಬಂದು ಕಲಿಯೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಮತ್ತೆ ಎಲ್ಲರೂ ಇವಾಗ ಮೊಬೈಲ್ ಕೈಲಿ ಹಿಡ್ಕೊಂಡಿರೋದ್ರಿಂದ ಮತ್ತು ಆನ್ಲೈನ್ನಲ್ಲೇ ಪ್ರತಿಯೊಂದು ವಿದ್ಯೆ ನಮಗೆ ದಕ್ಕಲಿ ಅಂತ ನಾವು ಮನೋಭಾವ ಇರೋದ್ರಿಂದ ಆನ್ಲೈನ್ನಲ್ಲಿ ಕಲಿಬೇಕಂತ ಬಯಸ್ತಾರೆ ಅವರಿಗೆ.
0: ನಿಜ ಹೇಳ್ಬೇಕು ಅಂದ್ರೆ ನನಗೆ ಆನ್ಲೈನಲ್ಲಿ ಪಾಠ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಯಾವತ್ತಿದ್ರೂ ಮಕ್ಕಳ ಎದುರುಗಡೆ ನಮಗೆ ಮತ್ತು ಮಕ್ಕಳಿಗೆ ಸಂವಹನ ಇರಬೇಕು ಅನ್ನೋ ಒಂದು ಉದ್ದೇಶ. ಮುಖತಃ ಅವ್ರ ಭಾವನೆಗಳು ನಮ್ಮ ಭಾವನೆಗಳನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೆಚ್ಚು ಹತ್ತಿರವಾಗ್ತಾರೆ ನಮಗೆ.
1: ಹೌದು,
0: ಒಂದು ಆನ್ಲೈನಲ್ಲಿ ಪಾಠ ಮಾಡಿದ್ರು ಕೂಡ ಅವ್ರು ಒಂದ್ಸತಿ ಕೂತ್ಕೊಂಡಿರ್ತಾರೆ, ಎದ್ದು ಹೋಗ್ತಾರೆ, ಓಡಾಡ್ತಿರ್ತಾರೆ, ಅಷ್ಟು ಗಮನ ಇರಲ್ಲ ಅವ್ರಿಗೆ. ಇಲ್ಲಾದರೆ ಒಂದು ನಮ್ಮದೊಂದು ರೂಮು ಪಕ್ಕದಲ್ಲಿ ವಿದ್ಯಾರ್ಥಿಗಳು, ನಾನು ಎದುರುಗಡೆ ಇರ್ತೀನಿ, ಹೆಚ್ಚು ಅವಕಾಶ ಇರುತ್ತೆ ಅವ್ರಿಗೆ ಜಾಸ್ತಿ ಕಲಿಯೋಕೆ, ಹೆಚ್ಚು ಅವಕಾಶ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಹೆಚ್ಚು ಅವಕಾಶ. ಆಮೇಲೆ ವಸ್ತುಗಳನ್ನು ತೋರಿಸ್ಬೋದು ನಾವು. ವಸ್ತುಗಳನ್ನು ತೋರಿಸಿ ಒಂದು ತೋರು ಪತ್ರಗಳನ್ನು ತೋರಿಸ್ಬಿಟ್ಟು ಒಂದು ಕಥೆ ಬರೆದಿದ್ದನ್ನು ತೋರಿಸಿ ಅದ್ರ ಬಗ್ಗೆ ಪಾಠ ಮಾಡಿದ್ರೆ ಮಕ್ಕಳು ಮನಸ್ಸಲ್ಲಿ ನೋಡಿರ್ತಾರಲ್ಲ ಅದು ಕುತ್ಕೊಂಡ್ಬಿಟ್ಟು ಹೆಚ್ಚು ಬೇಗನೆ ಕಲಿಯೋಕೆ ಅವ್ರಿಗೆ ಅವಕಾಶ ಇರುತ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಜಾಸ್ತಿ ಇಷ್ಟಪಡೋದು ಅಂತಂದ್ರೆ ಆಫ್ಲೈನ್ ಸಾಕ್ಷಾತ್ ಪಾಠ ಮಾಡೋದು.
1: ಸರಿ ಸರಿ, ಈಗ ನಾವು ಯಾವ ರೀತಿ ಕಲಿಸ್ತೀವಿ ಮತ್ತೆ ನಮಗೂ ಕೂಡ ಆಸಕ್ತಿ ಇನ್ನೂ ಹೆಚ್ಚಾಗಬೇಕು, ಬೆಳಿಬೇಕು ಅಂತಂದಾಗ, ನಾವು ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಂತಂದಾಗ ನಮ್ಮದೇ ಆದಂತಹ ಕಲಿಸುವ ಮಾರ್ಗವನ್ನು ಅನುಸರಿಸಬೇಕಾಗತ್ತೆ. ಹಾಗಾಗಿ ತಾವು ಈ ದಿಸೆಯಲ್ಲಿ ಸಾಕಷ್ಟು ಶ್ರಮ ಹಾಕಿದ್ದೀರಿ ಮತ್ತು ನಿಮ್ಮ ಕಾಳಜಿ ಇದೆಯಲ್ಲ ಅದು ಇನ್ನೊಬ್ಬರಿಗೆ ಗೊತ್ತಿರುತ್ತೆ, ಪಾಲಕರಿಗೆ ಗೊತ್ತಾಗುತ್ತೆ, ಮಕ್ಕಳನ್ನು ಕಳಿಸ್ತಾರೆ. ಮತ್ತು ಪಾಲಕರೇ ಒಂದಿಷ್ಟು ನಾವ್ಯಾಕೆ ಕಲಿಬಾರ್ದು ಅಂತಂತ ಹೇಳೋ ಒಂದು ಬರುತ್ತೆ. ಆಮೇಲೆ ಏನೋ ಒಂದು ಓದಿದಾಗ ಕಾವ್ಯಗಳು ಬೇರೆ ಬೇರೆ ಪುರಾಣಗಳು ಎಲ್ಲ ಓದಿದಾಗ ಅದನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಅದರ ನಿಜವಾದ ಅರ್ಥ ಏನು ಅಂತ ಅನ್ನೋದನ್ನು ಕೂಡ ಅರಿತುಕೋಬೇಕಂತಂದರೆ ಸಂಸ್ಕೃತ ಕಲಿಕೆ ಮುಖ್ಯ ಆಗುತ್ತೆ. ಮತ್ತು ನಮ್ಮ ನೆರೆಹೊರೆಯವರು ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲ ಇರ್ತಾರೆ, ಇಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದರೆ ನಮಗೆ ಒಂದು ವಿಶೇಷವಾದಂಥ ಗೌರವ ಇರುತ್ತೆ. ಗೃಹಿಣಿಯಾಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ವ್ಯವಸ್ಥಿತವಾಗಿ ಮಾಡಿ ಅದರಲ್ಲಿ ಸಫಲತೆಯನ್ನು ಕಾಣೋದು ಒಂದು, ಆದರೆ ಇತರ ಎಲ್ಲ ಚಟುವಟಿಕೆಗಳು ಇಟ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸುವಾಗ ಇಳಿ ವಯಸ್ಸಲ್ಲಿ ಏರು ಮುಖದಲ್ಲಿ ನಾವು ಬದುಕಬಹುದು, ಚೈತನ್ಯಶೀಲರಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಿಗೆ ವಯಸ್ಸಾಗ್ತಾ ಆಗ್ತಾ ಹೋದಾಗ ಇನ್ನೇನು ಬಿಡು ಯಾವುದೇ ತಾಪತ್ರಯಗಳು ಬೇಡ ನಮಗೆ ಆ ಈ ಜವಾಬ್ದಾರಿಗಳು ಯಾಕೆ ಅಂತ ಹೇಳೋರು ಇರ್ತಾರೆ. ನಿಮಗೆ ಈ ಇಳಿ ವಯಸ್ಸಿನಲ್ಲಿ ಹೇಗೆ ಹುರುಪು ಹುಮ್ಮಸ್ಸು ತುಂಬಲಿಕ್ಕೆ ಸಂಸ್ಕೃತ ಅಲ್ಲದೆ ಇಲ್ಲಿ ಏನೇನು ಮಾಡ್ತೀರಾ?
0: ಸಂಸ್ಕೃತ ಒಂದೇ ಅಲ್ಲ, ನಮ್ಮ ಮನೆ ಹತ್ರ ಸುಮಾರು ಒಂದು 25 ವರ್ಷದಿಂದಲೂ ಒಂದು ನಮ್ದು ಅಹಲ್ಯ ಮಾತೃಮಂಡಳಿ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ಸದಸ್ಯರು ಅವರು ಕೂಡ ಅವ್ರಿಗೂ ಈ 76-77 ವರ್ಷಗಳು. ಅವರು 8 ವರ್ಷದಿಂದನೂ ಅವ್ರ ಮನೆಯಲ್ಲೇನೆ ಒಂದು 50-60 ಹೆಣ್ಮಕ್ಳನ್ನ ಸೇರಿಸ್ಬಿಟ್ಟು ಮಧ್ಯಾಹ್ನ ಸಮಯದಲ್ಲಿ ನಮ್ಮದೇ ಆದ ಒಂದು ಸಮಯದಲ್ಲಿ ಅವರು ಅಂದ್ರೆ 1:30 to 3 PM ನಮ್ದೇ ಮಹಿಳೆಯರದೇ ಸಮಯ ಅಂತ ಆ ಸಮಯದಲ್ಲಿ ಅವರು ಕಲ್ಸ್ಕೊಡ್ತಾರೆ. ಏನು ಅಂದ್ರೆ ಸಂಸ್ಕೃತ ಏನು ಕಲ್ಸ್ಕೊಡಲ್ಲ ಅವರು, ಈಗ ಅದೇ ದೇಶಭಕ್ತಿ ಗೀತೆಗಳಿರ್ಬೋದು,

0: ಭಜನೆಗಳು, ಆಮೇಲೆ ಶಂಕರಾಚಾರ್ಯ ಬರೆದಿದ್ದಿರಬಹುದು, ಎಲ್ಲಾನು ಅವ್ರು ಕಲ್ಸ್ಕೊಡ್ತಾರೆ. ಆಮೇಲೆ ಬರೀ ಕಲ್ಸ್ಕೊಡೋದಷ್ಟೇ ಅಲ್ಲ, ನಮ್ಮಿಂದನೂ ಹೇಳಿಸ್ತಾರೆ. ಆಮೇಲೆ ಅಲ್ಲಿ ಚಿಕ್ಕ ಪ್ರವಾಸಗಳು ಇರ್ತವೆ, ಆಮೇಲೆ ಲಲಿತಾ ಸಹಸ್ರನಾಮ ಅಂತ ಪೂಜೆಗಳು ಇರ್ತವೆ. ಆಮೇಲೆ ಬೇರೆ ಎಲ್ಲಾದ್ರೂ ಮದುವೆ ಮನೆಗಳಲ್ಲೂ ಹೋಗಿ ಸಹ ಲಕ್ಷ್ಮೀ ಶೋಭಾನೆ ಇರ್ಬೋದು, ಸೌಂದರ್ಯ ಲಹರಿ ಇರ್ಬೋದು, ಲಲಿತಾ ಸಹಸ್ರನಾಮ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಹಬ್ಬಗಳಲ್ಲಿ ನಾವು ಇದನ್ನೆಲ್ಲ ಪಠನೆ ಮಾಡ್ತೀವಿ. ಎಲ್ಲಾರ ಮನೆಗಳಿಗೂ ಹೋಗಿ ಅವ್ರಿಗೂ ಒಂದಿಷ್ಟು ಜನ ಮುತ್ತೈದೆಯರು ಸಿಕ್ಕರು ಅಂತ ಹೇಳಿ ಅವ್ರಿಗೂ ಒಂದು ತೃಪ್ತಿ ಇರುತ್ತಲ್ವಾ. ಆ ತರ ನಮ್ಮ ಮಾತೃಮಂಡಳಿಯ ಸದಸ್ಯರಾದ ಶ್ರೀಮತಿ ಪ್ರಭಾಮಣಿ ಅನಂತರಾಮನ್ನವರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ರೆ, ಅವರ ಪ್ರೇರಣೆಯಿಂದಲೇ ನಾವು ಇಷ್ಟೆಲ್ಲ ಮುಂದಕ್ಕೆ ಬಂದಿದ್ದು ಸಾಧ್ಯವಾಗ್ತದೆ.
1: ನೋಡಿ, ಈಗ ಪ್ರವಾಸ ಅಂತಂದಾಗ ನೀವು ಒಟ್ಟಾಗಿ ಕೆಲವು ಪ್ರವಾಸವನ್ನ ಹಮ್ಮಿಕೊಳ್ತೀರಿ, ಮತ್ತೆ ಹೊರಗಡೆ ಸಂಬಂಧಿಕರೆಲ್ಲ ಸೇರ್ಕೊಂಡು ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋದಾಗಲೂ ಕೂಡ ಆ ಪ್ರವಾಸಕ್ಕೂ ಕೂಡ ಹೋಗಿ ಬರ್ತೀರಿ. ಈ ದೇಶ ಬಿಟ್ಟು ಮಕ್ಕಳು ಪರದೇಶದಲ್ಲಿ ಅವರು ಇರೋದ್ರಿಂದ ಅದೊಂದು ಅವಕಾಶ ನಿಮ್ಗೆ ಸಿಕ್ತು, ಅಮೆರಿಕಕ್ಕೆ ಹೋಗಿ ಬಂದ್ರ.
0: ಹೌದು,
1: ಹೀಗೆ ಒಬ್ಬ ವ್ಯಕ್ತಿ ಬೇರೆ ಬೇರೆ ಕಡೆ ಸುತ್ತಾಡಿ ಬಂದದಂತ ಒಂದು ಏನೋ ಅನುಭವ, ಒಂಥರ ತೃಪ್ತಿ ಇರ್ತದೆ. ಸಾಕು, ಇನ್ನೇನು ಜಗತ್ತೇ ಸುತ್ತಾಡಿ ಬಂದ್ಬಿಟ್ವಿ, ಇನ್ನೇನು ಬೇಕು ನಮಗೆ, ಕೂತಲ್ಲಿ ಆರಾಮಾಗಿ ಇರೋಣ ಅಂತಂತೇಳಿ ಆ ಒಂದು ಭಾವನೆ ಬರುತ್ತೆ. ನಿಮಗೆ ಏನಾರ ಕೊರಗು ಇದೆಯಾ, ಇನ್ನೇನಾದರೂ ಮಾಡಬೇಕಿತ್ತು ಅಂತ ಅಂದರೆ, ಈಗ ನೀವು ಎಮ್ ಎ ಅಂತ ಮಾಡಬೇಕು, ಪಿ ಎಚ್ ಡಿನೂ ಮಾಡಬೇಕು ಅಂತ ಎಲ್ಲ ವಿಚಾರವನ್ನು ಹೇಳ್ತಿದ್ರಿ, ಏನು ಅನಿಸುತ್ತೆ ಈ ಇಳಿ ವಯಸ್ಸಲ್ಲಿ?
0: ಇಳಿ ವಯಸ್ಸಲ್ಲಿ ನಾವು ಮಾತ್ರೆಗಳು ತಗೊಂಡು ಟಾನಿಕ್ ತಗೊಂಡು ಇರೋದ್ರಕ್ಕಿಂತನೂ ಈ ತರ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಏನು ಉತ್ಸಾಹ ಇದೆ, ಅದರಲ್ಲಿ ಏನು ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ, ನಾಲ್ಕು ಜನ ಹೆಣ್ಮಕ್ಳು ಸೇರಿಬಿಟ್ಟು ಏನು ಅಲ್ಲಿ ಬರೀ ಕಲಿಕೆ ಇರುತ್ತೆ, ಇನ್ನೇನು ಮಾತುಗಳು, ಆ ಮಾತು ಈ ಮಾತು
1: ಬೇರೆ ಇರಲ್ಲ. ಬೇರೆ ಈ ತರ ಹವ್ಯಾಸ ಇದ್ರೆ ಯಾವ ವಿಷಯ ಕಡೆ ನಮ್ಮ ಮನಸ್ಸು ಹೋಗಲ್ಲ.
0: ಆಮೇಲೆ ದೂರದರ್ಶನ ನೋಡುವುದಾಗ್ಲಿ, ಬೇರೆಯವ್ರ ಮನೆಗೆ ಹೋಗಿ ಹರಟೆ, ಇದ್ಯಾವುದು ಇರಲ್ಲ. ಹಂಗಾಗಿ ಆ ಸಂಸ್ಥೆಯಿಂದ ಜಾಸ್ತಿ ಕಲಿತಿದೀವಿ ನಾವು, ಆಮೇಲೆ ಇನ್ನೂ ನಡ್ಸ್ಕೊಂಡೇ ಹೋಗ್ತಾ ಇದೀವಿ. ಅದ್ರ ಜೊತೆಗೆ ಇದನ್ನು ಸಹ ಸಂಸ್ಕೃತನು ಮಾಡಬೇಕು ಅಂತ ಈಗ ಹೆಚ್ಚು ಒಲವು ಬಂದಿರೋದ್ರಿಂದ ಸಂಸ್ಕೃತವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಜಾಸ್ತಿ ಸಹಕಾರ ಕೊಡೋರು ನಮ್ಮ ಮನೆಯವರು, ಮತ್ತೆ ಮಕ್ಕಳು ಸಹ, ನಿಂಗೆ ಏನಾದರೂ ಏನು ಬೇಕಾದರೂ ಮಾಡ್ಕೋ, ಈಗ ನಮಗೆಲ್ಲ ಮಾಡಿ ಮುಗಿಸಿಟ್ಟಿದೆಯಾ, ಇನ್ನು ನಮ್ಮ ಜವಾಬ್ದಾರಿ ನಾವು ಮಾಡ್ಕೊಳ್ತೀವಿ, ನೀನು ಅದರಲ್ಲಿ ಮುಂದುವರೆದು ಹೋಗಿ ನೀನು ಸಂತೋಷವಾಗಿದ್ದರೆ ಸಾಕು ಅಂತ.
1: ಈಗ ಮಕ್ಕಳು ಯಾವಾಗ ಇಲ್ಲಿ ಬರ್ತಾರೆ?
0: ಬರ್ತಾರೆ ಬರ್ತಾರೆ.
1: ಎಷ್ಟು ಜನ ಮಕ್ಕಳು ನಿಮಗೆ?
0: ನಂಗೆ ಇಬ್ಬರು ಗಂಡ್ಮಕ್ಳು.
1: ಇಬ್ಬರು ಎಲ್ಲಿದ್ದಾರೆ?
0: ಇಬ್ರು ಯುಎಸ್ ಹೋಗಿದ್ರು, ಇಬ್ರು ವಾಪಸ್ ಬಂದಿದ್ದಾರೆ. ನಮ್ದು ಕುಟುಂಬ ಒಂದು ಹೇಳ್ಬೇಕು ಅಂದ್ರೆ ಒಂಥರ ಕ್ರಿಯೇಚರ್ ಅಂತ
1: ಹೇಳ್ತೀವಿ,
0: ಕ್ರಿಯೇಟಿವ್, ಒಂಥರ ಕ್ರಿಯೇಚರ್ ಬೇಸ್ ನಮ್ದು.
1: ನೇಚರ್
0: ನೇಚರ್ ಏನೋ ಅದೇ. ನಮ್ಮ ದೊಡ್ಡ ಮಗನು ಚಾರ್ಟರ್ಡ್ ಅಕೌಂಟೆಂಟ್, ಅವನು ಯುಎಸ್ಗೆಲ್ಲ ಹೋಗಿ ಬಂದ, ಇನ್ಫೋಸಿಸ್ ಕಂಪನಿಲಿ ಇದ್ದು ಕಂಪನಿ ಚೇಂಜ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಇದ್ದಾನೆ. ಆಮೇಲೆ ಅವ್ರಿಗೆ ಇಬ್ರು ಗಂಡ್ಮಕ್ಳು, ದೊಡ್ಡ ಮೊಮ್ಮಗಾಗ್ಲೇ ಕಾಲೇಜಿಗೆ ಬಂದಿದ್ದಾನೆ, ಅವ್ರದ್ದು ವ್ಯವಸ್ಥಿತವಾಗಿ ಸಂಸಾರ ನಡೀತಾ ಇದೆ. ದೊಡ್ಡ ಸೊಸೆ ಭರತನಾಟ್ಯ ಡ್ಯಾನ್ಸರ್, ಈಗ ಅವಳು ಕೆಲಸ ಮಾಡ್ತಾ ಇದ್ದಾಳೆ, ಟೀಚರ್ ಆಗಿನೂ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ದೊಡ್ಡ ಮಗಂಗೆ ಅದೇನು ಆಸೆ ಬಂತು ಗೊತ್ತಿಲ್ಲ, ಅವ್ರಿಗೆ ಕೂತ್ಕೊಂಡೆ ಎಲ್ಲ ಕೆಲಸ ಅಲ್ವಾ, ಈಗ ಕಂಪ್ಯೂಟರ್ ಅಲ್ಲಿ ಒಂದ್ ಸ್ವಲ್ಪ ಬೇರೆ ಏನಾದ್ರು ಆಕ್ಟಿವಿಟೀಸ್ ಇರಬೇಕು, ವರ್ಕ್ ಫ್ರಮ್ ಹೋಮ್ ಅಂತಾಯ್ತು. ಆಮೇಲೆ ಈ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ನಿಮ್ಗೆ, ಹೋಗಕ್ಕೂ 3 ಗಂಟೆ, ಬರೋಕ್ 3 ಗಂಟೆ ಅಂತ, ಇಷ್ಟರಲ್ಲಿ ಕೂತು ಕೂತು ಕೆಲಸ ಮಾಡೋಕೆ ಇದಾಗಿ ಪಕ್ಕದಲ್ಲಿ ಸೈಡ್ಗೆ ರನ್ ಅಡಿಟ್ಸ್ ಅಂತ, ದಿನಕ್ಕೆ 10 ಕಿಲೋಮೀಟರ್ 12 ಕಿಲೋಮೀಟರ್ ಎಲ್ಲ ವಾಕಿಂಗ್ ಮಾಡೋದು, ಆಮೇಲೆ ಎಷ್ಟು 60-70 ಕಿಲೋಮೀಟರ್ ಎಲ್ಲ ಓಡ್ತಾರೆ. ಒಂದು ಇಷ್ಟು ಅವರ್ಸ್ ಇಂದ ಇಷ್ಟು ಅವರ್ಸ್ಗೆ ರನ್ ಅಡಿಟ್ಸ್ ಅಂತಾನೆ ಒಂದು ಇದಿದೆ, ಅದರಲ್ಲಿ ಜಾಯಿನ್ ಆಗಿ ಎಲ್ಲ ಲೇ ಲಡಾಕ್ ಎಲ್ಲ ಹೋಗಿ ಆಮೇಲೆ ಸುಮಾರು ಕಡೆ ಹೋಗಿ ಶೀಲ್ಡ್ ಎಲ್ಲ ತಗೊಂಡು ಬಂದಿದ್ದಾರೆ. ಅದು ಎದಕ್ಕೆ, ಆ ಹಣ ಬಂದಿದ್ದನ್ನ ಸಹಾಯ ಮಾಡೋಕೆ,
1: ಓದುಗರಿಗೆ
0: ಸಹಾಯ ಮಾಡ್ಲಿಕ್ಕೆ ಈ ತರ ಒಂದು ಹವ್ಯಾಸವನ್ನ ನಮ್ ದೊಡ್ಡ ಮಗ
1: ಇಟ್ಕೊಂಡಿದ್ದಾನೆ.
0: ಚಿಕ್ಕ ಮಗಂದು ಹೇಳ್ಬೇಕು ಅಂದ್ರೆ ಅವನು ಡಬಲ್ ಡಿಗ್ರಿ ಬಿಇ ಮಾಡ್ಬಿಟ್ಟು ಎಂಎಸ್ ಮಾಡಿ ಯುಎಸ್ಗೆಲ್ಲ ಹೋಗಿ ಬಂದು, ಇಬ್ರು ಗಂಡ ಹೆಂಡತಿ ಇಂಜಿನಿಯರ್ಗಳು ಹೋಗಿ ಬಂದ್ರು. ಆದ್ರೆ ಅವನಿಗೆ ಯುಎಸ್ ಅಲ್ಲೂ ಇರಕ್ ಇಷ್ಟ ಇಲ್ಲ, ಬೆಂಗಳೂರಲ್ಲೂ ಇರಕ್ ಇಷ್ಟ ಇಲ್ಲದೆ ಕಂಪನಿನೇ ಚೇಂಜ್ ಮಾಡಿ ಬಂದು ಸಿರಿಸಿ ಹತ್ರ ಉತ್ತರ ಕನ್ನಡ ಜಿಲ್ಲೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಅವನಿಗೆ ಮಾಡ್ಬೇಕು, ಒಂದೇನೋ ಹೊಸ ಹೊಸ ಅದು ಆವಿಷ್ಕಾರ ಮಾಡಬೇಕು ಅಥವಾ ಔಷಧಿ ಸಸ್ಯಗಳನ್ನು ಬೆಳೆಸಬೇಕು ಅನ್ನೋ ಆಸೆಯಿಂದ ಎಲ್ಲ ಕೆಲಸ ಬಿಟ್ಟು ಈಗ ಕೃಷಿಕನಾಗಿ ಅಡಿಕೆ ತೋಟ ಒಂದು 2 ಸ್ವಲ್ಪ ತಗೊಂಡು ಅಲ್ಲಿ ಫ್ಯಾಮಿಲಿ ಸತೆ ಕುಟುಂಬದ ಜೊತೆಗೆ ಅಲ್ಲೇ ಇದು ಆ ತರ ಅವನ್ ಮಾಡ್ತಾ ಇದ್ದಾನೆ.
1: ಬಹಳ ವಿಶೇಷವಾದಂತಹ ಮಾಹಿತಿಯನ್ನ ಕೊಟ್ಟಿರಿ ತಾವು. ಈಗ ಎಷ್ಟೋ ಜನ ಏನ್ ಗೊತ್ತಾ, ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ, ಇನ್ನು ಯಾವ ದೇಶದಲ್ಲಿ ನಮ್ಗೇನು ಅಂಥದ್ದೇನು ತೃಪ್ತಿ ಇಲ್ಲ, ನಮ್ಮ ದೇಶಕ್ಕೆ ವಾಪಸ್ ಬರಬೇಕು, ಅಲ್ಲಿಂದ ಮತ್ತೆ ಕೃಷಿ ಮಾಡಬೇಕು ಅಂತ.

0: ಹೇಳಿ ಹೇಳ್ತಾ ಇರ್ತಾರೆ. ಆದರೆ ನಿಮ್ಮ ಮಕ್ಕಳು ಅದನ್ನು ಜಾರಿಯಲ್ಲಿ ತಂದಿದ್ದಾರೆ, ಅದು ಬಹುಶಃ ಅಂತಿಮವಾದಂತಹ ನಿರ್ಧಾರ ಮತ್ತು ಒಳ್ಳೆಯ ನಿರ್ಧಾರ ಕೂಡ ಹೌದು. ಕೃಷಿತೋನಾಸ್ತಿ ದುರ್ಭಿಕ್ಷಮ್ ಅಂತ ಹೇಳ್ತಾರೆ, ಅದನ್ನು ಅರ್ಥಕೊಂಡು ಅದರಲ್ಲಿ ಅವ್ರು ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದಾರೆ. ತೃಪ್ತಿ ಅಂತನ್ನೋದು ಎಲ್ಲೆಲ್ಲೋ ಸಿಗಲ್ಲ, ಅದು ಇಲ್ಲಿ ಕೂಡ ಸಿಗುತ್ತೆ. ಇದು ಒಳ್ಳೆಯ ಒಂದು ವಾತಾವರಣ, ಆರೋಗ್ಯ ಚೆನ್ನಾಗಿರುತ್ತಂತೆ, ಎಲ್ಲ ಸಂದೇಶಗಳನ್ನು ಅವರು ನೀಡ್ತಾ ಇದ್ದಾರೆ. ನೀವು ಹೇಗೆ ತುಂಬ ಚಟುವಟಿಕೆಯಿಂದ ಇರಬೇಕು, ಚಲನಶೀಲರಾಗಿರಬೇಕು, ಹೊಸದಾಗಿ ಕಲಿಬೇಕು, ಉತ್ಸಾಹಿಯಾಗಿರಬೇಕು ಅಂತ ಹೇಳಿ ನೀವಿದ್ದೀರೋ, ನಿಮಗೆ ನಿಮ್ಮ ಮಕ್ಕಳಿದ್ದಾರೆ, ಮತ್ತು ಈ ಪೂರ್ವಕವಾಗಿ ನಿಮ್ಮ ನಿಮಗೆ ಇಷ್ಟೆಲ್ಲ ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಮ್ಮ ಮನೆಯವರು, ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಈಗ ಇದರ ಮಧ್ಯೆ ಅನೇಕ ವಿಶೇಷ ಚಟುವಟಿಕೆಯಲ್ಲಿ ತೊಡಗಿದ್ರೂ ಏನೋ ಒಂದು ಇನ್ನಿತರ ಹವ್ಯಾಸಗಳಿರ್ತವೆ. ಈಗ ನಿಮ್ಮನ್ನು ನೋಡಿದಾಗ ನೀವು ತುಂಬ ಕ್ರಿಯಾಶೀಲರಾಗಿ ಇರೋದ್ರಿಂದ ಬೇರೆ ಚಟುವಟಿಕೆಯಲ್ಲಿ ಕೂಡ ತೊಡಗಿಕೊಂಡಿರಬಹುದು ಅಂತ ಅನಿಸುತ್ತೆ.
1: ಹೌದು, ಅಂದರೆ ನಾನು ಅಹಲ್ಯ ಮಾತೃ ಮಂಡಳಿ ಅಂತ ಏನು ಹೇಳಿದ್ನಲ್ವ, ಅಲ್ಲಿರೋ ನಮ್ಮ ಅಧ್ಯಕ್ಷರು ಎಷ್ಟು ಚಟುವಟಿಕೆ ಅಂದರೆ ಅವರೆಲ್ಲ ತುಂಬ, ಅವರು ಚಿಕ್ಕ ವಯಸ್ಸಿನಿಂದಾಗಿದ್ದ, ಅವರು ಮದುವೆ ಆದಮೇಲೆ ಜವಾಬ್ದಾರಿ ತಗೊಂಡಿದ್ದು, ಮದುವೆ ಆದಮೇಲೆ ಒಂಥರ ಹವ್ಯಾಸಿ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ರು. ಅದು ಅವರು ಕೋಲಾರಲ್ಲಿದ್ದಾಗ ಅಲ್ಲಿಂದ ಬಿಟ್ಟು ಇಲ್ಲಿ ಬೆಂಗಳೂರಿಗೆ ಬಂದಾಗ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈಗ ನಾಟಕಗಳು ಮಾಡಿಸ್ತಾರೆ, ನಾವು ಹಂಪಿ ಉತ್ಸವದಲ್ಲ ಕರಿಬಂಟ ಅಂಥೇಳಿ ನಾಟಕ ಮಾಡಿದ್ವಿ, ಮೂರು ಕಡೆ ಅದನ್ನು ನಾವು ಪ್ರದರ್ಶನ ಮಾಡಿದ್ವಿ. ಹೌದು ಹೌದು. ಆಮೇಲೆ ನಮ್ಮ ಮದುವೆ ಬಂದಾಗ, ನಮ್ಮ ಮಗನ ಮದುವೆ ಆಗಿ ಹೊಸ್ತರಲ್ಲಿ, ಅವಳಿನ್ನು ನಮ್ಮ ಸೊಸೆ 4 ತಿಂಗಳು ಬಸರಿ ಇದ್ದಾಗ, ಈಗ ಜಿ ಕನ್ನಡದಲ್ಲಿ ಟಿವಿ ಮಾಧ್ಯಮದಲ್ಲಿ ಒಂದು ಅತ್ತೆ ಸೊಸೆ ಅಂತ ಅಡುಗೆ ಸ್ಪರ್ಧೆ ಬಂದಿತ್ತು. ಆ ಕಾಂಪಿಟೇಷನ್ನಲ್ಲಿ ನಾವೇ ವಿನ್ ಆಗಿದ್ವಿ. ಆಡಿಷನ್ ಆಯಿತು, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಕೊನೆಗೆ ನಮಗೆ ಅತ್ತೆ ಸೊಸೆ ಅಂತ ಹೇಳಿ ಬೆಸ್ಟ್ ಅತ್ತೆ ಸೊಸೆ ಅಂತ ಅವಾರ್ಡ್ ಬಂದಿತ್ತು ನಮಗೆ. ಹಂಗೆ ಹಿಂಗೆ ಕರಿಬಂಟ ನಾಟಕ ಇರ್ಬೋದು, ಇನ್ನೊಂದು ಭಗವದ್ ಅಚ್ಚುಕಿಯ ಅಂತ ಇರಬಹುದು, ಸುಮಾರು ನಾಟಕಗಳನ್ನೆಲ್ಲ ಅವರು ನಮಗೆ ಒಂದೊಂದು ತಿಂಗಳ ಕಾಲ ನಮಗೆ ಟ್ರೈನಿಂಗ್ ಕೊಟ್ಟು ವರ್ಕ್ಶಾಪ್ ಮಾಡಿಬಿಟ್ಟು ಮಾಡಿಸಿದ್ದಾರೆ.
0: ನಾಟಕ ಕಲಾವಿದರು ಕೂಡ ಹೌದು ನೀವು,
1: ಬೇರೆ ಕಲಾವಿದರಿಂದ ನಮಗೆ
0: ಯಾವುದೋ ವಿಶೇಷವಾದಂತಹ ಪಾತ್ರಕ್ಕೆ ಕೆಲವೊಬ್ರು ಒಪ್ಪುಬಿಡ್ತಾರೆ, ಒಂದೊಂದು ಪಾತ್ರಕ್ಕೆ ಇಂಥವ್ರು ಬರಲಿ, ಆರತಿ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇದನ್ನಂತ ಒಂದು ಜನಜನಿತ ಆಗ್ಬಿಡುತ್ತೆ. ಆ ರೀತಿ ಇಂಥದ್ದೇ ಒಂದು ಪಾತ್ರ ಅಂತ ಏನಾರ ಮಾಡ್ತಿದ್ರ?
1: ಇಂಥದ್ದೇ ಪಾತ್ರ ಅಂತಿಲ್ಲ, ಒಟ್ಟು ನಮ್ಗೆ ಯಾವ ಪಾತ್ರ ಕೊಡ್ತಾರೆ ಅದನ್ನು ಮಾಡ್ತಾ ಇದ್ವಿ. ಚೆನ್ನಾಗಿದ್ದಾರೆ ನಮ್ಮ ಮಾತೃಮಂಡಳಿ ಅಧ್ಯಕ್ಷರು ಪ್ರಭಾಮಣಿಯವರು, ತುಂಬಾ ಉತ್ಸಾಹಿಗಳು. ನನಗಿಂತನೂ ನೀವು ಅವ್ರನ್ನ ನೋಡ್ಬೇಕು, ಇನ್ನು ಅವರು ತುಂಬಾ ಉತ್ಸಾಹಿಗಳಾಗಿದ್ದಾರೆ. ತರ ತುಂಬಾ ಹವ್ಯಾಸಗಳು, ಅದರಿಂದ ಒಂದ್ ಸ್ವಲ್ಪ ನಾವು ಆರೋಗ್ಯವಾಗಿದ್ದೀವಿ ಅಂತ
0: ಗುಟ್ಟು ಅದ್ರ ಗುಟ್ಟು.
1: ಹೌದು ಹೇಳ್ಬೋದು.
0: ಬಹಳ ಸಂತೋಷ ಆಯ್ತು, ನಿಮ್ಮ ಬಾಳು ಹೀಗೆ ಬೆಳಗ್ತಾ ಇರಲಿ, ಮುಂದೆ ಬದುಕಿನಲ್ಲಿ ಸಾಕಷ್ಟು ಸಂತೋಷಗಳು ಸಿಗಲಿ, ನಿಮ್ಮ ಈ ಸಂಸ್ಕೃತ ಕಲಿಸುವಂತಹ ಚಟುವಟಿಕೆ ಇನ್ನೂ ಮುಂದುವರಿಲಿ ಅಂತ ಹೇಳಿ ನಾವು ಕೇಳುಗರ ಪರವಾಗಿ ಹಾರೈಸ್ತೇವೆ. ನಿಮಗೆ ನಮಸ್ಕಾರ, ಧನ್ಯವಾದ.
1: ಧನ್ಯವಾದಗಳು.

ಇದುವರೆಗೂ ಬಾಳ ಬೆಳಕು ಕಾರ್ಯಕ್ರಮ ಆಲಿಸಿದ್ರಿ. ಸಂಸ್ಕೃತ ಶಿಕ್ಷಕಿ ಆರತಿ ಷಡಭಾಳ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳ್.

ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 3 ಗಂಟೆಯಾಗಲಿದೆ. ಇನ್ನು ಮುಂದೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳೋ ಸಮಯ.

ಮುಂದಿನ ಗೀತೆ ಕೈಲಾಶ್ ಖೇರ್ ಹಾಗೂ ಶಾನ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಫನಾ ಚಿತ್ರದಿಂದ ಪರ್ಸೂನ್ ಜೋಶಿ ಅವರ ಸಾಹಿತ್ಯ ಇದೆ, ಜತಿನ್ ಲಲಿತ್ ಅವರ ಸಂಗೀತವಿದೆ.

ಜೊತೆಗೆ ಭೂಮಿಯ ತೇವಾಂಶವನ್ನು ಉಳಿಸಿ ಕಾಪಾಡುವ ತರಗೆಲೆ ಹಾಸನ್ನು ಕಾಡ್ಗಿಚ್ಚು ಧ್ವಂಸಗೊಳಿಸುತ್ತದೆ. ಸದಾ ಜಾಗೃತರಾಗಿರೋಣ. ನಮಗಾಗಿ, ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಅರಣ್ಯ ಸಂಪತ್ತನ್ನು ಸಂರಕ್ಷಿಸೋಣ.

ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಹೇ ಜವಾನಿ ಹೇ ದಿವಾನಿ ಚಿತ್ರದ ಒಂದು ಗೀತೆಯನ್ನು ಬಿನಿ ದಯಾಳ್ ಅವರ ಧ್ವನಿಯಲ್ಲಿ. ಗೀತೆಗೆ ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯ ಇದೆ, ಪ್ರೀತಿಮ್ ಅವರ ಸಂಗೀತವಿದೆ.

ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಗುಲ್ಮಹರ್ನಲ್ಲಿ ಕೇಳ್ತಾ ಇದ್ದೀರಾ ಕಬಿ ಖುಷಿ ಕಬಿ ಘಮ್ ಚಿತ್ರದ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ, ಅಲಕ ಯಾಗನಿಕ್ ಅವರ ಧ್ವನಿಯಲ್ಲಿ, ಹಾಗೆ ಅಮಿತ್ ಕುಮಾರ್, ಉದಿತ್ ನಾರಾಯಣ್ ಸಂಗಡಿಗರ ಧ್ವನಿಯಲ್ಲಿ. ಗೀತೆಗೆ ಸಮೀರ್ ಅವರ ಸಾಹಿತ್ಯ ಇದೆ, ಜತಿನ್ ಲಲಿತ್.

ಕಾರ್ಯಕ್ರಮದಲ್ಲಿ ಕೇಳಿ ಪದ್ಮಾವತ್ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್, ಸ್ವರೂಪ್ ಖಾನ್ ಅವರ ಧ್ವನಿಯಲ್ಲಿ, ತುರ್ಜಾರ್ ಎಎಂ ಅವರ ಸಾಹಿತ್ಯ ಇದೆ, ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ.

ಮಧುಲ್ ಮೊಹರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಅರ್ಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ. ಇರ್ಷದ್ ಕಮಲ್ ಅವರ ಸಾಹಿತ್ಯವಿದೆ, ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಅನಿಮಲ್ ಚಿತ್ರದ ಗೀತೆ, ವಿಶಾಲ್ ಮಿಶ್ರಾ ಅವರ ಧ್ವನಿಯಲ್ಲಿ, ರಾಜಶೇಖರ್ ಅವರ ಸಾಹಿತ್ಯವಿದೆ, ವಿಶಾಲ್ ಮಿಶ್ರಾ ಅವರ ಸಂಗೀತವಿದೆ.

ಗುಲ್ ಮೊಹರ್ ನಲ್ಲಿ ಕೇಳ್ತಾ ಇದ್ದೀರಾ. ಕಬಿ ಅಲ್ವಿದಾ ನಾ ಖೇನಾ ಚಿತ್ರದ ಗೀತೆಯನ್ನ ಶಂಕರ್ ಮಹದೇವನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜಾವೇದ್ ಅಖ್ತರ್ ಅವರ ಸಾಹಿತ್ಯ ಇದೆ, ಶಂಕರ್ ಇಶಾನ್ ಲಾಯ್ ಅವರ ಸಂಗೀತವಿದೆ.

ಗುಲ್ಮೊಹರ್ ಕಾರ್ಯಕ್ರಮದ ಕೊನೆಯ ಗೀತೆ ಕೇಳ್ತಾ ಇದ್ದೀರಾ. ರಾಮ್ಲೀಲಾ ಚಿತ್ರದಿಂದ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರಿಂದ ಸಿದ್ಧಾರ್ಥ್ ಅವರ ಸಾಹಿತ್ಯ ಇದೆ, ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿದೆ.

ಇದುವರೆಗೂ ಗುಲ್ಮೊಹರ್ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದ್ರಿ. ಸಮಯ ಆಗಿದೆ 4:28. ಇದು ಆಕಾಶವಾಣಿ ಮುಖ್ಯ ವಾಹಿನಿ.

ಇನ್ನೀಗ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಈ ಸಂಜೆಯ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳಲಿದ್ದೀರಿ. ಈ ಸಂಜೆ 5:30 ಗಿರ್ಮಿಟ್ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 6:15 ಕನ್ನಡ ರತ್ನಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. ಆರು ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿ ರಂಗ, ಆರೋಗ್ಯ ದೃಷ್ಟಿಕೋನದಲ್ಲಿ ಮೀನು ಸಾಗಾಣಿಕೆ ಕುರಿತು ಡಾಕ್ಟರ್ ಚೇತನ್ ಎನ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರದಲ್ಲಿ ಜಾನಪದ ಸಂಗೀತದಲ್ಲಿ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. ಏಳು ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮಖಂಡಿ, ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ರೋಹಿಣಿ ಪ್ರಭುನಂದನ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಸಾತ್ವಿಕ್ ಮೋಹನ್ ಅವರ ಹಾಡುಗಾರಿಕೆ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ ಆಗಿದೆ 4:02. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೂ ಆಲಿಸಿದಿರಿ. ಇಲ್ಲಿಗೆ ನಿಲಯದ ಈ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಿಲಯದ ಈ ಪ್ರಸಾರ ಕಾರ್ಯವನ್ನು ಸಂಜೆ 5:30 ಪುನಃ ಆರಂಭ ಮಾಡಲಾಗುವುದು. ಮತ್ತೆ ಭೇಟಿಯಾಗೋಣ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಅರ್ಚನಾ ಆರ್ ಮಾಡುವ ನಮಸ್ಕಾರಗಳು.

0: ಗುಲ್ಮೋಹರ್ ಕೇಳ್ತಾ ಇದ್ರ. ಗುಲ್ಮೋಹರ್ ಅಲ್ಲಿ ನಿಮ್ ಸತಿ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಆನ್ಲೈನ್ನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮ ಅಡುಗೆ ಮತ್ತು ಊಟದ ಅಭ್ಯಾಸವನ್ನ ಬದಲಾಯಿಸಿದೆಯಾ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಮನೆಯಲ್ಲಿ ಏನಡುಗೆ ಅನ್ನೋ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಯ ಆಗಿದೆ ಅಲ್ವಾ? ಒಂದು ಕ್ಷಣಕ್ಕೆ ನಿಮ್ಮ ಬಾಲ್ಯದ ದಿನಗಳನ್ನ ನೆನಪಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಅಡುಗೆ ಮನೆಗೆ ಏನಾದರೂ ವಾಸನೆ ಬರ್ತಾ ಇತ್ತು. ಅಪ್ಪ ಅಮ್ಮ ಅಜ್ಜಿ ಯಾರಾದರೂ ಅಡುಗೆ ಮಾಡ್ತಾ ಇದ್ರು. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋದು ಮನೆಯಲ್ಲೇ ನಿರ್ಧಾರ ಆಗ್ತಿತ್ತು. ಇವತ್ತು ಯಾವ ಸಾಂಬಾರು ಮಾಡೋಣ, ತರಕಾರಿ ಇದೆಯಾ, ಪಲ್ಯ ಮಾಡೋಣ, ಇದೊಂದು ರೆಗ್ಯುಲರ್ ರುಟೀನ್ ಆಗಿಬಿಟ್ಟಿತ್ತು. ಆದರೆ ಈಗ ನಮ್ಮಲ್ಲಿ ಎಷ್ಟು ಜನರಿಗೆ ಪ್ರತಿದಿನ ಅಡುಗೆ ಮಾಡೋ ಪ್ಲಾನ್ ಇರುತ್ತೆ? ಇವತ್ತೇನು ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಯಕ್ಷ ಪ್ರಶ್ನೆನೆ. ಆ ಪ್ರಶ್ನೆಗೆ ಕೆಲವೊಮ್ಮೆ ಉತ್ತರನೇ ಸಿಗೋದಿಲ್ಲ. ಆಗ ಮತ್ತೊಂದು ಪ್ರಶ್ನೆ ಎದುರಾಗತ್ತೆ, ಏನು ಏನಾದರೂ ಹೊರಗಡೆಯಿಂದ ತರಿಸ್ಕೊಳ್ಳೋಣವಾ ಅನ್ನೋದು. ಅದು ತಪ್ಪೇನಿಲ್ಲ, ಎಲ್ರಿಗೂ ಕೆಲಸ ಇದೆ, ಸಮಯದ ಕೊರತೆ ಇದೆ, ಕೆಲವೊಮ್ಮೆ ದಣಿವಾಗಿರುತ್ತೆ. ಆದರೆ ಪ್ರಶ್ನೆ ಬೇರೆ, ನಾವು ಸಮಯ ಉಳಿಸ್ಕೊಳ್ಳೋದಕ್ಕೆ ಹೊರಗಿಂದ ಊಟ ತರಿಸ್ಕೋತಾ ಇದ್ದೀವಾ ಅಥವಾ ನಿಧಾನವಾಗಿ ಅಡುಗೆ ಮಾಡುವಂಥ ಅಭ್ಯಾಸವನ್ನೇ ಕಳ್ಕೋತಾ ಇದ್ದೀವಾ? ಇವತ್ತು ಮನೆ ಅಡುಗೆ ಕಮ್ಮಿ ಆಗ್ತಾ ಇರೋದಕ್ಕೆ ನಿಜವಾದ ಕಾರಣ ಸಮಯದ ಕೊರತೆನ ಅಥವಾ ಆಯ್ಕೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ. ಆನ್ಲೈನಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದೆ ನಮಗೆ ಫುಡ್ನ ಡೆಲಿವರಿ ಮಾಡೋದಕ್ಕೆ. ನಮ್ಮ ಸ್ನೇಹಿತರೊಬ್ರು ಮಾತಾಡೋದಕ್ಕೆ ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್?
1: ಸರ್, ನಾನು ಅರ್ಶನ್ ಕುಂಟೆಯಿಂದ ಸರ್ ಮಾತಾಡ್ತಿರೋದು.
0: ತಮ್ಮ ಹೆಸರು?
1: ಉಮಾದೇವಿ.
0: ಉಮಾದೇವಿ ಅವರೇ, ಇವತ್ತು ಅಡಿಗೆ ಮಾಡುವ ಸಂಪ್ರದಾಯ ಪದ್ಧತಿಯನ್ನ ಕಳ್ಕೊತಾ ಇದೀವ, ಆನ್ಲೈನ್ ಆರ್ಡರ್ ಅನ್ನೋ ಆಪ್ಷನ್ ಬಂದಾಗಿದ್ದ.
1: ಇವಾಗ ನಾವು ಅಡಿಗೆ ಸಂಪ್ರದಾಯಗಳನ್ನ ಖಂಡಿತ ಕಡಿಮೆ ಮಾಡ್ಕೋತಾ ಇದೀವಿ ಸರ್. ಯಾಕೆಂದ್ರೆ ಇವಾಗ ಆನ್ಲೈನ್ ಬಂದ್ಬಿಟ್ಟು ಅಯ್ಯೋ ಏನು ಅಡಿಗೆಗಳು ಬಗ್ಗೆನೆ ಮರ್ತು ಹೋಗ್ತಾ ಇದ್ರೆ ಇವಾಗಿನ ಮಕ್ಕಳು ಕೂಡ ಅಷ್ಟೇನೆ, ದೊಡ್ಡವರು ಅಷ್ಟೇನೆ. ಯಾಕೆ ಸಮಯ ಇನ್ನೊಂದೇನಂದ್ರೆ ಸರ್, ನೀವ್ ಹೇಳಿದಾಗ ನಾನು ಇನ್ನೂ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವಾಗಿನ ಸಮಯನೂ ಹಾಗೆ ಇದೆ ಸರ್. ಕೆಲವರಿಗೆ ಏನಂದ್ರೆ, ಹಿಂದೆ ಆದ್ರೆ ಎಲ್ಲಾ ಗೃಹಿಣಿಯರು ಮನೇಲಿ ಇರ್ತಿದ್ರು.
0: ಹೌದು.
1: ಅವ್ರೇನ್ ಮಾಡ್ತಿದ್ರು, ಓ ಇಂಥ ಮಕ್ಕಳಿಗೆ ಇಂಥದೇ ಅಡಿಗೆ ಮಾಡಾಕ್ಬೇಕು, ಇಂಥದೇ ತಿಂಡಿ ಮಾಡಾಕ್ಬೇಕು ಅಂದಾಗ ಅದನ್ನ ಅವರು ಬಂದು ಪ್ರೀತಿಯಿಂದ ತಿಂತಾ ಇದ್ರು. ಇವಾಗ ಇನ್ನೊಂದೇನಂದ್ರೆ, ಇವಾಗ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಲೋ.
0: ಹೌದು ಹೌದು, ಹೇಳಿ ಹೇಳಿ.
1: ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಬೆಳಗ್ಗೆ ಎದ್ರೆ ಮಕ್ಕಳಿಗೆ ಮತ್ತೆ ಯಜಮಾನರಿಗೆ

0: ಅವ್ರಿಗೂ ಮಾಡಿ ಕಳಿಸ್ಬೇಕು. ಹೊರಗಡೆ ಒತ್ತಡ ಜಾಸ್ತಿ ಆದಾಗ ಕೆಲವು ಸರಿ ಕೆಲವರಿಗೆ ಅನ್ಸುತ್ತೆ, ಅಯ್ಯೋ ಯಾರಪ್ಪ ಮಾಡ್ತಾರೆ ಇದನ್ನ, ಏನಕ್ ಮಾಡ್ಬೇಕು ಇವತ್ತು, ಇವತ್ತು ನನಗೂ ರೆಸ್ಟ್ ಬೇಕು, ಬಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ ಬಿಡೋಣ ಅಂತಾರೆ. ಬಟ್ ಆರ್ಡರ್ ಮಾಡ್ಕೊಂಡು ತಿನ್ಬಹುದು ಸರ್, ಬಟ್ ಅದರಿಂದ ಏನಂದ್ರೆ ಆರೋಗ್ಯ ತುಂಬಾ ಕೆಡುತ್ತೆ, ಭಾರಿ ಕೆಡುತ್ತೆ ಆರೋಗ್ಯ. ಯಾಕೆಂದ್ರೆ ನಾವ್ ಮನೇಲಿ ಏನೋ ಒಂದ್ ಮಾಡ್ಕೊಂಡು ತಿಂದ್ರೆ ಅದಕ್ಕಿರುವಂತ ಒಂದು ಇದಕ್ಕ ರುಚಿ ಮತ್ತೆ ಆರೋಗ್ಯದ ಬಗ್ಗೆ ಇರೋ ಇದು ಕಾಳಜಿಗೂನು ಈ ಹೊರಗಡೆ ನಾವು ತಿನ್ನುವಂತದಕ್ಕೂ ವ್ಯತ್ಯಾಸ
1: ಆಗುತ್ತೆ.
0: ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಇನ್ನೊಂದ್ ಮಾಡಿದ್ದಾರೆ, ಈಗ ಈಗ ಇಷ್ಟೆಲ್ಲ ಆರ್ಡರ್ ಮಾಡ್ತಾರಲ್ವಾ ಸರ್, ಇವಾಗ ನಾವು ಮದ್ವೆ ಮನೆಗಳಿಗೆ ಹೋದ್ರು ಕೂಡ ಕೇಟರಿಂಗ್ ಎಲ್ಲ ಮಾಡಿಸ್ತಾರೆ ಎಲ್ಲಾನು, ಆ ಮಾಡಿಸ್ದಾಗ ಅದ್ರಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ನಾವು ಗಮನಿಸ್ತೀವಲ್ವಾ ಸರ್. ನಾವು ಹೊರಗಡೆ ಹೋಗ್ತೀವಿ, ಹೋದಾಗ ಏನಾಗುತ್ತೆ ಅಂದ್ರೆ ಊಟ ಕೂತ್ಕೊಳ್ತಾರೆ, ಅದು ವೆರೈಟಿಗಳು ಬೇಕಾದಷ್ಟು ಮಾಡಿರ್ತಾರೆ, ಅದನ್ನ ಏನ್ ಮಾಡ್ತಾರೆ ಎಲೆ ಸುತ್ತ ಹಾಕ್ದಾಗ ನೋಡ್ತಾ ಕೂತಿರ್ತಾರೆ, ಎಲ್ಲಿವರೆಗೂ ಆ ಫೋಟೋ ಬರೋವರೆಗೂ ತಿನ್ನೋ ಶಾಸ್ತ್ರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಎಲ್ಲಾನು ಬಿಟ್ಟು ಹೊರಟು ಹೋಗ್ತಾರೆ. ಇಲ್ಲಿ ಅಡಿದ್ದು ಮಾಡ್ತಿರೋ ವ್ಯಕ್ತಿಗ ಅಡಿಗೆನೂ ವೇಸ್ಟ್, ಖರ್ಚು ಮಾಡಿರೋ ದುಡ್ಡು ವೇಸ್ಟ್,
1: ಎಲ್ಲ ವೇಸ್ಟ್. ಸೊ ಒಟ್ಟಿನಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡೋದು ಬಂದು ನಮ್ಮ ಊಟದ ಅಭ್ಯಾಸ ಎಲ್ಲವನ್ನ ಬದಲಾಯಿಸಿದೆ ಅನ್ನೋದು ನಿಮ್ಮ ಅಭಿಪ್ರಾಯ?
0: ತುಂಬಾ ಬದಲಾಯಿಸ್ತಾ ಸರ್, ಭಾರಿ ಬದಲಾಯಿಸ್ತಾ ಇದೆ, ಆನ್ಲೈನ್ ಇಂದ ತುಂಬಾನೇ ಬದಲಾಗ್ತಾ ಇದೆ. ಅದರಿಂದ ಅಂದ್ರೆ ಆನ್ಲೈನ್ ತಪ್ಪು ಅಂತ ಹೇಳಲ್ಲ ಸರ್ ನಾನು, ಯಾಕೆಂದ್ರೆ ಕಾಲ ಬದಲಾಗದಂತೆ ನಾವು ಬದಲಾಗ್ಬೇಕು, ಆದ್ರೆ ಅದೊಂದು ಹಿತಿ ಮಿತಿಲಿ ಇದ್ರೆ ಒಳ್ಳೇದು ಅಂತ.
1: ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಧನ್ಯವಾದ, ಹೀಗೆ ಕಾರ್ಯಕ್ರಮ ಕೇಳ್ತಾರೆ, ಕರೆ ಮಾಡೋದಕ್ಕೆ ಧನ್ಯವಾದ.
0: ಓಕೆ ಸರ್, ನಮಸ್ತೆ.
1: ನಮಸ್ತೆ.

0: ಸಮಯ 4:17 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹಂಪಿಯಿಂದ ಜಾಫರ್ ಅವ್ರು ಹೇಳ್ತಾ ಇದಾರೆ, ಮನೆ ಅಡುಗೆ ಬದಲಾಗಿದೆ, ಅದು ಹೇಗೆ ಅಂದ್ರೆ ನಾವು ಹೇಗೆ ರೂಢಿಸ್ಕೋತೀವೋ ಆ ತರ ಪರಿವರ್ತನೆ ಆಗುತ್ತೆ ಅಂತ ಇದಾರೆ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ಇಂಡಿ ಸರ್ಕು ಬಂತನಾಳ ಗ್ರಾಮದಿಂದ ಬಸವರಾಜ್ ಹತ್ತಿರ.
0: ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್, ನೀವು?
0: ಆರಾಮಾಗಿದ್ದೀರಿ. ಈಗ ಊಟ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾ ಇದೀವಿ ನಾವು. ಈ ಒಂದು ಪದ್ಧತಿ ಬಂದು ನಾವು ಅಡುಗೆ ಮಾಡುವಂತ ಹವ್ಯಾಸನ ಅಭ್ಯಾಸನ ಕಳ್ಕೊತಾ ಇದೀವ, ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಕೇಳಿಸ್ತಾ ಇದೆ, ಹೇಳಿ ಹೇಳಿ ಹೇಳಿ. ಆನ್ಲೈನ್ ಇಂದ ಆರ್ಡರ್ ಮಾಡೋದು ನಾವು ಅಡುಗೆ ಮಾಡೋದನ್ನ ಕಮ್ಮಿ ಮಾಡಿಸುತ್ತೆ ಅಂತ ಇದ್ದೀರಾ?
1: ಕಮ್ಮಿ ಮಾಡ್ಬೇಕ್ರಿ.
0: ಓಕೆ, ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ?
1: ತಪ್ಪು ರೀ ಸರ್.
0: ಹೌದಾ? ಈಗ ಎಲ್ಲ ಒಂದ್ ಕಡೆ ಅರ್ಜೆಂಟ್ ಇರುತ್ತೆ, ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತ್ರ ತರಿಸ್ಬೇಕು, ಇಲ್ದಿದ್ರೆ ಸುಮ್ನೆ ಆರ್ಡರ್ ಮಾಡಬಾರ್ದು, ಮನೆಯಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ?
1: ಮನೆ ರುಚಿನೇ ಬೇರೆ ಸರ.
0: ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರಿ.
1: ನಮಸ್ಕಾರ.
0: ನಮಸ್ಕಾರ. ಅದೇ ಜಾಫರ್ ಅವರ ಮೆಸೇಜ್ ನ ಮುಂದುವರ್ಸೋಣ. ಹೇಗೆ ರೂಢಿಸ್ಕೋತೀವಿ ಆ ತರ ಪರಿವರ್ತನೆ ಆಗುತ್ತೆ. ಕೆಲವರಿಗೆ ಮನೆ ಊಟ ಬಿಟ್ಟು ಬೇರೆ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ. ಕೆಲವೊಬ್ಬರಿಗೆ ಹೊರಗಿನ ಊಟ ಲೇಸು ಅಂತಾರೆ. ಮನೆಯಲ್ಲಿ ಸಾರಿನ ಒಗ್ಗರಣೆ ಕೊಡಬೇಕಾದ್ರೆ ಅಡುಗೆ ಮನೆಯಲ್ಲಿ ಘಮಘಮ ಅಂತ ಎಂಥ ಸ್ಮೆಲ್ ಬರ್ತಾ ಇತ್ತು, ಆದರೆ ಈಗ ಆ ಥರ ಕಂಡು ಬರ್ತಾ ಇಲ್ಲ. ನನ್ನ ಪ್ರಕಾರ ಮನೆ ಅಡುಗೆನೆ ಲೇಸು ಅಂತ ಇದ್ದಾರೆ. ಸೊ ಈ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಬಂದ ಮೇಲೆ ನಮ್ಮ ಊಟದ ಅಭ್ಯಾಸ ಕಂಪ್ಲೀಟ್ ಆಗಿ ಬದಲಾಗಿದೆ ಅಂತ ಇದ್ದಾರೆ ಇವರು. ಅಡುಗೆ ಅನ್ನೋದು ಕೆಲಸ ಆಗ್ಬಿಟ್ಟಿದೆಯಾ? ಒಂದು ಕಾಲದಲ್ಲಿ ಅಡುಗೆ ಮಾಡೋದು ಅಂದರೆ ಅದು ಒಂಥರ ಒಂದು ದಿನಚರಿಯ ಭಾಗ, ಮ್ಯಾಂಡೇಟ್ರಿ, ಅದನ್ನು ಮಾಡಲೇಬೇಕಾಗಿತ್ತು. ಈಗ ಅಡುಗೆ ಮಾಡೋದು ಒಂದಷ್ಟು ಜನಕ್ಕೆ ಹೆಚ್ಚುವರಿ ಅಡಿಷ್ನಲ್ ಕೆಲಸ ಅನ್ಬಹುದು. ಬೆಳಗ್ಗೆದ್ದು ಕೆಲಸಕ್ಕೆ ಹೋಗಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮತ್ತೆ ಮನೆಗೆ ಬಂದು ಸಂಜೆ ಅಡುಗೆ ಮಾಡಬೇಕು. ಆಗ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇಷ್ಟೆಲ್ಲ ಕೆಲಸದ ನಡುವೆ ಮತ್ತೆ ಅಡುಗೆ ಮಾಡಬೇಕಾ? ಇಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡುವಂಥ ಸೌಲಭ್ಯ ಒಂದು ಪರಿಹಾರವಾಗಬಹುದು. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ, ಅಡುಗೆ ಮಾಡೋದು ನಿಜವಾಗ್ಲೂ ಕಷ್ಟನಾ?

0: ಅಥವಾ ನಾವು ಅಡುಗೆಗೆ ಬೇಕಾದಂಥ ಸಮಯ ಮತ್ತು ತಾಳ್ಮೆನ ಕಳ್ಕೊಂಡಿದ್ದೀವ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ, ಮನೆಯಲ್ಲೇ ಅಡುಗೆ ಮಾಡೋದಕ್ಕೆ ಬೇಕಾದ ಪದಾರ್ಥಗಳಿಗಿಂತ ಊಟದ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಜಾಸ್ತಿ ಸಮಯ ಕೊಡ್ತಾ ಇದ್ದೀವ. ಏನು ಮಾಡೋದು ಅನ್ನೋದಕ್ಕಿಂತ ಏನು ತಿನ್ನೋದು ಅನ್ನೋ ಪ್ರಶ್ನೆ ಈಸಿ ಆಗಿಬಿಟ್ಟಿದೆ ಅಲ್ವಾ? ನಿಮಗೆ ಅಡುಗೆ ಮಾಡೋದು ಇಷ್ಟನಾ? ಅಥವಾ ಅಡುಗೆ ಮಾಡೋದಕ್ಕಿಂತ ಅಡುಗೆ ಮುಗಿದ್ಮೇಲೆ ಊಟ ಮಾಡೋದು ಇಷ್ಟನಾ? ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9480901013.
1: ಧನ್ಯವಾದ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 4:31. ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 FM. ಈ ಆನ್ಲೈನ್ ಆರ್ಡರಿಂಗ್ ಬಂದು ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆಯಾ ಅಂತ ನಾನು ಕೇಳಿದ್ದೆ. ಇನ್ನೊಂದು ಪ್ರಶ್ನೆ ಕಾಡೋದೇನು ಅಂದರೆ, ಮನೆಯ ಊಟದ ರುಚಿ ಬದಲಾಗಿದೆಯಾ? ಹೊರಗಡೆ ಸಿಗೋ ಊಟಗಳಲ್ಲಿ ಎಷ್ಟೋ ಆಯ್ಕೆಗಳಿವೆ. ಒಂದೊಂದು ದಿನ ಒಂದೊಂದು ರುಚಿಯನ್ನು ಟೇಸ್ಟ್ ಮಾಡಬಹುದು, ಮತ್ತೊಂದು ದಿನ ಇನ್ನೊಂದು ರುಚಿ. ಹೀಗೆ ಪ್ರತಿ ದಿನ ಹೊಸದನ್ನೇ ತಿನ್ನಬಹುದು. ಆದರೆ ಮನೆ ಊಟ ಅದೇ ಸಾರು, ಅದೇ ಪಲ್ಯ, ಅದೇ ಅನ್ನ, ಕೆಲವೊಮ್ಮೆ ಅದೇ ತಿಂಡಿ. ಹಾಗಾದರೆ ಹೊಸ ರುಚಿಗಳ ಅಭ್ಯಾಸ ನಮ್ಮ ನಾಲಿಗೆನೇ ಬದಲಾಯಿಸ್ಬಿಟ್ಟಿದೆಯಾ? ಸಿಂಪಲ್ ಆಗಿರುವಂತಹ ಮನೆ ಊಟ ನಮ್ಮನ್ನ ಬೋರ್ ಫೀಲ್ ಮಾಡಿಸ್ತಾ ಇದೆಯಾ? ಒಂದು ಕಾಲದಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾರು ಹಾಕಿ ತಿಂತಾ ಇದ್ರೆ ಎಷ್ಟು ಖುಷಿ ಕೊಡ್ತಾ ಇತ್ತು ಅಲ್ವಾ? ಈಗ ಅದೇ ಊಟದ ಮುಂದೆ ಕೂತ್ಕೊಂಡು ಇವತ್ತು ಬೇರೆ ಏನಾದರೂ ತಿನ್ಬಹುದಿತ್ತಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ. ಮಂಜುನಾಥ್ ಅವರಿಗೆ ನಮಸ್ಕಾರ ಅಂತ ಹೇಳ್ತಾ ಒಂದು ಸಂದೇಶ ಬಂದಿದೆ. ಆನ್ಲೈನ್ ಊಟ ತಿಂಡಿ ತರಿಸೋದ್ರಿಂದ ಅನಗತ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯ ಒಂದು ಸಮಸ್ಯೆ. ಆದ್ದರಿಂದ ಮನೆಯಲ್ಲೇ ಮೊದಲೇ ಯೋಚಿಸಿ ಅಡುಗೆ ಮಾಡಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಣೆ ಮಾಡಬಹುದು ಅಂತ PH ಪಾಟೀಲ್ ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಇಂದಿನ ವಿಷಯ ಆನ್ಲೈನ್ ಅಡುಗೆ ಕುರಿತು. ಆನ್ಲೈನ್ನಲ್ಲಿ ಆರ್ಡರ್ ಮಾಡೋದಕ್ಕಿಂತ ಮನೆ ಊಟ ಮಾಡೋದೇ ಒಳ್ಳೆಯದು. ಮನೆಯಲ್ಲಿ ಮಾಡಿದ ಅಡುಗೆ ರುಚಿ ಮತ್ತು ಶುಚಿಯಾಗಿರುತ್ತೆ. ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಮಾಡಿರ್ತಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಯಾವ ಸಮಯದಲ್ಲಿ ಮಾಡಿರ್ತಾರೋ ಗೊತ್ತಿರೋದಿಲ್ಲ, ಒಳ್ಳೆ ಪದಾರ್ಥ ಬಳಸಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಮನೆಯಲ್ಲಿ ಊಟ ಮಾಡೋದು ಒಳ್ಳೆಯದು. ಅಮ್ಮನ ಕೈ ರುಚಿ, ಈ ತಿನ್ನೋ ರುಚಿ, ಅದರ ಖುಷಿನೇ ಬೇರೆ ಅಲ್ವಾ? ಆರೋಗ್ಯ ಕೂಡ ಒಳ್ಳೆಯದು. ಹಾಗಾಗಿ ಆನ್ಲೈನ್ ಅನ್ನೋದು ಈಗ ಎಲ್ಲರನ್ನ ಬದಲಾಯಿಸ್ಬಿಟ್ಟಿದೆ. ಆನ್ಲೈನ್ ಆರ್ಡರಿಂಗ್ ಅಂತ ಹೇಳ್ತಾ ಇದ್ದಾರೆ ಯಾರು? ಯಾರು? ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗೇಶ ಸ್ವಾಮಿ ಅವರು. ಮನೆಯ ಊಟದ ಮುಂದೆ ಯಾವುದೇ ಊಟ ತಿಂದರೂ ಹೊಟ್ಟೆ ತುಂಬುದಿಲ್ಲ. ಹೊರಗಿನ ಊಟ ತಿಂಡಿಗಳು ನಾಲಿಗೆ ರುಚಿಗಷ್ಟೇ. ಸ್ವಸಹಾಯ ಸ್ವಂತದಲ್ಲಿ ದುಡಿದ ಊಟದ ಮುಂದೆ ಬೇರೆ ಏನೂ ಇಲ್ಲ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಆನ್ಲೈನ್ ಆರ್ಡರಿಂಗ್, ಫುಡ್ ಆರ್ಡರಿಂಗ್ ನಮ್ಮ ಈಟಿಂಗ್ ಹ್ಯಾಬಿಟ್ಸನ್ನು ಚೇಂಜ್ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ವಾಟ್ಸಪ್ ಸಂಖ್ಯೆ 9408090903ಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ.

ಶ್ರೀನಿಧಿ ಅವರು ದಾವಣಗೆರೆ ಅಂತ ಹೇಳ್ತಾ ಇದ್ರೆ ಆನ್ಲೈನ್ ಒಳ್ಳೇದಲ್ಲ, ಆದ್ರೆ ಯಾರ್ದಾದ್ರೂ ವೈಫ್ಗೆ ಅಡುಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅವರ ಗಂಡ ಆರ್ಡರ್ ಮಾಡ್ಬೇಕು ಅಲ್ವಾ, ಏನು ಮಾಡಕ್ಕಾಗಲ್ಲ, ಆಗ ಆನ್ಲೈನ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಬಾಂಧವ್ಯಗಳು ದೂರ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಮನೆಯಲ್ಲಿ ಅಡುಗೆ ಮಾಡಿ ಒಟ್ಟಿಗೆ ಕುಳಿತು ಎಲ್ಲರೂ ಊಟ ಮಾಡಿದ್ರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಈಗ ಆನ್ಲೈನ್ ಬಂದು ಅವುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಶೋಭಾ ಬಿಪಿ ಅವರು. ಈಗಿನ ಗೃಹಿಣಿಯರು ಮನೆಯಲ್ಲಿ ಅಡುಗೆ ಮಾಡಿದ್ರ ಬದಲು ಆರ್ಡರ್ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಹೊರಗಿನ ಊಟಕ್ಕಿಂತ ಮನೆ ಊಟನೇ ತುಂಬ ಆರೋಗ್ಯಕರವಾಗಿರುತ್ತೆ. ಹೊರಗಿನ ಊಟದಲ್ಲಿ ಬಹಳಷ್ಟು ಎಣ್ಣೆ ಇರುತ್ತೆ, ಇದರಿಂದ ಕಾಯಿಲೆಗಳು ಕೂಡ ಬರುತ್ತೆ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಮೈಂದರಂಗಿಯ ಇರಣ ಜೇವೂರ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: Ed Non-Stop Sunday. Non-Stop
1: Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
4: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
5: ಎದೆ ತುಂಬಿ ಹಾಡಿದೆನು ಬಂದು ನಾನು
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ಎಲ್ಲೆ ಮೀರಿದ ಪ್ರೇಮ ಸಿಂಚನ
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
3: ಒಲವ ಸಾಂಗತ್ಯಕ್ಕಾಗಿ ಆ ತೊರೆವ ಜೀವಕ್ಕೆ
4: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ
4: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
7: ಆನ್ಲೈನ್ ಫುಡ್ ಆರ್ಡರಿಂಗ್ ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಬದಲಾಯಿಸಿದೆಯಾ ಅಂತ ನಾನು ಕೇಳಿದೆ. ನಮಸ್ಕಾರ ಸರ್. ಈಗ ಆನ್ಲೈನ್ ಬಂದು ಎಲ್ಲವನ್ನೂ ಬದಲಾಗಿದೆ, ನಮ್ಮ ಅಡುಗೆ ಪದಾರ್ಥಗಳು ಬಳಸೋ ರೀತಿನೂ ಬದಲಾಗಿದೆ, ಅಡುಗೆನೂ ಬದಲಾಗಿದೆ, ಒಟ್ಟಿನಲ್ಲಿ ಎಲ್ಲವೂ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರೋ ಚಿಕ್ಕೋಡಿಯಿಂದ ರಾಜು ಅಂಬಿ ಅವರು. ಸಮರ್ಥ ಪತ್ತಾರ ವಿಜಯಪುರದಿಂದ ಮನೆಯಲ್ಲಿ ಎಲ್ಲರೂ ಕೂಡಿ ಊಟ ಮಾಡೋದ್ರಿಂದ ಮನೆಯವರ ಮನಸ್ಸು ಅರ್ಥ ಮಾಡ್ಕೋಬಹುದಿತ್ತು, ಬಟ್ ಈಗ ಆನ್ಲೈನ್ ಆರ್ಡರಿಂಗ್ ಬಂದು ಅದೆಲ್ಲ ಹೋಗ್ಬಿಡಿದೆ ಅಂತ ಹೇಳ್ತಾ ಇದ್ದಾರೆ.

ಶುಭ ಸಂಜೆ. ಊಟ ಮಾಡೋದ್ರಲ್ಲಿ ಆನ್ಲೈನ್ ಇಂದ ತರಿಸ್ಕೊಳ್ಳೋದು ಒಳ್ಳೇದಲ್ಲ. ಮನೆ ಅಡುಗೆ ಉತ್ತಮ, ಮನೆಯಲ್ಲಿ ಬೇಕಾದನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಊಟ ಮಾಡೋದು ಉತ್ತಮ. ಅವಸರದಲ್ಲಿದ್ದಾಗ ಮಾತ್ರ ಆನ್ಲೈನ್ ಇಂದ ತಗೊಳ್ಳೋದು ಒಳ್ಳೇದು ಅಂತ ಇದ್ದಾರೆ ಯಾರು, ಬಿ ಎಂ ವಿಶ್ವನಾಥ ಅವರು, ರಾಮಸಾಗರ ಬಳ್ಳಾರಿ ಜಿಲ್ಲೆಯಿಂದ. ಆನ್ಲೈನ್ ಆರ್ಡರಿಂಗ್ ಈಗಿನ ಫಾಸ್ಟ್ ಲೈಫ್ ಸ್ಟೈಲ್ಗೆ ಹೊಂದಾಣಿಕೆ ಆಗಿದೆ ಮಂಜುನಾಥ್. ಬಟ್ ನಮ್ಮನೆಯಲ್ಲಿ ಅಮ್ಮ, ಅಜ್ಜಿ, ಅಕ್ಕ ಎಲ್ಲರೂ ಸೇರಿ ಮಾಡಿಕೊಡೋ ಅಡುಗೆ ಮುಂದೆ ಪ್ರಪಂಚದ ಯಾವ ಸ್ಟಾರ್ ಹೋಟೆಲ್ನಲ್ಲಿ ಸಿಗೋದಿಲ್ಲ ಅಂತ ರುಚಿ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಆನ್ಲೈನ್ ಬಂದು ಎಲ್ಲವನ್ನ ಈಸಿ ಮಾಡಿದೆ, ಒಂದಷ್ಟು ಸಂಬಂಧಗಳನ್ನು ದೂರ ಮಾಡ್ತಾ ಇದೆ ಅಂತ ಡಾವಿಡ್ ನೋಬೆಲ್ ಟೇಲರ್ ಮುನಿರಬಾದ್ ಡ್ಯಾಪ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಫುಡ್ ಆರ್ಡರಿಂಗ್ ಅನ್ನೋದು ಬಂದು ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನ ಬದಲಾಯಿಸಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಹೌದು ಸರ್, ಎಲ್ಲರೂ ಹೇಳ್ತಾ ಇರೋದು ನಿಜ ಅಂತ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಾ ಇದಾರೆ. ಒಟ್ಟಿನಲ್ಲಿ ಆನ್ಲೈನ್ ಇರಲಿ, ಎಂಥದ್ದೇ ಇರಲಿ, ಅವಶ್ಯಕತೆ ಇದ್ದಾಗ ನಾವು ಆರ್ಡರ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಸೊ ಸುಮ್ಮನೆ ಏನೋ ಈಸಿಯಾಗಿ ಸಿಗುತ್ತೆ, ಯಾಕೆ ಕಷ್ಟಪಡಬೇಕು ಅಂತ. ಯಾವಾಗಲೂ ಆರ್ಡರ್ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ. ಸೊ ಅವಶ್ಯಕತೆ ಇದ್ದಾಗ ಆನ್ಲೈನನ್ನು ಬಳಸಬೇಕು ಅಂತ ಬಹಳಷ್ಟು ಜನ ಹೇಳಿದ್ರೆ ಎಸ್, ನಿಮ್ಮ ಅಭಿಪ್ರಾಯವನ್ನು ಒಪ್ಪೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗುಲ್ಮೊಹರ್ನ ವಿಶೇಷ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋವ್ರಿಗೆ ಏನು ಮಾಡಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 5:01:33. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೀವಿ. ಪ್ರೀತಿಯ ಶ್ರೋತೃಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರ್ ಹೇಳುವ ಆತ್ಮೀಯ ಶುಭ ಸಂಜೆ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ವಿಜಯಪುರದ ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ
5: 2026-27 ಸಾಲಿಗೆ ಎಂಎ, ಎಂಕಾಂ, ಎಂಎಸ್ಸಿ, ಎಂಎಸ್ಡಬ್ಲ್ಯೂ, ಎಂಎಲ್ಐಎಸ್ಸಿ, ಎಂಎಡ್, ಎಂಪಿಎಡ್, ಬಿಪಿಎಡ್, ಬಿಎಲ್ಐಎಸ್ಸಿ ಹಾಗೂ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ಕೊನೆಯ ದಿನಾಂಕ 13/8/2026.
4: ಪ್ರವೇಶ ಪಡೆಯಲು ಇಂದೇ ಅರ್ಜಿ ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ
5: ವಿಶ್ವವಿದ್ಯಾಲಯ ವೆಬ್ಸೈಟ್ www.ksw.ac.in ಗೆ ಸಂಪರ್ಕಿಸಿ.
3: ಆತ್ಮೀಯರೇ, ಈಗ ಕೇಳಿ ಉಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ತಾವು ಕರೆ ಮಾಡಿ ಮಾತನಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಅಥವಾ 270-350. ಎಸ್ಟಿಡಿ ಕೋಡ್ ಸಂಖ್ಯೆ 08352. ಆತ್ಮೀಯರೇ, ಇವತ್ತು ಆಗಸ್ಟ್ 9 ವಿಶ್ವ ಆದಿವಾಸಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಆದಿವಾಸಿ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಮತ್ತು ಅವರ ಸಂಸ್ಕೃತಿ ಭಾಷೆಯನ್ನು ಉಳಿಸಲಿಕ್ಕೆ ವಿಶ್ವಸಂಸ್ಥೆ ಈ ದಿನವನ್ನು ಆಚರಿಸಲು 1994 ಶುರು ಮಾಡಿತು. ಬನ್ನಿ, ನಮ್ಮ ಫಸ್ಟ್ ಕಾಲರ್ ಇದ್ದಾರೆ. ನಮಸ್ತೆ, ಆಕಾಶವಾಣಿ ವಿಜಯಪುರ. ನಮಸ್ತೆ, ಹಲೋ, ಆಕಾಶವಾಣಿ ವಿಜಯಪುರ. ಆಕಾಶವಾಣಿ ವಿಜಯಪುರ.
6: ವಿಜಯಪುರದ ಬಾಬುರಾವ್ ಕುಕ್ಕರಿ.
3: ನಮಸ್ತೆ. ನಮಸ್ತೆ ಸರ್, ಮಾತಾಡಿ. ಇವತ್ತು
6: ಇವತ್ತ ಏನು
3: ವಿಶ್ವ
6: ದಿನಾಚರಣೆ ಇದೆ?
3: ಹಾ ಸರ್,
6: ಆ ಜನರಿಗೂ ಕೂಡ ನಾವು ಒಳ್ಳೆಯ ರೀತಿಯಿಂದ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಬೇಕು. ಆ ಜನಾಂಗದ ಅಭಿವೃದ್ಧಿಗಾಗಿ ಕೂಡ ಸರ್ಕಾರ ಮುಂದಾಗಬೇಕು ಮತ್ತು ಆ ಜನಾಂಗದ ನಾಯಕರು ತಮ್ಮ ಹಕ್ಕುಗಳನ್ನು ಪಡೆಯಲು ಸರ್ಕಾರ ಜೊತೆಗೆ ಹೋರಾಡಿ ತಮ್ಮ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಬೇಕಂತ ಈ ಸಂದರ್ಭದಲ್ಲಿ
3: ಕೇಳ್ಕೊಳ್ತಾ ಇದ್ದೀರಿ. ಹಲೋ, ಹಲೋ, ಹಲೋ, ನಮಸ್ತೆ. ಒಂದ್ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾ, ನಮಸ್ತೆ. ತಮ್ಮ ಹೆಸರನ್ನ ಹೇಳಿ. ಬಂತನಾಳದಿಂದ ಬಸವರಾಜ್ ಅವ್ರು. ಹೇಗಿದ್ದೀರಿ? ನಾವು ಆರಾಮಿದ್ದೀವಿ ಬಸವರಾಜ್ ಅವರೇ. ಇವತ್ತು ವಿಶ್ವ ಆದಿವಾಸಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ಆದಿವಾಸಿ ದಿನ. ಹಾ, ಮಾತಾಡ್ತೀರಾ? ಮಾಹಿತಿ ಇಲ್ಲ. ಓಕೆ, ಮತ್ತೇನ್ ಮಾತಾಡ್ಲಿಕ್ಕೆ ಬಯಸ್ತೀರಿ?
7: ಹ್ಮ್ ಹ್ಮ್, 13 ತಾರೀಕು.
3: ಹ್ಮ್ ಹ್ಮ್, ಬಂತ.

0: ನಾಳದಲ್ಲಿ.
1: ಹ್ಞೂ ರೀ,
0: ಹಾಂ,
1: 11 ದಿನ ಪ್ರವಾಸ ನಡೆಸ್ತಾರೆ ರೀ.
0: ಓಕೆ,
1: ಜಾತ್ರೆಗೆಲ್ಲ ಬರೋ ಜನರು ಬಂದು ಅಂತೇಳಿ
0: ಹೇಳಿ ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀರಾ?
1: ಹೌದ್ರಿ ಮೇಡಮ್.
0: ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ ಬಸವರಾಜ್ ಅವರೇ. ನಮಸ್ತೆ. ನಮಸ್ತೆ. ಹಲೋ ಹಲೋ ನಮಸ್ತೆ, ಆಕಾಶವಾಣಿ ವಿಜಯಪುರ.
2: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ ಜಗತಿ ಅವರಿಗೆ.
2: ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಗತಿ ಅಂತ.
0: ಹಾ ಹೇಳಿ.
2: ಇವತ್ತು ವಿಶ್ವ ಆದಿವಾಸಿಯ ದಿನ ಮೇಡಮ್ ಇದು.
0: ಹಾ,
2: ಆದಿವಾಸಿಗಳು ಯಾವಾಗಲೂ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅವರ ಜನಾಂಗ, ಅವರ ಕುಟುಂಬ, ಅವರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಮೇಡಮ್.
0: ಓಕೆ,
2: ಅವರನ್ನ ನಾವು ಮುಖ್ಯ ವಾಹಿನಿಗೆ ತರಬೇಕಾಗತ್ತೆ. ಅಲ್ಲಿಗೆ ಒಂದು ಅವರಿಗೆ ಎಜುಕೇಶನ್ ಅಂದ್ರೆ ಶಿಕ್ಷಣವನ್ನ ಕೊಡುವಂತಹ ವ್ಯವಸ್ಥೆ ಮಾಡಬೇಕು.
0: ಮಾಡ್ತಾ ಇದ್ದಾರೆ.
2: ಆದಷ್ಟು ನಾವು ಸಮಾಜದಿಂದ ದೂರ ಇಡಬಾರದು. ಮತ್ತೆ ಅವರಿಗೆ ಯಾವ ರೀತಿಯ ಸೌಲಭ್ಯಗಳನ್ನ ಬೇಕು ಅವರಿಗೆ ನಾವು ಎಲ್ಲ ಅಲ್ಲೇ ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಅವರು ಅರಣ್ಯ ಬಿಟ್ಟು ನಗರಕ್ಕೆ ಬರಲ್ಲ ಮೇಡಮ್ ಅವರು.
0: ಹೌದು ಹೌದು, ಈವನ್ ಸ್ಕೂಲ್ಗಳೆಲ್ಲ ಅಲ್ಲೇ ಶುರು ಮಾಡಿದ್ದಾರೆ ಜಗತಿ ಅವರೇ. ಈಗ
2: ಅರಣ್ಯ ಪ್ರದೇಶದಲ್ಲಿಯೇ ಅವರು ಹೊಂದ್ಕೊಂಡಿರ್ತಾರೆ. ಅಂದ್ರೆ ಕಾಡುಗಳ ಪ್ರಾಣಿಗಳಿಗೆ ಜೊತೆಗೆ ಮತ್ತು ಸಸ್ಯಗಳ ಜೊತೆಗೆ ಎಷ್ಟೋ ಔಷಧಿ ಸಸ್ಯಗಳು ಅವರಿಗೆ ಗೊತ್ತಿರುತ್ತೆ ಮೇಡಮ್.
0: ಹೌದು ಹೌದು,
2: ಅದಕ್ಕೆ ನಾವು ಅವ್ರು ಎಲ್ಲಿದ್ದಾರೆ ಅಲ್ಲಿಯೇ ನಾವು ಸಿಬ್ಬಂದಿಗಳು ಹೋಗಿ ಅವರಿಗೆ ಉಚಿತವಾಗಿ ವೈದ್ಯಕೀಯ ಸೌಲಭ್ಯ ಕೊಡಿಸ್ಬೇಕು ಮೇಡಮ್. ಅವರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸ್ಬೇಕು. ಆಮೇಲೆ ಅವರಿಗೆ ಏನೇನು ಸೌಲಭ್ಯಗಳು ಬೇಕು ಆಹಾರ ಉತ್ಪನ್ನಗಳನ್ನ ನಾವು ಅಲ್ಲಿಯೇ ಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಸಂಘ ಸಂಸ್ಥೆಗಳು, ಸರ್ಕಾರ, ಎಲ್ಲರೂ. ನಾವು ಸರ್ಕಾರ ಒಂದೇ ಮಾಡಬೇಕು ಅಂತ ಹೇಳಲ್ಲ. ಅನೇಕ ಶ್ರೀಮಂತರು ಇರ್ತಾರೆ, ದಾನಿಗಳು ಮಾಡಬಹುದು ಅಥವಾ ಸಂಘ ಸಂಸ್ಥೆಗಳು ಮಾಡಬಹುದು. ಅವರನ್ನು ಕೂಡ ನಾವು ಮುಖ್ಯ ವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ.
0: ಓಕೆ ಓಕೆ
2: ಓಕೆ ಮೇಡಮ್,
0: ಧನ್ಯವಾದ ಸರ್.
2: ಥ್ಯಾಂಕ್ ಯು.
0: ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ ಹಲೋ, ಬನ್ನಿ ಒಂದು ಗೀತೆಯನ್ನ ಕೇಳ್ಕೊಂಡು ಬರೋಣ.
3: ಆ

0: ಆದಿವಾಸಿ ದಿನವನ್ನು ಆಚರಣೆ ಮಾಡೋದ್ರ ಉದ್ದೇಶ ಏನಪ್ಪ ಅಂದರೆ, ಮೂಲ ನಿವಾಸಿಗಳ ಹಕ್ಕುಗಳ ರಕ್ಷಣೆ ಮತ್ತು ಅವರ ಸಂಸ್ಕೃತಿಯ ಅನಾವರಣ. ಹಾಗೆಯೇ ಈ ಬಾರಿಯ ವಿಶೇಷತೆ ಏನಪ್ಪ ಅಂದರೆ, 2026 32ನೇ ವಿಶ್ವ ಆದಿವಾಸಿ ದಿನದಂದು ಆದಿವಾಸಿ ಶುಶ್ರೂಷಕಿಯರನ್ನು ಅಂದರೆ ದಾದಿಯರನ್ನು ಗೌರವಿಸುವುದು, ಹಾಗೆಯೇ ಅವರ ಸೇವೆಗೆ ಮನ್ನಣೆ ನೀಡುವುದು ಮುಖ್ಯ ವಿಷಯವಾಗಿದೆ. ರಾಜ್ಯದ ವಿವಿಧ ಕಡೆಗಳಲ್ಲಿ ಹಾಗೆಯೇ ಹುಬ್ಬಳ್ಳಿಯಂತಹ ಸ್ಥಳಗಳಲ್ಲಿ ಆದಿವಾಸಿ ಕಲಾಮೇಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ, ನಮಸ್ಕಾರ.
0: ನಮಸ್ತೆ
1: ಮೇಡಮ್. ನಮಸ್ಕಾರ ಮೇಡಮ್, ನಾನು
0: ರೋಹನ್ ಅವರ.
1: ಹೌದು ಹೌದು, ರೋಹನ್ ಅವ್ರ ನಾವು.
0: ಹಾ, ಓಕೆ, ಮಾತಾಡಿ ಸರ್.
1: ಇವತ್ತು ವಿಶ್ವ ಆದಿವಾಸಿ ದಿನಾಚರಣೆ ಅಂತ ಹೇಳ್ತಾ ಇದ್ರಿ.
0: ಹೌದು,
1: ಇವತ್ತು ಆದಿವಾಸಿ ಜನರು ಇವತ್ತು ಅವರು ಒಂದು ಸಂಸ್ಕೃತಿಯನ್ನ ನಾವು ಉಳಿಸಿ ಬೆಳೆಸಬೇಕಾಗಿದೆ. ಇವತ್ತು ನಮ್ಗೆಲ್ಲ ಬಹಳ ಅಂದ್ರೆ ಅವ್ರನ್ನ ಮುಖ್ಯವಾಹಿನಿಗೆ
0: ತರಬೇಕು
1: ತರಬೇಕು ಯಾಕಂದ್ರೆ ಅದು ಮುಖ್ಯ ಉದ್ದೇಶ ಇವತ್ತು. ಯಾಕಂದ್ರೆ ಆದಿವಾಸಿ ಜನಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಕೊಡುಗೆ ನೀಡಿದ್ದಾರೆ ಮೇಡಮ್. ಬಿಂದರ್ ಆಗಿರ್ಬೋದು, ಗುಣ್ಣ ಕನ್ಹೂಸಿದ್ದು ಅಂತ ಆಗಿರ್ಬೋದು, ನಾವು ಬಹಳಷ್ಟು ಒಡೋಡೆ ಆಮೇಲೆ ಸಂತಾಲಿಗಳು ಮೇಡಮ್, ಮುಖ್ಯವಾಗಿ ಸಂತಾಲಿ ಹಂಗೇರ್ತಾನೆ ಆಗತ್ತೆ ಮೇಡಮ್. ಅದರಲ್ಲಿ ಸಂತಾಲಿಗಳು ಬಹಳ, ಸಂತಾಲಿಗಳು, ಮುಂಡರು, ಬಹಳಷ್ಟು ಆದಿವಾಸಿಗಳು ನಮ್ಮ ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಒಳ್ಳೊಳ್ಳೆ ಕೊಡುಗೆ ನೀಡಿದ್ದಾರೆ ಮೇಡಮ್.
0: ಓಕೆ, ಧನ್ಯವಾದ ರೋಹನ್ ಅವರೇ.
1: ಹೀಗೆ
2: ಮೇಡಮ್, ಆರಾಮಿದ್ದೀರಿ?
0: ಆರಾಮಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಅಮ್ಮ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ.
2: ನಂದು ಉಮಾದೇಸಾಯಿ ಅಂತ ಮೇಡಮ್.
0: ಉಮಾದೇಸಾಯಿ, ಓಕೆ.
2: ಉಮಾದೇಸಾಯಿ ರೋಹನ್ ಮಮ್ಮಿ ಅವರು.
0: ಓಕೆ, ಸರಿಪ್ಪ. ಓಕೆ, ನಮಸ್ತೆ ಅಮ್ಮ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ. ಆಕಾಶ

0: ಸ್ವಣಿ ವಿಜಯಪುರ. ಹಲೋ ಹಲೋ, ಆಕಾಶವಾಣಿ ವಿಜಯಪುರ ಹುಲಿನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರನ್ನ ಹೇಳಿ.
1: ನಮಸ್ಕಾರ.
0: ನಮಸ್ತೆ, ತಮ್ಮ ಹೆಸರು?
1: ಹಲೋ, ನಮಸ್ಕಾರ.
0: ನಮಸ್ತೆ, ಕೇಳಿಸ್ತಾ ಇದೆ, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ.
1: ಸೌನಾಳಿಯಿಂದ ಅಪ್ಪು ಕುಲಕರ್ಣಿ ಮಾತಾಡಬಹುದು.
0: ಅಪ್ಪು ಕುಲಕರ್ಣಿ ಅವರು, ಹೇಗಿದ್ದೀರಿ?
1: ಆರಾಮಿದ್ದೀವಿ.
0: ಇವತ್ತು ವಿಶ್ವ ಆದಿವಾಸಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನಾದ್ರು ಮಾತನಾಡ್ಲಿಕ್ಕೆ ಇಷ್ಟಪಡ್ತೀರಾ? ಮಾತಾಡಿ.
1: ಆದಿವಾಸಿ ಕೇಂದ್ರ ಸರ್ಕಾರ ಎಲ್ಲ ಸವಲತ್ತು ಅದ್ರಿ ಅವ್ರಿಗೆ. ಸವಲತ್ತು ಕೊಟ್ಟಾರಿ ಎಲ್ಲ. ಅವ್ರಿಗೆಲ್ಲ ಯಾವುದೇ ತೊಂದರೆ ಮಾಡಿಲ್ರಿ ಅವ್ರಿಗೆ. ಆದಿವಾಸಿ
0: ಹೌದು,
1: ಎಲ್ಲ ಸವಲತ್ತು ಅದ್ರಿ ಅವರು.
0: ಓಕೆ, ಧನ್ಯವಾದ ಉಪ ಕುಲಕರ್ಣಿ ಅವರಿಗೆ ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ.
0: ಆಕಾಶವಾಣಿ ವಿಜಯಪುರ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
2: ಶಿವಶರಣ ಸೌದಿ ಅಂತ ಮೇಡಮ್.
0: ಸೌಜಿ ಅವರು.
2: ಶಿವಶರಣ ಸೌದಿ ಅಂತ.
0: ಶ್ರೀಶೈಲ್ ಸೌದಿ ಅವರು. ಓಕೆ.
2: ಶಿವಶರಣ ಮೇಡಮ್. ಶಿವಶರಣ.
0: ಶಿವಶರಣ. ಓಕೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ನಾವು ತಾಜ್ಪುರ ಮೇಡಮ್.
0: ತಾಜ್ಪುರ. ಮಾತಾಡಿ.
2: ಇವತ್ತು ಆದಿವಾಸಿಗಳ ದಿನ ಅಲ್ಲ ಮೇಡಮ್? ಆದಿವಾಸಿಗಳಂದ್ರೆ ಮೇಡಮ್, ಅವ್ರಿಗೆ ಈಗ ನಮ್ಮ ಭಾರತ ಸರ್ಕಾರ ಒಂದು ದೊಡ್ಡ ಹುದ್ದೆನೆ ಕೊಟ್ಟಿದೆ ಮೇಡಮ್. ಈಗಾಗಲೇ ರಾಷ್ಟ್ರಪತಿ ಮಾಡಿದ್ದಾರೆ ಮೇಡಮ್ ಅವ್ರು.
0: ಹೌದು ಹೌದು.
2: ಇನ್ನೇನ್ ಬೇಕ್ರಿ ಮೇಡಮ್ ನಮಗೆ? ಅಲ್ಲ ಮೇಡಮ್, ಅವ್ರನ್ನ ರಾಷ್ಟ್ರಪತಿನೇ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ನಮ್ಮ ಭಾರತ ಸರ್ಕಾರದ ವತಿಯಿಂದ ಅವರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದೀವಿ.
0: ಹೌದು.
2: ಮತ್ತಿನ್ನು ನಾವು ಇನ್ನು ಮೊಮ್ಮಿನ ಮುಂದೆ ಅವಕಾಶನೇ ಇಲ್ಲ ಮೇಡಮ್. ಅವ್ರಿಗೆ ಮತ್ತೊಂದು ಏನ್ ಕಿಮ್ಮತ್ ಕೊಡ್ಬೇಕು ನಾವು ಇವಾಗ? ಅದರಿಂದ ಒಟ್ಟು ಮುಕ್ತ ಇತ್ತು ಮೇಡಮ್. ಇನ್ನು ಅಲ್ಲಿ ಅವ್ರಿಗೆ ಮುಗಿದ ಹೋಗಿದೆ ಮೇಡಮ್ ಅವ್ರದ್ದು.
0: ಇನ್ನೂ ಜನ ಇದಾರಲ್ಲ, ಅವರನ್ನ ಬೆಳಕಿಗೆ ತರಬೇಕು ಅಂತ.
2: ಅದೇ ಮೇಡಮ್, ಈಗ ಯಾವ ಬೆಳಕಿಗೆ ತಂದ್ಬಿಡ್ತಾರೆ?
0: ಪ್ರಯತ್ನ ಮಾಡ್ತಾ ಇದಾರೆ, ಮಾಡ್ತಾ ಇದಾರೆ ಪ್ರಯತ್ನ ಕೂಡ.
2: ಈಗಾಗಲೇ ಪ್ರತಿಯೊಬ್ಬರಿಗೂ ನಮ್ಮ ಮೋದಿ ಅವ್ರು ಬಂದ ಕೂಡ ಎಲ್ಲರಿಗೂ ಅವಕಾಶ ಸಿಗ್ತದೆ. ಪ್ರತಿಯೊಬ್ಬರು, ಯಾರು ಇವ್ರು ಇಲ್ಲ ಅಂತ ಹೇಳಂಗಿಲ್ಲ, ಪ್ರತಿಯೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ಅವರು. ಅದ್ರ ಸಲುವಾಗಿ ನಾವೇನೈತಿ, ಇನ್ನೊಂದು ಕೆಲವೊಂದ ಸಮುದಾಯ ಉಳಿದಿದೆ ಮೇಡಮ್. ಇನ್ನು ಕೆಲವೊಂದು ಸಮುದಾಯ ಉಳಿದಿದೆ, ಅವ್ರನ್ನ ಯಾಕೆ ಮುಂದೆ ತರ್ತಾ ಇಲ್ಲ ಅದು ಗೊತ್ತಾಗ್ತಾ ಇಲ್ಲ ನಮ್ಗು. ಕೆಲವೊಂದು ಸಮುದಾಯ ಇದೆ ಮೇಡಮ್, ಇಲ್ಲಂತಲ್ಲ, ಯಾಕಂದ್ರೆ ಬಂಜಾರ ಸಮುದಾಯ ಇದೆ. ಮತ್ತ ಇವ್ರು ಕೆಲವೊಂದ್ ಇನ್ನು ಅದಾರಿ ಮೇಡಮ್, ಅವ್ರು ಕೆಲವೊಂದು ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಸಮುದಾಯಗಳದಾವು. ಇನ್ನು ಅವ್ರಿಗೆ ಒಂದ್ ಸ್ವಲ್ಪ ನಾವು ಗೌರವ ಕೊಟ್ಟೇವಪ್ಪ ಅಂದ್ರೆ ನಮ್ ಭಾರತ ದೇಶ ಯಾರಿಗೂ ಉಳಿದಿಲ್ಲ ಅಂತ ನನ್ನ ಅಭಿಪ್ರಾಯ ಇದೆ
0: ಮೇಡಮ್. ಶಿವಶರಣ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ.
1: ಧನ್ಯವಾದ ಮೇಡಮ್. ಧನ್ಯವಾದ.
0: ನಮಸ್ತೆ.

0: ಹಲೋ.
1: ಹಾ, ಏನ್ ಹೇಳ
0: ಅಕ್ಕ? ಪ್ರಾಬ್ಲಮ್ ಆಗೈತಿ.
1: ಏನಾತ?
0: ಅಪ್ಪಾಜಿ ಕೋಎಡ್ ಕಾಲೇಜ್ ನ ಡಿಗ್ರಿ ಮಾಡೋದ್ ಬ್ಯಾಡ್ ಅನ್ನಕತ್ತಾರ. ಅದಕ್ಕ ನಾ ಏನ್ ಮಾಡ್ಲಿ ಅಂತ ತಿಳಿವಲ್ತು.
1: ಅಯ್ಯೋ, ನಿನಗ ಒಂದ್ ವಿಷಯ ಹೇಳೋದ್ನ ಮರ್ತಿದ್ನಿ. ಮಹಿಳಾ ವಿವಿ ಒಳಗ ಡಿಗ್ರಿ ಕೋರ್ಸ್ ನ ಚಾಲು ಮಾಡ್ಯಾರ, ಅಲ್ಲೇ ಮಾಡಿಸ್ಲಾ?
0: ಹೌದ, ಹಂಗಾರೆ ನಾ ಅಪ್ಪಾಜಿಗೆ ಅಲ್ಲೇ ಅಡ್ಮಿಷನ್ ಮಾಡಿಸ್ತೇನಿ.
2: ನಮಸ್ತೆ, ಆಕಾಶವಾಣಿ ವಿಜಯಪುರ.
3: ನಮಸ್ತೆ ಮೇಡಮ್, ಸುರಗಿಹಳ್ಳಿಯಿಂದ ಬಸವರಾಜ್ ಉಡಚನ್ ಅಂತ ಹೇಳಿ ಮೇಡಮ್.
2: ಸುರಗಿಹಳ್ಳಿಯಿಂದ ಬಸವರಾಜ್ ಅವರು ಮಾತಾಡಿ.
3: ಆದಿವಾಸಿಗಳ ಜೀವನ ಬಹಳ ಕಷ್ಟಕರ ಜೀವನ ಮೇಡಮ್. ಅವರು ನಾವೆಲ್ಲ ಏನ್ ಬೇಕೆಲ್ಲ ಮರ್ಕೋತೀವಿ ಮೇಡಮ್. ಅವರು ಅರಣ್ಯದಲ್ಲಿ ಅರಣ್ಯ ಪ್ರದೇಶ ಅಲ್ಲಿ ಮನಗ ದೇವಸ್ಥಾನಗಳು ಕೆಲವೊಂದು ಅಡವಾಗಿರ್ತಕ್ಕಂಥದ್ದು ಇರ್ತಾನ್ರಿ ಮೇಡಮ್. ಅರಣ್ಯ ಪ್ರತಿಷ್ಠಿರ್ತಕ್ಕಂಥ ಗುಹೆಗಳಲ್ಲಿ ಕೂಡ ವಾಸ ಮಾಡ್ತಾರೆ ಮೇಡಮ್. ಅವರು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಸೌಲಭ್ಯ ಮಾಡಿದ್ರು ಕೂಡ ಬಹಳ ಕಷ್ಟಕರ ಜೀವನ ಇದೆ ಮೇಡಮ್. ಅವರು ನಮ್ಗೆ ಹಳೇ ಶಿಲಾ ಶಾಸನಗಳು ಅವರಿಂದ ದೊರಕ್ತಾ ಇದೆ ಮೇಡಮ್. ಅವರು ಸಾಕಷ್ಟು ಮಾಹಿತಿ ಕೊಡ್ತಾ ಇದಾರೆ ಮೇಡಮ್. ಅವರು ಯಾಕಂದ್ರೆ ಕೇವಲ ಕಾಡು ಪ್ರದೇಶಗಳಿಂದ ಅವ್ರ ಜೀವನ ಇರೋದ್ರಿಂದ ಹಳೆ ಶಾಸನಗಳು ಮತ್ತು ಶಿಲೆಗಳ ಬಗ್ಗೆ ನಮಗೆ ಮಾಹಿತಿ ಸಾಕಷ್ಟು ನಮ್ಮ ಸರ್ಕಾರಕ್ಕೆ ಬಹಳ ಸಹಕಾರ ಕೊಡ್ತಾ ಇದೆ ಮೇಡಮ್. ಅವರು ಅವರಿಂದ ಕೆಲವೊಂದು ಗೊತ್ತಂತ ಮೇಡಮ್ ವನಸ್ಪತಿಗಳು ಮೇಡಮ್ ಹೇಳ್ತಾರೆ ಅರಣ್ಯ.

0: ಹಿತ್ತಲಲ್ಲಿ ಕೆಲವೊಂದು ವನಸ್ಪತಿಗಳು ತಂದ್ರೆ ನಮಗೆ ಕೊಡ್ತಾರೆ ಮೇಡಮ್ ಅಂತ.
1: ಹೌದು ಹೌದು ಹೌದು,
0: ಕೆಲವೊಂದು ಬಹಳ ಸಹಾಯ ಇದೆ ಮೇಡಮ್ ಅವರಿಂದ ನಮಗೆ.
1: ಹೌದು,
0: ಅವ್ರು ನಮ್ಗೆ ಎಲ್ರೇ ಸಿಕ್ಕರು ಮೇಡಮ್, ಅವ್ರಿಗೆ ಸಹಾಯ ಸಹಕಾರ ಮಾಡಿ ಅವರಿಗೆ ನಮ್ಮ ಮುಖ್ಯವಾಹಿನಿ ತೆರೆದ ಬಹಳ ನಮಗೆ ಕರ್ತವ್ಯ ಮೇಡಮ್.
1: ಹೌದು ಹೌದು, ಕೆಲವೆಲ್ಲ ಔಷಧೀಯ ಸಸ್ಯಗಳನ್ನ ಅವರೇ ಕಂಡು ಹಿಡಿತಾ ಇದ್ದಾರೆ ಕೂಡ.
0: ಹೌದ್ರಿ ಮೇಡಮ್, ಅರಣ್ಯ ಪ್ರದೇಶದಲ್ಲಿ ಸಿಗಲಾರದ ಔಷಧಗಳು ಸಿಗ್ತಾವ ಮೇಡಮ್.
1: ಹೌದು ಹೌದು ಹೌದು ಹೌದು,
0: ಅವ್ಕೆ ಬಹಳ ಬೆಲೆ ಇದೆ ಮೇಡಮ್.
1: ಹೌದು,
0: ಜನರಲ್ ಮೆಡಿಸಿನ್ ಕಿತ್ತ ಮೇಡಮ್ ಹೇಳ್ತಾರೆ.
1: ಹೌದು,
0: ಅವು ಕೆಲವೊಂದ್ ಬೇರುಗಳು ಕೆಲವೊಂದು ಔಷಧಗಳು ಮೇಡಮ್ ಅವು ಸಿಗಲ್ಲ ಮೇಡಮ್ ಇವತ್ತು.
1: ಹೌದು,
0: ಕೆಲವೊಂದು ಬಹಳ ಜಡ್ಡುಗಳಿಗೆ ಮೇಡಮ್, ರೋಗಗಳಿಗೆ ಬಹಳ ಉಪಯುಕ್ತವಾಗಿರ್ತಕ್ಕಂತ ಔಷಧಗಳು ತಂದು ನಮ್ಗೆ ಕೊಡ್ತಾ ಇದ್ರೆ ಮೇಡಮ್ ಅವರು. ಕೆಲವೊಂದು ಸಿದಾ ಶಾಸನಗಳ ಬಗ್ಗೆ ಮೇಡಮ್, ಹಳೆ ಕಾಲದಲ್ಲಿ ನಮ್ಮಲ್ಲಿ ಏನಾಗಿದೆ ಘಟನೆಗಳ ಬಗ್ಗೆ ಮೇಡಮ್, ಕೆಲವೊಂದ್ ಕಡೆ ಏನೇನು ಇದ್ದು ಅದ್ರದ್ದು ಎಲ್ಲ ಇತಿಹಾಸದವ್ರು ಕೂಡ ಅವರೇ ಮೇಡಮ್ ಅವರು, ಆದಿವಾಸಿಗಳು ಮೇಡಮ್.
1: ಹೌದು,
0: ಯಾಕಂದ್ರೆ ಸಾಕಷ್ಟು ಅವ್ರಿಗೆ ಸೌಲಭ್ಯ ಕೊಟ್ಟರು ಕೂಡ ಮೇಡಮ್ ಇನ್ನೂ ಅವರು ಮುಖ್ಯವಾಗಿ ಬರ್ತಾರೆ ಮೇಡಮ್ ಅವರು. ಮತ್ತೆ ಕಾಲದಲ್ಲಿ ಮೇಡಮ್ ಅವ್ರ ಜೀವನ ಹಾಕಿದ್ರೆ ಬಹಳ ಕಷ್ಟದಲ್ಲೇ ಇದೆ, ಅವ್ರ ಜೀವನ ಸಾಗಬೇಕಾಗಿದೆ ಮೇಡಮ್ ಅವರು.
1: ಹೌದು ಹೌದು,
0: ಎಲ್ಲ ಸಹಿಸಿಕೊಂಡು ಮೇಡಮ್ ಅವ್ರ ಕಾಡು ಪ್ರದೇಶಗಳು ಇರ್ಬೇಕಲ್ಲ ಮೇಡಮ್, ಅದು ಕಷ್ಟದ ಕೆಲಸ ಮೇಡಮ್ ಅವರು. ಆಯ್ತು, ಅವ್ರ ಆಯುಷ್ಯ ಜಾಸ್ತಿ ಆಗ್ತದೆ ಹೇಳ್ತಾರೆ ಮೇಡಮ್ ನಿಮ್ ಕಡೆ. 150-200 ವರ್ಷ ಅವ್ರು ಬದುಕ್ತಾರ ಅನ್ನೋಂತ ಒಂದು ಮಾಹಿತಿ ಬರ್ತಾ ಇದೆ ಮೇಡಮ್ ಅವ್ರು.
1: ಹೌದ್ರಾ,
0: ಕೆಲವೊಂದು ವನಸ್ಪತಿಗಳನ್ನು ಉಪಯೋಗಿಸಿಕೊಂಡು ಅವರು ಜೀವನ ಮೇಡಮ್, ಹಿಂಗಾಗಿ ಅವರು ಆಯುಷ್ಯ ಪ್ರಮಾಣ ಹೆಚ್ಚಾಗಿ ಹೇಳ್ತಾರೆ ಮೇಡಮ್ ಅವ್ರ ಸಂಶೋಧನ ಪ್ರಕಾರ. ಮೇಡಮ್ 200 ವರ್ಷ ಅವ್ರು ಬದುಕ್ತಾರೆ ಅಂತ.
1: ನೀವ್ ಎಲ್ಲಿ ಕೇಳಿದ್ದೀರಿ 200 ವರ್ಷ ಬದುಕ್ತಾರೆ ಅಂತ?
0: ಇಲ್ಲ ಮೇಡಮ್, ಕೆಲವೊಂದು ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಮೇಡಮ್, 150-200 ವರ್ಷ ಮೇಡಮ್ ಅವತ್ತಿನ ಅವತ್ತಿನ ಕೆಲವೊಂದು ತಪ್ಪಲುಗಳು ಕೆಲವೊಂದು ಔಷಧಗಳು ಕೆಲವೊಂದು ಉಪಯೋಗ ಮಾಡಿದ್ರೆ ಮೇಡಮ್ ಅವ್ರಿಗೆ ಆಯುಷ್ಯ ಹೆಚ್ಚಾಗ್ತದೆ ಅನ್ನೋದೊಂದು ಮಾಧ್ಯಮದಲ್ಲಿ ಕೇಳಿದ್ವಿ
1: ಮೇಡಮ್.
0: ಮೇಡಮ್ ಅವರು ವನಸ್ಪತಿ ಕೆಲವೊಂದು ಇದು ಮಾಡ್ತಾರಲ್ಲ ಮೇಡಮ್, ಅವರ ಒಂದರಿಂದ ಗಟ್ಟಿಯಾಗಿರ್ತದೆ ಮೇಡಮ್ ಅವ್ರ ಸೇರಿದ ಬಹುಶಃ
1: ಇರಬೇಕು
0: ಕೇಳ್ಬೇಕು.
1: ಓಕೆ, ನಾನು ಎಲ್ಲೂ ಕೇಳಿಲ್ಲ ಅದಕ್ಕೆ ಕೇಳಿದೆ ನಿಮಗೆ.
0: ಇಲ್ಲ ಮೇಡಮ್, ಕೆಲವೊಂದು ಆದಿ ಮಾನವರು ಕೆಲವೊಂದು ಅವರು ಇದು ಮಾಡ್ತಾರಲ್ಲ ಮೇಡಮ್ ಅವರು, ಕೆಲವೊಂದು ವ್ಯಾಯಾಮಗಳ ಮುಖಾಂತರ ಕೆಲವೊಂದು ಇವು ಮಾಡೋದ್ರಿಂದ ಮೇಡಮ್ 150-200 ವರ್ಷ ಹೇಳ್ತಾರೆ ಮೇಡಮ್.
1: ಓಕೆ ಬಸವರಾಜ್ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಆಕಾಶವಾಣಿ ವಿಜಯಪುರ.
2: ಹಲೋ, ಹಂಪಣ್ಣ ಮಸೂತಿ ಅಂತ ವಿಜಯಪುರ.
1: ಹಂಪಣ್ಣ ಮಸೂತಿ ಅವರು, ಹೇಗಿದ್ದೀರಿ?
2: ಆರಾಮಿದ್ದೀರಿ ಮೇಡಮ್, ನೀವು ಹೇಗಿದ್ದೀರಿ?
1: ನಾವು ಆರಾಮಿದ್ದೀವ್ರಿ ಮಸೂತಿ ಅವರೇ, ಮಾತಾಡಿ.
2: ಆದಿವಾಸಿಗಳಂದ್ರೆ ಒಂದು ಕಾಲದಾಗ ಜನಸಂಪರ್ಕ ಕಮ್ಮಿ ಇತ್ತು ರೀ ಅವ್ರಿಗೆ. ಮತ್ತೆ ಅವರು ಎಲ್ಲಿ ಸೂರ್ಯ ಮುಳುಗುತ್ತೆ ಅಲ್ಲೇ ವಸ್ತಿ ಮಾಡುದು, ಅಡಿ ಊರಿಂದ ಊರಿಗೆ ಹೋಗ್ತಾ ಇದ್ರಿ. ಅವರು ಈಗ ಮತ್ತೆ ಬಹಳ ಇಂಪ್ರೂವ್ ಆಗೈತಿ, ಅವರು ಬಿಸ್ನೆಸ್ ಮಾಡ್ತಾರೆ. ಇವು ಚಿತ್ರ ದಿಂದಗಿ ತೆಗೆದು ಒಂದೊಂದ್ ತರ ಐಟಮ್ಗಳು ಮಾಡ್ತಾರೆ, ಇವು ಹುಡುಗರು ಆಡೋ ಆಟ ಐಟಮ್ಗಳು. ಕಾಡಿನಲ್ಲಿ ಏನ್ ಬೆಳೀತಾವ್ ಬಿದಿರ್ಲೆ ತಯಾರ
1: ಮಾಡಿ
2: ಅವು ಮಾಡ್ತಾರ್ರಿ. ಮೊದಲು ಒಂದ್ ಕಾಲದಾಗ ಜನಸಂಪರ್ಕ ಇದ್ದಿದ್ರ ಜನ ಹೆದರ್ತಿದ್ರಿ ಅವ್ರಿಗೆ, ಇವ್ರು ಹೆದರ್ತಿದ್ರು ನಾವು ಅವ್ರಿಗೆ ಹೆದರ್ತಿದ್ವಿ ಆಗಿತ್ತು. ಅದು ಈಗ ಸರ್ಕಾರನೂ ಮುಂದಾಗಿದೆ ರೀ ಅವ್ರ ಸದಂದ, ಈಗ ಅವ್ರು ಬಿಸ್ನೆಸ್ ಮಾಡೋದ್ರಿಂದ ಜನಸಂಪರ್ಕ ಆಗಿ ಅವ್ರು ಹೇಗಿದ್ದಾರೆ ಅನ್ನೋದು ಅನುಭವ ಆಗಿದ್ರಿ. ಹೀಗಾಗಿ ಸ್ವಲ್ಪ ಅವರು ಸುಧಾರಣೆ ಆಗ್ಯಾರ ಅಂತ ಅನಿಸ್ತೈತೆ ರೀ. ಒಳ್ಳೆ ಸರ್ಕಾರನು ಬಹಳ ಅವ್ರ ಬಗ್ಗೆ ಬಹಳ ಕಾಳಜಿ
1: ತೋರಿಸಿ. ಹೌದು,
2: ಈಗ ಆ ಮೊದಲನೇ ವಾತಾವರಣ ಏನ್ ಕೇಳ್ರಿ, ಈಗ ಚಲೋ ಇದ್ದಾರೆ,
1: ಈಗೆಲ್ಲ ತುಂಬಾ ಬದಲಾಗಿದೆ. ಅದೇ ಸೌದಿ ಅವರು ಹೇಳಿದ್ರಲ್ಲ, ನಾವು ರಾಷ್ಟ್ರಪತಿಯವರನ್ನಾಗೆ ಮಾಡ್ಬಿಟ್ಟಿದೀವಿ ಅವರಿಗೆ ಈಗ ಅಂತ ಹೇಳಿ.
2: ಹೌದ್ರಿ.
1: ಓಕೆ, ನಮಸ್ತೆ ಸರ್. ನಮಸ್ತೆ, ಆಕಾಶವಾಣಿ ವಿಜಯಪುರ.
3: ಪ್ರಮುಖ ಮೇಡಮ್
1: ನಮಸ್ತೆ, ಮಾತಾಡಿ.
3: ಆದಿವಾಸಿಗಳು ಕೊಟ್ಟಿರಲ್ಲ ಮೇಡಮ್,
1: ಆದಿವಾಸಿ ದಿನ ಇವತ್ತು.
3: ಹೌದು ಮೇಡಮ್,
1: ಹಾ ಮಾತಾಡಿ.
3: ಬಹಳ ವಿಷಯ ಟಫ್ ಇದ್ರು ಆದ್ರೂ ಅದು ಒಂದು ಮಹತ್ವ ವಿಷಯ ಕೊಟ್ಟಿದ್ರು ಮೇಡಮ್. ಆದಿವಾಸಿಗಳು ಅಂದ್ರೆ ಮೇಡಮ್ ಅವ್ರಿಗೆ ತಮ್ಮದೇ ಜ್ಞಾನ ಇರಂಗಿಲ್ಲ ಮೇಡಮ್, ತಮ್ಮದೇ ಲೋಕದಲ್ಲಿ ಇರ್ತಾರ ಅವರು. ಅಂದ್ರೆ ಹುಟ್ಟುಗೆ ಅಂದ್ರೆ ಇವು ಬಾಳೆ ಎಲೆಗಳಿರ್ತಾವ, ಎಲೆಗಳನ್ನ ಮುಚ್ಕೊಂಡು ಮಾನ ಮರ್ಯಾದೆ ತಮ್ದು ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ಮೇಡಮ್. ತಮ್ಮದೇ ಒಂದು ಲೋಕ, ತಮ್ಮದೇ ಅವ್ರಿಗೆ ಪ್ರಪಂಚಕ್ಕೆ ಜ್ಞಾನ ಏನು ಇರೋದಿಲ್ಲ ಮೇಡಮ್ ಅವ್ರಿಗೆ.
1: ಅಂದ್ರೆ ಅವ್ರ ಪ್ರಪಂಚಕ್ಕೆ ಬಂದಿರೋದಿಲ್ಲ, ಅವ್ರ ಸಮಾಜದಲ್ಲೇನೆ ಅವರೇ ಇರ್ತಾರೆ. ಹಾಗಾಗಿ
3: ಚಲನಚಿತ್ರ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಮೇಡಮ್, ಸಾಕಷ್ಟು ಸಿನಿಮಾಗಳಲ್ಲಿ ಬಂದಿದೆ ಅವ್ರ ಬಗ್ಗೆ ಮೇಡಮ್. ಮುಖ್ಯ ಅವ್ರ ನಮ್ಮ ಮುಖ್ಯವಾಹಿನಿಗೆ ತರ್ಬೇಕು ಮೇಡಮ್, ತಂದು ಎಣ್ಣೆದವ್ರಿಗೆ ನಮ್ಮ ಶಿಕ್ಷಣ ಲೌಕಿಕ ಜಗತ್ತು ಏನೆಂಬುದು ಹೇಳ್ಬೇಕು ಮೇಡಮ್ ಅವ್ರಿಗೆ.

0: ಆಮೇಲೆ ನಾವು ಅವರಿಗೆ ಪ್ರೈಮರಿ ಶಿಕ್ಷಣ ಸ್ವಲ್ಪ ಜ್ಞಾನ ಕೊಡಬೇಕು.
1: ಈಗೆಲ್ಲ ಮಾಡ್ತಾ ಇದ್ದಾರೆ ಕುಲಕರ್ಣಿ
0: ಈಗ
1: ಅವರೇ, ಈಗೆಲ್ಲ
0: ಮೇಡಮ್ ಅದು ಸ್ವಲ್ಪ ಇನ್ನೂ
1: ಶಾಲೆಗಳೆಲ್ಲ
0: ಸ್ವಲ್ಪ
1: ಪ್ರಾರಂಭ ಮಾಡಿದ್ದಾರೆ, ಆಮೇಲೆ
0: ಹಾಗಾಗಿದೆ
1: ಹಾಸ್ಪಿಟಲ್ಸ್
0: ಮೇಡಮ್.
1: ಇದೆ. ಹೌದು, ಈಗೆಲ್ಲ
0: ಆಮೇಲೆ ವೇಷಭೂಷಣ ಸ್ವಲ್ಪ ಬದಲಾವಣೆಗೂ ಅವಕಾಶ ಕೊಡಬೇಕು ಅವ್ರಿಗೆ ಮೇಡಮ್. ಒಂದು ರೀತಿಯಲ್ಲಿ ಕಾಡು ರಕ್ಷಕರಂದ್ರೂ ಪರವಾಗಿಲ್ಲ ಮೇಡಮ್, ಅವರು ಕಾಡುಗಳನ್ನು ಪೂರ್ಣ ಕಾಯ್ತಾರೆ ಮೇಡಮ್. ಅವರು
1: ಹೌದು ಹೌದು
0: ಕಾಡಲ್ಲಿ ಎಷ್ಟೇ ದುಷ್ಟ ಶಕ್ತಿ ಇದ್ರೂ ನಿಗ್ರಹ ಮಾಡಿ ತಮ್ಮದನ್ನ ತಮ್ಮ ವಶಕ್ಕೆ ಇಟ್ಕೋತಾರ ಅವ್ರು ಮೇಡಮ್. ತಮ್ಮದೇ ಜ್ಞಾನದಿಂದ ಏನಾಗ್ತದೆ ಅವ್ರಿಗೆ ಕಾಡೇ ಒಂದು ನಮ್ಮ ರಾಜ್ಯ ಅಂತ ತಗೊಂಡಿರ್ತಾರೆ ಮೇಡಮ್. ಅವರು
1: ಹೌದು ಹೌದು
0: ಅವ್ರ ಮುಖ್ಯವಾಗಿ ತಂದು ಅವ್ರಿಗೆ ಶಿಕ್ಷಣ ಕೊಟ್ಟರೆ ಅದು ನಮ್ಗೆ ಏನಾಗ್ತದೆ ಮೇಡಮ್, ಆದಿವಾಸಿಗಳನ್ನ ನಾವು ಮುಂದೆ ತಂದಂಗೆ ಆಗ್ತದೆ ಮೇಡಮ್.
1: ಆ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾರೆ ಇವಾಗ.
0: ಮಾಡ್ಬೇಕು ಮೇಡಮ್. ಆಮೇಲೆ ಒಳ್ಳೊಳ್ಳೆ ವಿಷಯಗಳನ್ನ ಕೊಡ್ಲಿಕ್ಕೆ ಮೇಡಮ್. ಇನ್ನೊಂದು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್.
1: ಧನ್ಯವಾದ. ನಾನೇನು ಕೊಡ್ತಾ ಇಲ್ಲ ಇವತ್ತು, ವಿಶ್ವ
0: ಇಲ್ಲ
1: ಆದಿವಾಸಿ
0: ಮೇಡಮ್,
1: ದಿನಾನೇ ಇದೆ ಇವತ್ತು.
0: ಇದು ಜನರಲ್ ಜಾಸ್ತಿ ಬೆಳೀತಾ ಇದೆ ಮೇಡಮ್.
1: ಓಕೆ,
0: ಆಮೇಲೆ ಹೆಚ್ಚು ಹೆಚ್ಚು ಜನ ಮಾತಾಡ್ಬೇಕು ಮೇಡಮ್ ನಿಮ್ಗೆ ಆಕಾಶವಾಣಿ ಜೊತೆ ಮೇಡಮ್.
1: ಓಹೋ, ಮಾತಾಡ್ತಾ ಇದ್ದಾರೆ.
0: ಆದ್ರೂ ಜನ ಕಮ್ಮಿ ಆಗುತ್ತೆ, ಒಂದು ವಾರ ಜಾಸ್ತಿ ಒಂದು ವಾರ ಕಮ್ಮಿ ಇರುತ್ತೆ ಮೇಡಮ್. ಈಗ ಕರೆಗೊಂದು ಗೀತೆ ಇದ್ದಂಗೆ ಇದಕ್ಕೆ ಇರಂಗಿಲ್ಲ ಮೇಡಮ್.
1: ಓಕೆ,
0: ಇದಕ್ಕೆ ಜಾಸ್ತಿ ಇರುತ್ತೆ ಮೇಡಮ್. ಇದು ನಿಮ್ದು ಏನೋ ಜನರಲ್ ನೀವು ಜಾಸ್ತಿ ಮಾಡ್ತೀರಿ ಮೇಡಮ್. ಯಾವ ವಿಷಯಗಳನ್ನು ಕೊಡ್ತಾರೆ ಕ್ಯೂರಿಯಾಸಿಟಿ ಇದ್ದು ನೀವು ಕಾಯ್ತಾ ಇರ್ತೀವಿ ಮೇಡಮ್ ನಾವು.
1: ಓಕೆ, ಧನ್ಯವಾದ.
0: ಅದಕ್ಕೆ ಜಾಸ್ತಿ ಜನ ಮಾತಾಡಿದ್ರೆ ಅವ್ರಿಗೆ ಏನಾಗ್ತದೆ ಎಲ್ಲರಿಗೂ ಜ್ಞಾನ ಬರುತ್ತೆ ಮೇಡಮ್ ಇದರಿಂದ.
1: ಜಾಸ್ತಿ ಜನ ಕರೆ ಮಾಡಲಿ
0: ಆದಿವಾಸಿ
1: ಅಂತ
0: ಅಂದ್ರೇನು,
1: ಹೇಳ್ತಾ ಇದ್ದೀರಿ.
0: ಆದಿವಾಸಿ ಯಾಕೆ ಇರ್ತಾರೆ ಏನದ ಅವ್ರ ಬಗ್ಗೆ ತಿಳ್ಕೊಂಡು ಸ್ಟಡಿ ಮಾಡಿ ಅದನ್ನ ಮಾತಾಡಿದ್ರೆ ನಿಮ್ಗೆ ಚೆನ್ನಾಗಿ ಅನಿಸ್ತದೆ ಮೇಡಮ್. ಅದು ಮಾತಿನಲ್ಲಿ ಒಂದು ಸಾರ್ಥಕತೆ ಬರುತ್ತೆ ಮೇಡಮ್.
1: ಹೌದು,
0: ಅದಾಗೇನ ಮೇಡಮ್ ಯಾವುದೇ ಕೆಲಸ ಮಾಡಿ ಅದು ಜ್ಞಾನ ಇದ್ರೆ ಮಾತಾಡ್ಲಿಕ್ಕೆ ಚೆನ್ನಾಗಿ ಮೇಡಮ್ ಅದನ್ನು.
1: ಹೌದು, ಓಕೆ,
0: ಒಳ್ಳೆ ಥ್ಯಾಂಕ್ ಯು ಮೇಡಮ್.
1: ಕುಲಕರ್ಣಿ ಅವರೇ, ನಮಸ್ತೆ, ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ.
0: ಒಳ್ಳೆ ಒಳ್ಳೆ
1: ಬನ್ನಿ, ಈಗೊಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಯಾಕ ಹಿಂಗ್ ಕುಂತಿಯ?
1: ಏನ್ ಮಾಡ್ಲಿ ಅಕ್ಕ, ಡಿಗ್ರಿ ಎಲ್ ಮಾಡ್ಲಿ ಅಂತಾನ ತಿಳಿವಲ್ತು.
0: ಅಯ್ಯ ನಿನ್ನ ಅಷ್ಟಕ್ಕೆ ಯಾಕೆ ಹಿಂಗ್ ಕುಂತಿ? ಮಹಿಳಾ ವಿಶ್ವವಿದ್ಯಾನಿಲಯದೊಳಗ ಪದವಿ ಕೋರ್ಸ್ ಸ್ಟಾರ್ಟ್ ಮಾಡ್ಯಾರಂತ, ಅಲ್ಲೇ ನಿಂದ ಅಡ್ಮಿಷನ್ ಮಾಡ್ಸೋ ನಡಿ.
1: ಹೌದ್ ಹಂಗಾರ ನಡಿ ಅಕ್ಕ, ಹೋಗುನ. ಹಲೋ.
2: ಹಾ ಏನ್ ಹೇಳ
1: ಅಕ್ಕ? ಪ್ರಾಬ್ಲಮ್ ಆಗೈತಿ.
2: ಏನಾತ?
1: ಅಪ್ಪಾಜಿ ಕೋಎಡ್ ಕಾಲೇಜ್ ನ ಡಿಗ್ರಿ ಮಾಡೋದ್ ಬ್ಯಾಡ್ ಅನ್ನಾಕತ್ತಾರ, ಅದಕ್ಕ ನಾ ಏನ್ ಮಾಡ್ಲಿ ಅಂತಾನ ತಿಳಿವಲ್ತು.
2: ಅಯ್ಯೋ ನಿನಗ ಒಂದ್ ವಿಷಯ ಹೇಳೋದ್ನ ಮರ್ತಿದ್ನಿ, ಮಹಿಳಾ ವಿವಿ ಒಳಗ ಡಿಗ್ರಿ ಕೋರ್ಸ್ ನ ಚಾಲು ಮಾಡ್ಯಾರ, ಅಲ್ಲೇ ಮಾಡಿಸ್ಲ?
1: ಹೌದ ಹಂಗಾರೆ ನಾ ಅಪ್ಪಾಜಿಗೆ ಅಲ್ಲೇ ಅಡ್ಮಿಷನ್ ಮಾಡಿಸ್ತೇನಿ.
3: ನಮಸ್ತೆ, ಆಕಾಶವಾಣಿ ವಿಜಯಪುರ. ತಮ್ಮ ಹೆಸರು?
4: ಶ್ರೀಶೈಲ್
3: ಭಸ್ಮ ಅವರು, ಸಿಂದಗಿಯಿಂದ. ಇಲ್ಲ ಕೇಳಿರ್ತೀನಲ್ಲ, ನೆನ್ಪಿರುತ್ತ ಅಷ್ಟೇನೆ. ನಮಸ್ತೆ ಸರ್, ಹೇಳಿ. ಇವತ್ತು ವಿಶ್ವ ಆದಿವಾಸಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ.
4: ಅವ್ರಿ ಆದಿವಾಸಿಯವರೇ ನಮ್ಮ ದೇಶದ ರಾಷ್ಟ್ರಪತಿ ಆಗ್ಯಾರ. ಅದ ಅವ್ರಿ ನಾವು ಇವತ್ತ ಶುಭಾಶಯ ಹೇಳ್ಬೇಕು ದ್ರೌಪದಿ ಮುರ್ಮು ಅವರಿಗೆ. ನಾವೇ ಆದಿವಾಸಿ ಆಗಿ ಕೂತೀವ್ರಿ, ಯಾಕಂದ್ರೆ ನಾವು ಯಾರು ಸುಧಾರಣೆ ಆಗಿವತ್ತು ನಾವು ತಿಳ್ಕೊಂಡಿವಿ, ನಮ್ಗಿಂತ ಅವರೇ ಸುಧಾರಣೆ ಆಗಿದಾರೆ ಅಂತ ಅರ್ಥ. ನಾವು ಈ ಪ್ರಕಾರ ಜನಾನೇ ಸರಿಯಾಗಿ ದುಡಿಯೋದ್ರಿ, ಸರಿಯಾಗಿ ಅಭ್ಯಾಸ ಮಾಡಲ್ಲ. ಇವತ್ತಿನ ಯುವಕ ಬಹಳ ದಾರಿ ಬಿಡ್ತಾರೆ, ಅವರು ಆದಿವಾಸಿಗಳಿಂದ ಹಿಂದೆ ಬೀಳಾಕತ್ತಾರೆ. ಈಗ ಸುಧಾರಣೆ ಆದವ್ರು ನಿಮ್ಗೆ ಸರಿಯಾಗಿ ಕೇಳ್ತೇನೆ, ನಾ
3: ಮಾತಾಡ್ತೇನೆ, ಕೇಳಿಸ್ತಾ ಇದೆ, ಮಾತಾಡಿ.
4: ಅದೇ ಯಾಕಂದ್ರೆ ನಾನು ಡಬಲ್ ಸೌಂಡ್ ಬರಲ ಆಯ್ತದ್ರಿ.
3: ನಿಮ್ಮ ಮೊಬೈಲ್ ನಲ್ಲಿ ಮಾತಾಡ್ತಿದ್ರೆ
4: ಸ್ವಲ್ಪ
3: ಮಾತಾಡಿ.
4: ಇಷ್ಟೇ ಸಾಕ್ರಪ್ಪ, ಹೆಚ್ಚಿಗೆ ಮಾತಾಡೋಣ.
3: ಧನ್ಯವಾದ ಸರ್, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
4: ಓಕೆ, ನಮಸ್ಕಾರ.

0: ನಮಸ್ತೆ, ಆಕಾಶವಾಣಿ ವಿಜಯಪುರ.
1: ಹಲೋ,
0: ನಮಸ್ತೆ.
1: ನಾನು ಬೀಳಿಗೆಯಿಂದ ಮಾತಾಡಿದ್ರೆ ಮೇಡಮ್?
0: ಬೀಳಿಗೆಯಿಂದ. ನಿಮ್ಮ ಹೆಸರು?
1: ವಿಠಲ್ ತಿಮ್ಮಣ್ಣವ್ರ ಅಂತ ಹೇಳಿ.
0: ವಿಠಲ್, ಎಲ್ಲಿದ್ದೀರಿ?
1: ವೃದ್ಧಾಶ್ರಮ.
0: ವೃದ್ಧಾಶ್ರಮದಲ್ಲಿದ್ದೀರಿ? ಎಲ್ಲಿ? ಬೀಳಿಗೆಯಲ್ಲೇನಾ?
1: ಬೀಳಿಗೆ ಅಲ್ರಿ ಮೇಡಮ್.
0: ಓಕೆ, ಮಾತಾಡಿ ಸರ್, ಮಾತಾಡಿ.
1: ನಮಗೆ ಇಲ್ಲಿ ಸರಿಯಾಗಿ ಕೇಳ್ತೈತ್ರಿ ಅಗ್ನಿ ಹೆಚ್ಚಳ.
0: ಹಾ ಹಾ ಹಾ, ಮಾತಾಡಿ.
1: 75 ವರ್ಷ ರೀ.
0: ಹಾ.
1: ಒಬ್ಬಳೆ ಮಗಳು.
0: ಹಾ.
1: ಅವ್ರ ಜಗತ್ತ ಅವ್ರಿಗೆ, ನಮ್ಮ ಜಗತ್ತಿನಾಗ ನನಗ. ಇದು ವೃದ್ಧಾಶ್ರಮದಾಗ ಅದ.
0: ಎಲ್ಲಿದ್ದಾರೆ ಮಗಳು?
1: ಧಾರವಾಡದಾಗ ಇದಾರೆ ರೀ. ಅವ್ರ ಮದುವೆ ಮಾಡಿಕೊಡ್ತೀನಿ.
0: ಓಕೆ. ಅವರು ಅಂದ್ರೆ ಜಾಬ್ ಮಾಡ್ತಾರ?
1: ಏನಿಲ್ರಿ. ಅಕ್ಕಿ ಗಂಡನ ಇಂಜಿನಿಯರ್ ರೀ.
0: ಓಕೆ ವಿಠಲ್ ಅವರೇ, ಮಾತಾಡಿ. ಇವತ್ತು ವಿಶ್ವ ಆದಿವಾಸಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ.
1: ಆದಿವಾಸಿಗಳಂದ್ರೆ ನಮ್ಮಲ್ಲಿ ಕಡಿಮೆ ರೀ, ಅದು ಕರಾವಳಿ ಕಡೆನ ಬಹಳ ಅಲ್ರಿ ಮೇಡಮ್. ನಮ್ ಆದಿವಾಸಿಗಳಿಗಂದ್ರೆ ಅವ್ರಿಗೆ ಅವ್ರದ ಜಗತ್ತು ಇರ್ತೈತಿ. ಅವರು ಅವ್ರನ್ನ ಅದನ್ನ ಅಳಗಿಸಬಾರ್ದು ಅಷ್ಟೆ, ಅವ್ರನ್ನ ಜೀವನ ಬದುಕನ್ನ
0: ಅಷ್ಟೆ.
1: ಅವ್ರಿಗೇನು ದುಡ್ಡ ಪಡ್ಡ ಏನು ಸವಲತ್ತುಗಳು ಬೇಕಾಗಿರೋದಿಲ್ಲ. ಅವ್ರ ಅವ್ರ ಬದುಕಿನ ಪದ್ಧತಿ ಇರ್ತೈತೆ, ಅವ್ರಿಗೆ ಚಂದ್ರಿ, ನಮಗೆ ಚಂದ್ರ.
0: ಓಕೆ,

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು. ಈಗಾಗಿದೆ ನಮ್ಮ ಸ್ಟುಡಿಯೋದ ಸಮಯ 5:41.04. ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಉಲೇನಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು. ಬನ್ನಿ

0: ನೆಕ್ಸ್ಟ್ ಕಾಲರ್. ನಮಸ್ತೆ ನಮಸ್ತೆ
1: ಪ್ರಾಬ್ಲಮ್ ಆಗೈತಿ.
2: ಏನಾತ?
1: ಅಪ್ಪಾಜಿ ಕೋಯೆಡ್ ಕಾಲೇಜ್ ನ ಡಿಗ್ರಿ ಮಾಡುದ್ ಬ್ಯಾಡ್ ಅನ್ನಾಕತ್ತಾರ, ಅದಕ್ಕ ನಾ ಏನ್ ಮಾಡ್ಲಿ ಅಂತನ ತಿಳಿವಲ್ತು.
2: ಅಯ್ಯೋ, ನಿನಗ ಒಂದ್ ವಿಷಯ ಹೇಳೋದ್ನ ಮರ್ತಿದ್ನಿ, ಮಹಿಳಾ ವಿವಿ ಒಳಗ ಡಿಗ್ರಿ ಕೋರ್ಸ್ ನ ಚಾಲು ಮಾಡ್ಯಾರ, ಅಲ್ಲೇ ಮಾಡಿಸ್ಲಾ?
1: ಹೌದ, ಹಂಗಾರೆ ನಾ ಅಪ್ಪಾಜಿಗೆ ಅಲ್ಲೇ ಅಡ್ಮಿಷನ್ ಮಾಡಿಸ್ತೇನಿ.
0: ನಮಸ್ತೆ ನಮಸ್ತೆ, ಆಕಾಶವಾಣಿ ವಿಜಯಪುರ.

नमस्ते, हलो, ಆಕಾಶವಾಣಿ ವಿಜಯಪುರ ಹುಲಿನಲಿ ನೇರ ಫೋನಿನ್ ಕಾರ್ಯಕ್ರಮ. ತಮ್ಮ ಹೆಸರು? ಹಲೋ, ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ.

0: ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನು ಕೇಳ್ತಾ ಇದ್ದೀರಿ. ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಈಗಾಗಿದೆ. ನಮ್ಮ ಸ್ಟುಡಿಯೋದ ಸಮಯ 5:47:35 ಬನ್ನಿ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ.
1: ನಮ್ಮ ಅತ್ಯುನ್ನತ ನಿರೂಪಕಿಯರಿಗೆ ವಿಜಯಪುರ ಜಿಲ್ಲೆ ಹಿಂಗೆ ತಾಲೂಕು ಹಂಜಿ ಗ್ರಾಮದಿಂದ ಸುರೇಶ್ ಕುಮಾರ್ ಮಾಡುವ ಶುಭ ಸಾಯಂಕಾಲದ
0: ತಮಗೂ ನಮಸ್ತೆ ಸುರೇಶ್ ಅವರೇ. ಹಾ, ಆರಾಮಿದ್ದೀವಿ. ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಸುರೇಶ್ ಅವರೇ. ಮಾತಾಡ್ತೀರಾ? ಇವತ್ತು ವಿಶ್ವ ಆದಿವಾಸಿ ದಿನ
1: ಮೇಡಮ್. ಆದಿವಾಸಿ ಜನಾಂಗ ಮೇಡಮ್, ಈಗ ಹಂಗ ನಮ್ಮ ಸೈನಿಕರು ಹೆಂಗ್ ಗಡಿ ಕೈತಾರಲ್ಲ ಗಾಡಿನ ಹೇಳ್ಕೊಂಡು. ಈಗ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ ಬಹಳ ಇದು ಮಾಡ್ತಾರ. ಈಗ ಹೆಂಗ್ ಸೈನಿಕರು ಹೆಂಗ ನಮ್ ದೇಶ ಸೇವೆ ಮಾಡ್ತಾರಲ್ಲ ಆತರ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬಹಳ ಸೇವನೆ ಮಾಡ್ತಾರೆ ಮೇಡಮ್. ರೀ, ಈಗ ಆದ್ರೆ ಅವ್ರಿಗೆ ಮೊದಲೆಲ್ಲ ಸವಲತ್ತುಗಳು ಇರ್ಲಿಲ್ಲ ಮೇಡಮ್. ಈಗಂತರ ಸದ್ಯದಲ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ಸ್ಕೂಲ್ ಒಳಗಿದೆ.
0: ಹೌದು,
1: ಕೆಲವೊಂದಂತವ್ರು ನಾನು ಕೇಳಿದೀನಿ ಮೇಡಮ್.
0: ಹೌದು ಹೌದು, ಆಸ್ಪತ್ರೆಗಳು ಆಗಿದೆ, ಸ್ಕೂಲ್ಗಳು ಆಗಿದೆ.
1: ಈಗ ಹಂಗ ಕರ್ನಾಟಕದಾಗ ಹಂಗ ಎಲ್ಲ ಹೆಣ್ಮಕ್ಳಿಗೆ ಹಂಗ ಗ್ರಾವಿಟಿ ರೊಕ್ಕ ಬರ್ತಾವ ಎಲ್ಲ ಆತರ ಅವ್ರಿಗೆ ಒಂದ್ ಸವಲತ್ತು ಆಗುತ್ತೆ ಮೇಡಮ್. ನಮ್ಗೆ ಯಾವುದೇ ಸರ್ಕಾರ
0: ಆಗಿರ್ಬೋದು.
1: ಈಗ ಒಂದು ಜಮಾ ಮಾಡಕ್ಕಾಗಲ್ಲ ಮೇಡಮ್. ಅವ್ರಿಗೂ ಯಾವುದೇ ಎಲ್ಲ ಒಂದು ಒಂದು ವಿಷಯ ಅವ್ರಿಗೆ ತಗೋಬೇಕು ಮೇಡಮ್.
0: ಅಷ್ಟೇ,
1: ಯಾಕಂದ್ರೆ ಮೇಡಮ್ ಆದಿವಾಸಿ ಜನಾಂಗ ಅಂದ್ರೆ ಅವರು ನಮ್ಮ ಗಡಿಕೆ ಸೈನಿಕರಿಗೆ ಹೆಚ್ಚಾಗುತ್ತೆ ಅನ್ಕೋಬಹುದು ನಾವು ಕೂಡ ಅವ್ರಿಗೆ. ಯಾಕಂದ್ರೆ ಮೇಡಮ್ ಈಗೆಲ್ಲ ಕಾಡು ನಾಡುಗಳದಾಗೆಲ್ಲ ಈಗ ಎಲ್ಲ ಬಹಳ ವ್ಯವಸ್ಥಿತವಾಗಿ ಇರ್ತಾರೆ ಮೇಡಮ್. ಆದರೂ ಹೋಗಿ ನಮಗೆ ಹೋಗಿ ಆತರ ಅಲ್ಲಿ ಹೋಗಿ ಒಬ್ಬರಿಗೆ ನಿಂದ್ರಕ್ಕಾಗಲ್ಲ ಮೇಡಮ್. ಆತರ ಕಾಡ್ನಾಗ ಇರ್ತಾರೆ ಮೇಡಮ್ ಅವ್ರು.
0: ಹೌದು ಹೌದು ಹೌದು,
1: ಅವ್ರಿಗೆ ಎಲ್ಲ ತರ ಸ್ವಲ್ಪ ಆಗ್ಬೇಕು ಅಂತ ನಾನು ತಿಳ್ಕೊಳ್ತೀನಿ ಮೇಡಮ್. ಇವತ್ತು ಆದಿವಾಸಿ ಜನಾಂಗದ ಇವತ್ತು ವಿಶ್ವ ಜನಾಂಗದ ದಿನ ಏನಾದ್ರು
0: ಅವರಿಗೂ ಎಲ್ಲ ಸವಲತ್ತುಗಳು ಸಿಗುವಂತಾಗ್ಲಿ ಅಂತ ನಾವು ನೀವು ಆಶಿಸೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸುರೇಶ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಓಕೆ ಮೇಡಮ್, ನಮಸ್ಕಾರ.
0: ನಮಸ್ತೆ, ಆಕಾಶವಾಣಿ ವಿಜಯಪುರ.
2: ನಮಸ್ತೆ.
0: ತಮ್ಮ ಹೆಸರು?
2: ಪೂಜಾ ರಜಪೂತ್ ಅಂತ. ವಿಜಯಪುರದಿಂದ.
0: ವಿಜಯಪುರದಿಂದ
2: ಪೂಜಾ ರಜಪೂತ್ ಅಂತ.
0: ಸುಧಾ?
2: ಪೂಜಾ. ಪೂಜಾ ರಜಪೂತ್.
0: ಪೂಜಾ ರಜಪೂತ್, ಓಕೆ. ವಿಜಯಪುರದಿಂದನಾ?
2: ಹಾ ಮ್ಯಾಮ್, ವಿಜಯಪುರದಿಂದ.
0: ಏನ್ ಓದ್ತಾ ಇದ್ದೀರಾ?
2: ಹಾ ಮ್ಯಾಮ್, 10th ಕಂಪ್ಲೀಟ್ ಆಯ್ತು.
0: ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀರಿ ಈಗ?
2: ಹಾ ಮ್ಯಾಮ್, ಫಸ್ಟ್ ಪಿ ಯು ಸಿ.
0: ಸೊ ಏನಾಗ್ಬೇಕು ಅನ್ಕೊಂಡಿದ್ದೀರಿ ಪೂಜಾ ಮುಂದೆ?
2: ನಾನು ಜಸ್ಟ್ ಡಾಕ್ಟರ್ ಅಂತ ಅನ್ಕೊಂಡಿದ್ದೀನಿ.
0: ಹ್ಮ್ ಹ್ಮ್.
2: ಸೈನ್ಸ್ ಮಾಡಿದ್ದೀನಿ ಮತ್ತೆ ಕೆಸಿಪಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದ್ದೆ ಮ್ಯಾಮ್.
0: ಓಕೆ, ಆಲ್ ದಿ ಬೆಸ್ಟ್ ಪೂಜಾ ಫಾರ್ ಯುವರ್ ಫ್ಯೂಚರ್ ಲೈಫ್. ಇವತ್ತು ವಿಶ್ವ ಆದಿವಾಸಿ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ, ಅದರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಹಾಂ ಮ್ಯಾಮ್, ಮೊದಲನೇದಾಗಿ ಎಲ್ಲ ಆದಿವಾಸಿ ಜನಾಂಗಗಳಿಗೆ ನನ್ನ ಆದಿವಾಸಿ ದಿನದ ಶುಭಾಶಯಗಳು. ಮ್ಯಾಮ್, ಆದಿವಾಸಿ ದಿನ ಅಂತ ಬಂದ್ರೆ ಅವ್ರು ಮೊದ್ಲಿಗೆ ತಮ್ ಪ್ರಪಂಚ ಆಯ್ತು ತಾವಾಯ್ತು ಇಷ್ಟೇ ಇದ್ರು. ಬಟ್ ಈಗ ಹೆಂಗ್ ಜನರೇಷನ್ ಮುಂದೆ ಬರ್ತಾ ಇತ್ತು ಹಾಗೆ ಅವರು ಕೂಡ ಸಮಾಜದಲ್ಲಿ ಬರೋದಕ್ಕೆ ಟ್ರೈ ಮಾಡಿದ್ರು ಮಾಡಿ ಈಗ ಮತ್ತೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಒಬ್ರು ಆದಿವಾಸಿ ಜನಾಂಗದವ್ರೆ. ಇದು ಒಂದು ಎಕ್ಸಾಂಪಲ್ ತಗೊಂಡ್ರೆ ಅವ್ರಿಗಷ್ಟೇ ಅಲ್ಲದೆ ಎಲ್ರಿಗೂ ಕೂಡ ಪ್ರೌಡ್ ಫೀಲ್ ಆಗುತ್ತೆ ಆದಿವಾಸಿ ಜನಗಳ ಬಗ್ಗೆ. ಮತ್ತೆ ಸರ್ಕಾರ ಕೂಡ ಅವ್ರಿಗೆ ತುಂಬಾನೇ ಸೌಲಭ್ಯಗಳು ದೊರಕಿಸ್ತಿವೆ. ಇನ್ನು ಇನ್ನೂ ಹೆಚ್ಚಾಗಿ ಅವರಿಗೆ ಸೌಲಭ್ಯಗಳು ದೊರೀಲಿ ಅಂತ ಆಶಿಸ್ತೇನೆ.
0: ಓಕೆ. ಓಕೆ ಪೂಜಾ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ನಮಸ್ತೆ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ.
3: ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ.
0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ಮೇಡಮ್.
0: ನಮಸ್ತೆ.

0: ಹಲೋ ನಮಸ್ತೆ, ಆದಿವಾಸಿ ಕನ್ನಡ.
1: ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನನಗೆ.
0: ಸುರೇಶ್ ಅಂತ ಮೇಡಮ್.
1: ಸುರೇಶ್ ಅವ್ರಿಗೆ ಹಂಜಗಿ ಗ್ರಾಮದಿಂದನಾ?
0: ಇಲ್ಲ ಮೇಡಮ್, ನಾವು ಅಥಣಿಯಿಂದ ಮೇಡಮ್ ಮಾತಾಡ್ತೀವಿ.
1: ಅಥಣಿಯಿಂದ? ಓಕೆ, ಮಾತಾಡಿ.
0: ಇಲ್ಲ ಮೇಡಮ್.
1: ಹಲೋ
2: ಹಲೋ ಹಲೋ,
1: ನಂದ್ವನಿ ನನಗೆ ಕೇಳಿಸ್ತಾ ಇದೆ ಸುರೇಶ್ ಅವರೇ. ರೇಡಿಯೋ ಧ್ವನಿಯನ್ನ ಮ್ಯೂಟ್ ಮಾಡ್ಬಿಡಿ.
0: ಹಲೋ ಕೇಳಿಸ್ತಾ ಇದೆ ಮೇಡಮ್?
1: ಮಾತಾಡಿ ಮಾತಾಡಿ.
0: ಹಲೋ ಮೇಡಮ್.
1: ಹಾ ಮಾತಾಡಿ.
0: ಸ್ವಲ್ಪ ಆದಿವಾಸಿ ಬಗ್ಗೆ ತಮ್ಮ ಬಗ್ಗೆ ತಾವೇ ಹೇಳ್ಬೇಕು ಮೇಡಮ್.
1: ಇಷ್ಟ ತನಕ ಹೇಳಿದೆ ನಾನು, ಈಗ ನೀವು ಮಾತಾಡ್ಬೇಕು.
0: ಇಲ್ಲ ಮೇಡಮ್, ತಮ್ಮ ಬಗ್ಗೆ ತಾವೇ ಹೇಳೋದು ಕೇಳ್ಬೇಕಂತ ಹಚ್ಚಿದ್ದು ಮೇಡಮ್. ನಾವು
1: ನಾನ್ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮ ನಿಮಗೋಸ್ಕರ ಇರೋದು, ನನಗೋಸ್ಕರ ಅಲ್ಲ. ಹಲೋ, ನಿಮಗೇನ್ ಗೊತ್ತಿದೆ ಅದನ್ನ ಮಾತಾಡಿ.
0: ಇಲ್ಲ ಮೇಡಮ್, ಇವಾಗ
1: ಈ ಭಾಗದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಕಾಡೆಲ್ಲ.
0: ಹೌದು
1: ಹೌದು, ನಾನು ಈಗಾಗಲೇ ಹೇಳಿದ್ದೀನಿ ಸುರೇಶ್ ಅವರೇ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ, ಧನ್ಯವಾದ.
0: ಓಕೆ.

ಇದುವರೆಗೆ ಹುಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಆಲಿಸ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥವರು ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿಯವರು, ಬಂಥನಾಳದಿಂದ ಬಸವರಾಜ್ ಅವರು, ಹಾಗೆಯೇ ಸುಧೀಂದ್ರ ರಾಘವೇಂದ್ರ ಜಗತಿಯವರು ವಿಜಯಪುರದಿಂದ ಕರೆ ಮಾಡಿದರು, ಹಾಗೆಯೇ ರೋಹನ್ ಅವರು, ಅಪ್ಪು ಕುಲಕರ್ಣಿಯವರು ಸವಣಿಹಳ್ಳಿಯಿಂದ ಕರೆ ಮಾಡಿದರು, ತಾಜ್ಪುರದಿಂದ ಶಿವಶರಣ ಸೌದಿಯವರು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತನಾಡಿದರು, ಹಾಗೆಯೇ ಸುರಗಿಹಳ್ಳಿಯಿಂದ ಬಸವರಾಜ್ ಅವರು, ವಿಜಯಪುರದಿಂದ ಹಂಪಣ್ಣ ಮಸುತಿಯವರು, ಹಾಗೆಯೇ ಪ್ರಮೋದ್ ಕುಲಕರ್ಣಿಯವರು ಕೂಡ ಕರೆ ಮಾಡಿದರು, ಸಿಂಧಗಿಯಿಂದ ಶ್ರೀಶೈಲ್ ಭಸ್ಮ ಅವರು, ಬೀಳಿಗಿಯಿಂದ ವಿಠಲ್ ಅವರು, ಹಂಜಗಿ ಗ್ರಾಮದಿಂದ ಸುರೇಶ್ ಅವರು, ಹಾಗೆಯೇ ವಿಜಯಪುರದಿಂದ ಪೂಜಾ ಅವರು ಕರೆ ಮಾಡಿದರು, ಕೊನೆಯದಾಗಿ ಅಥಣಿಯಿಂದ ಸುರೇಶ್ ಅವರು ಕರೆ ಮಾಡಿ ಮಾತನಾಡಿದರು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ನಾನು ನಿಮ್ಮ ಜೊತೆ ಮಾತನಾಡಿದ್ದೆ ಸಂತೋಷಿ ಶಶಿಧರ್ ಕುಸೂರ್. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಗುಂಡು ಕರಾಂಡೆಯವರು, ಹಾಗೆ ಶ್ರೀಶೈಲ್ ಚಿಂತಾಮಣಿಯವರು. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಈಗ ಕೇಳಿ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನಪದ ನಾಟಕವನ್ನು ಆಲಿಸಲಿದ್ದೀರಿ. 7:45 ಕನ್ನಡದಲ್ಲಿ ಭಾಷಣ, ಬಸವಣ್ಣನವರ ವಚನ ಮತ್ತು ಹರಿಹರನ ರಗಳೆಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ. ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರಾಜಶೇಖರ್ ಜಮದಂಡಿ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. ಇನ್ನು ಈ ರಾತ್ರಿ 8:00 ಯುವವಾಣಿ, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಭಾವಗೀತೆಗಳನ್ನು ಕೇಳಲಿದ್ದೀರಿ. 9:30 ರಾಷ್ಟ್ರೀಯ ರೂಪಕ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸಾತ್ವಿಕ ಮೋಹನ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಲಿಸಲಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ.

ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಉಮೇಶ್ ಹೊಸಳ್ಳಿ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ, 6:35 ರೈತರಿಗೆ ಸಲಹೆ, 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಲಿದ್ದೀರಿ.

0: ಇನ್ನು ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರವನ್ನು ಕೇಳಲಿದ್ದೀರಿ. ತದನಂತರದಲ್ಲಿ ವಿಶೇಷ ಮಿಶ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 9:30 ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಸಂಚಿಕೆಯಲ್ಲಿ ಮೈಸೂರಿನ ಯೋಗ ಪರಂಪರೆಗೆ ಮೈಸೂರು ರಾಜವಂಶಸ್ಥರ ಕೊಡುಗೆ ಹಾಗೂ ಸ್ವಾಸ್ಥ್ಯ ಮೈಸೂರು, ಈ ಕುರಿತು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಎನ್ ಕೇಶವಮೂರ್ತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, 2:30 ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಸಾಯಂಕಾಲದ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಕೇಳಲಿದ್ದೀರಿ. 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ ಜೊತೆಗೆ ನೀತಿ ಕಥೆಯನ್ನ ಆಲಿಸಲಿದ್ದೀರಿ. 6:30 ಜಿಲ್ಲಾ ವಾರ್ತಾ ಪತ್ರ, 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದ ರೈತರಾದ ಬಾಪುರಾಯ್ ಮಲ್ಲಪ್ಪ ದೇವನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಶಿದರಾಯ್ ಎನ್ ಸಾಳುಂಕೆ. ತದನಂತರದಲ್ಲಿ ಜಾನಪದ ಸಂಗೀತವನ್ನ ಕೇಳಲಿದ್ದೀರಿ. ಇನ್ನು ನಾಳೆ ರಾತ್ರಿ 7:45 ಚಿತ್ರಗೀತೆಗಳು, 8:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮ ಕೇಳಿಬರುವುದು. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani, the news read by Nishit Kumar. The Har Ghar Tiranga campaign is being celebrated nationwide to foster a sense of patriotism among citizens, strengthen national unity, and promote India's cultural heritage. Har

0: ಏ ತಮ್ಮ, ಅಲ್ಲಿ ಫೋನ್ ಬಂದದ್ ನೋಡಪ್ಪ, ಒಂದ್ ತಂದು ಕೊಡು.
1: ನಾ ಬರೇ ಆಗ್ತೇನೆ, ಕನ್ಸಾರ ನಿನಗ ಬರ್ಕೊಳತ್ತಿಂದಾನ.
0: ಏ ಬರದ್ರೆ ಏನಾಯ್ತು ಹೋಗು, ಅದ್ರಾಗ ಅದ ಚಾರ್ಜ್ ಒಂದ್ ಆಗೈತಿ, ಆಗ ಹಚ್ಚಿ ಒಂದ್ ತಂದು ಕೊಡಲ್ಲ, ಯಾವ್ದು ಪುಣ್ಯ ಬರ್ತೈತಿ ಅಪ್ಪ, ಅದ್ ತಂದು ಕೊಡು ತಮ್ಮ. ಹಿಂಗ್ಯಾಕ್ ಮಾಡ್ತಿ?
1: ವಲ್ಯವಾ ವಲ್ಯ, ನನ್ ಹೋಮ್ವರ್ಕ್ ಬಾಳ ಅದ, ನಮ್ ಟೀಚರ್ ಬಡಿತಾರ, ನೀನ ನೋಡುವ, ನೋಡ್ ಹೋ ನೀನ.
0: ಈಗಿನ ಹುಡುಗರು ಒಂದ್ ಮಾತು ಕೇಳಂಗಿಲ್ಲ, ಅವ್ಳು ಹೇಳಿದ್ರ ನಾನ ಹೋಗ್ತೀನಿ ಅಂದ್ರಪ್ಪ. ಹಂಗಂದ್ ತರ್ತೀನಿ. ಅದ್ನಿಂದ್ರ ಚಾರ್ಜ್ ಒಂದ್ ಖಾಲಿ ಆಗೈತ, ಚಾರ್ಜ್ ತೆಗೀರಾರನೇ ಮಾತಾಡ್ತೀನಿ ಅಂದ್ರಪ್ಪ. ಮತ್ ನೀ ಅಂತ ಎತ್ ಕೊಡ್ಲಿಲ್ಲ.
1: ಏನಾಯ್ತು ಬೇ, ಯಾಕೆ ಬೇ, ಏನಾಯ್ತು ಬೇ, ಯವ ಯವ ಯಾಕೆ ಬೇ, ಏನಾಯ್ತು ಬೇ,
0: ಯಾ ತಮ್ಮ, ಹಿಂಗ್ಯಾಕಾಯ್ತು?

0: ಅಯ್ಯಪ್ಪ, ಅದು ಮೊಬೈಲ ಚಾರ್ಜ್ ಎತ್ತಾಕ ಹೋಗಿ ಡಬ್ ಬಂದಂಗ ಕಿವಿ ಸಕ್ಕಿರೋಲ್ದ ತಮ್ಮ ನೀ ಏನ್ ಮಾತಾಡಕತ್ತಿ? ನಾನು ಒಂದ್ ತರ ಆಗ್ಬಿಡುತ್ ನೋಡಪ್ಪ.
1: ನಿಂದ್ರಕ್ಕ ಅವಾಗ ಏನಾಗೈತಿ ಬಾರ ಅವ್ವ, ಈ ಕಿವಿ ಹಿಡಿಗೆ ಏನ ಕಿವಿ ರಕ್ತ ಬರತ್ತದ, ಕಿವಿ ಏನಾದ ಮೊಬೈಲ್ ಹಿಡಿದತ್ತ, ಕಿವಿ ಡಬ್ ಬಂದ್ ಕೇರಂದ ರಕ್ತ ಬರತ್ತತಿ, ದವಾಖಾನೆ ಪಟ್ನ ಹೋಗುತ್ತ, ಆಂಬುಲೆನ್ಸ್ ಕರ್ ಫೋನ್ ಮಾಡ್ಯಾಕ?
2: ಅಯ್ಯೋ ಅವ್ವ, ಏನಾಯ್ತ ಅಪ್ಪ ಈ ತರ ಏನಾಯ್ತ? ಅದು ಕರಿ, ಅದೇನ್ ಲಘು ಲಘು ಬರ್ತೈತಿಲ್ಲ, ಅದು ಏನ್ ಗಾಡಿ ಆಂಬುಲೆನ್ಸ್ ಅಂತಾರಲ್ಲ ಅದಕ್ಕ, ಅದನ್ನ ಕರ್ಸಯ್ಯಪ್ಪ ಪಟಪಟ.
1: ಹುಷಾರದಲ್ಲಿ ಕಿವಿ ಒತ್ತಡಿ ಅಳ್ಳಿ ಹಾಕ್ರಿ, ಕಿವಿಯಾಗ ಅಳ್ಳಿ ತುರುಕ್ರಿ, ಹುಷಾರದಲ್ಲಿ ಅವ ಅಳ್ಳಿ ಹಿಡ್ಕೋ ಅಟ್ಟೆಯವರು.
0: ಏನ್ ಮಾಡಿದ್ರು ಕೇಳವಲ್ದಪ್ಪ, ನನಗ ಕಿವಿನೇ ಹೋಯ್ಬಿಡ್ತು ಒಂಥರ ಜುಮ್ ಅಂದಂಗ.
1: ಇಲ್ವೇ, ನೀರ್ ಕುಡ್ತೇನು, ನೀರ್ ಕುಡ್ತೇನು.
0: ಬೇಡಪ್ಪ, ಏನು ಬೇಡ, ನಂಗೆ ಆರಾಮಾದ್ರೆ ಸಾಕತ್ತಮ್ಮ. ನನ್ನ ಮದು ದಾಖಲೆ ಕರ್ಕೊಂಡವ್ರೆಪ್ಪ, ಕಿವಿನೇ ಕೇಳವಲ್ದಾಗಿತ್ತು ತಮ್ಮ.
1: ನೀರ್ ತುಂಬಾಕ ನೀರ
0: ಏ ಮಾಡಾಕತ್ತಿರಪ್ಪ, ಅವ ನೀರ್ ತಗೊಂಡ್ ಬರೋಪ್ಪ, ನಂಗೆ ಕಿವಿನೇ ಕೇಳಲ್ದು ತಮ್ಮ, ಹಿಂಗ್ಯಾಕ್ ಮಾಡಾತ್ತಿರಪ್ಪ.
1: ಬತ್ ಆಂಬುಲೆನ್ಸ್ ಬತ್ತಿರಿ. ಹಾಕ್ರಿ ಗಾಡಿ, ಹಾಕ್ರಿ
2: ಪಟ್ಟೆ ತಗೊಂಡ್ರಿ ಅವ್ವ, ನಮ್ಮ ಹೋಗಿ ತಗೊಂಡ್ರಿ ಪಟ್ಟೆ. ಡಾಕ್ಟರ್ ಸಾಹೇಬ್ರ ಏನ್ ಮಾಡಿತ್ತೀರಿ?
1: ಏನಾಯ್ತು, ಯಾಕೆ ಈ ಕಡೆ ಬಂದಿರ್ಲಿ ಎಲ್ಲರೂ? ಚೋರ್ನ ಬರತ್ತಿರ್ಲಿ ಯಾಕ? ಯಾಕ ಅವ್ರಿಗಿರಿ
2: ಡಾಕ್ಟರ್ ಸಾಹೇಬ್ರೆ? ಅಪ್ಪ ಅಪ್ಪ ಅಪ್ಪ, ನಮ್ಮ ಅವಾಗ ಕಿವಿ ಒಳಗ ಏನೋ ಡಬ್ ಬಂದೈತಿ, ಕಿವಿನ ಕೆಡ್ಸೋಲ್ತ ನೋಡ್ರಿ ಅಪ್ಪ, ಒಂದ್ ಸ್ವಲ್ಪ ಏನಾಗಿತ್ತು ನೋಡ್ರಿ.
1: ಅಲ್ಲ, ರಕ್ತ ಬಂದಿದೆಯಲ್ಲ ಮೊಬೈಲ್ ಇಂದ ಆಗಿದ್ದಾನೆ. ಅದು ಮೊಬೈಲ್ ಎಲ್ಲಿ ಇಟ್ಟಿದ್ರಿ? ಏನ್ ಆಟೋಮೆಟಿಕ್ ಬ್ಲಾಸ್ಟ್ ಆಯ್ತು ಅಥವಾ ಏನ್ ಮಾಡಿದ್ರಿ?
2: ಅದೇನೋ ಅಪ್ಪ, ಫೋನ್ ಮಾಡ್ಬೇಕಂತ ಹೇಳಿ ಚಾರ್ಜ್ ಹಿಡ್ಕೊಂಡನ ಮಾತಾಡಕಂತ ಹೇಳಿ ಚಾರ್ಜ್ ಇಲ್ಲತ್ತ, ಇಟ್ಟು ಎಲ್ಲಾ ಕತ್ತಿ ಆಗಿತ್ತು ನೋಡಪ್ಪ.
1: ಹೋ, ಇಲ್ಲೇ ತಪ್ಪೊಂದು, ಮೊಬೈಲ್ ನ ಚಾರ್ಜ್ ಮಾಡುವಾಗ ಕಿವಿ ಹಿಡ್ಕೊಂಡು ಮಾತನಾಡಬಾರದು. ಅದು ಎಲೆಕ್ಟ್ರಿಕಲ್ ವೇಜ್ ಅಲ್ಲಿ ಹೋಗ್ತಾ ಇರ್ತಾವ, ಅವು ಬ್ಲಾಸ್ಟ್ ಆಗಿರ್ತಾವ. ಅದರಿಂದ ನಿಮ್ಮ ತಾಯಿಯವರ ಕಿವಿ ಪರದೆ ಹರಿದು ಹೋಗಿದೆ, ಅದಕ್ಕೆ ಆಪರೇಷನ್ ಮಾಡಬೇಕಾಗ್ತದ. ಒಂದಿಷ್ಟು ವೇಟ್ ಮಾಡಿ, ಅಮೌಂಟ್ ಇದ್ರೆ ಕೌಂಟರ್ ಅಮೌಂಟ್ ಕಟ್ಟಿ ಬನ್ನಿ.
2: ಅದೇನ್ ಮಾಡ್ತೀರಿ ಮಾಡ್ರಪ್ಪ, ಅದೇನ್ ರೊಕ್ಕ ತಗೋತೀರಿ ತಗೋರಿ, ಕಟ್ತೀವಪ್ಪ, ಏನ್ ಮಾಡ್ತೀರಿ? ಜಲ್ದಿ ನಮ್ಮ ಅವಾಗ ಸರಿ ಮಾಡಿ ಕಳಿಸ್ರಿಪ್ಪ, ನಿಮ್ ಕೈ ಮುಗಿತಿ ನೋಡ್ರಿ.
1: ಆಯ್ತು, ಗಾಬರಿ ಆಗಬೇಡಿ, ಆರಾಮ್ ಕೂತ್ಕೊಳ್ರಿ, ನೋಡ್ತೀವಿ ಏನಾಗದ. ಸ್ನೇಹಿತರೆ, ಮೊಬೈಲ್ ಚಾರ್ಜ್ ಹಾಕಿ ಮಾತನಾಡಬೇಡಿ, ಮಾತನಾಡಿದರೆ ಅವಘಡಗಳು ಸಂಭವಿಸುವಂತಹ ಸಂದರ್ಭಗಳಿರ್ತವೆ. ಆ ಸಂದರ್ಭಗಳಿಂದ ತಾವು ತಪ್ಪಿಸಿಕೊಳ್ಳಲು ಮೊಬೈಲ್ ಅನ್ನು ಚಾರ್ಜರ್ ದಿಂದ ತೆಗೆದು ತದನಂತರ 2 ನಿಮಿಷ ಬಿಟ್ಟ ನಂತರ ಮಾತನಾಡಿದರೆ ಏನು ಪ್ರಾಬ್ಲಮ್ ಆಗುವುದಿಲ್ಲ.
3: ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
4: ನಿರೂಪಣೆ ಗಂಗಾಧರ್ ಅಗಸರ್, ಇವರೊಂದಿಗೆ ಭಾಗವಹಿಸಿದವರು ಶ್ರೀಮತಿ ಎಎಂ ಕಸ್ತೂರಿ ಹಾಗೂ ಕುಮಾರಿ ಎಸ್ಆರ್ ಮಂಗಳೂರು.
3: ಈಗ ಕೇಳಿ ಒಂದು ನೀತಿ ಕಥೆ.

ಆತ್ಮೀಯ ಕೇಳುಗರಿಗೆಲ್ಲ ನೀತಿ ಕಥೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ತುಂಬಾ ಕೇಳಲ್ಪಟ್ಟಿರುವಂತಹ ಕಥೆ ಇದು. ಒಂದು ದೊಡ್ಡದಾದ ಮನೆ, ಆ ಮನೆಯ ಮುಂಭಾಗದಲ್ಲಿ ಸಾಕಷ್ಟು ವಿಶಾಲವಾದ ಸ್ಥಳಾವಕಾಶ ಇತ್ತು. ಮನೆಯ ಮುಂದೆ ವಯಸ್ಸಾದ ತಂದೆ ಹಾಗೂ ಮಗ ಕುಳಿತಿದ್ರು. ತಂದೆ ತುಂಬಾ ದಿನಗಳ ಹಿಂದೆನೆ ನಿವೃತ್ತರಾಗಿದ್ರು. ಮಗ ದೊಡ್ಡದಾದ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಕೈ ತುಂಬಾ ಸಂಬಳ, ದೊಡ್ಡದಾದಂತಹ ಮನೆ, ಮನೆಗೆ ತಕ್ಕಂಗೆ ನೌಕರರು ಹಾಗೆ ಮುಂತಾದ ಸೌಲಭ್ಯಗಳಿಂದ ಮನೆ ತುಂಬಿತ್ತು. ಹೀಗೆ ಅಪ್ಪ ಮಗ ಕುಳಿತಿರಬೇಕಾದ್ರೆ ಮನೆಯ ಎದುರುಗಡೆ ಇರೋ ಗಿಡದ ಮೇಲೆ ಬಂದು ಒಂದು ಕಾಗೆ ಕುಳಿತುಕೊಳ್ತು. ಆಗ ಆ ಅಪ್ಪ ಮಗನಿಗೆ ಹಿಂಗ್ ಕೇಳ್ದ, ಅದೇನು ಮಗ ಸರಿಯಾಗಿ ಕಾಣಿಸ್ಲಿಲ್ಲ? ಪತ್ರಿಕೆಯನ್ನ ಓದ್ತಾ ಇದ್ದ ಮಗ ಅಪ್ಪ ಅದು ಕಾಗೆ ಅಂತ ಹೇಳ್ದ. ಪಾಪ ವಯಸ್ಸಾದ ಅಪ್ಪನಿಗೆ ಅದು ಸರಿಯಾಗಿ ಕೇಳಿಸ್ಲಿಲ್ಲ. ಆ ಅಪ್ಪ ಮತ್ತೆ ಅದೇ ಪ್ರಶ್ನೆಯನ್ನ ಕೇಳ್ದ ಮಗನಿಗೆ. ಮತ್ತೆ ಮಗ ಕಾಗೆ ಕುಳಿತಿದೆ ಅಪ್ಪ ಅಂತ ಹೇಳ್ದ. ಆದ್ರೆ ತಂದೆ ಮತ್ತದೇ ಕೇಳಿದ್ರು. ಆಗ ಮಗನ ಸಹನೆಯ ಕಟ್ಟೆ ಬಹುಬೇಗನೆ ಒಡೆದೋಗ್ಬಿಡ್ತು. ಕಾಗೆ ಅಂತ ಹೇಳದ್ನಲ್ಲಪ್ಪ ಅಂತ ಗಟ್ಟಿ ದನಿಯಲ್ಲಿ ಹೇಳ್ದ. ಮತ್ತೆ ಅಪ್ಪ ಏನು ಶಬ್ದ ಆದಂತಾಯ್ತಪ್ಪ, ಏನು ಅಂತ ಕೇಳ್ದೆ ಅಷ್ಟೇ ಅಂತ ಹೇಳ್ದಾಗ ಮಗನಿಗೆ ಎಲ್ಲಿಲ್ಲದ ಕೋಪ ಬಂತು. ಎದ್ ನಿಂತ್ಕೊಂಡು ಗಟ್ಟಿಯಾಗಿ ಕಾಗೆ ಬಂದ್ ಕುಳಿತಿದೆ ಅಂತ ಹೇಳದ್ನಲ್ಲ, ಮೂರ್ ಬಾರಿ ಹೇಳ್ದೆ, ಅಷ್ಟು ಕೇಳಿಸ್ಲಿಲ್ವಾ, ಇನ್ನೆಷ್ಟ್ ಬಾರಿ ಹೇಳ್ಬೇಕು ಅಂತ ಜೋರಾಗಿ ಕಿರ್ಚಿ ಅಪ್ಪನಿಂದ ಸ್ವಲ್ಪ ದೂರ ಹೋಗಿ ಕುಳಿತುಕೊಂಡ. ಆಗ ಮಗನೊಂದಿಗೆ ಮರು ಮಾತನಾಡದೆ ಭಾರವಾದ ಮನಸ್ಸಿನಿಂದ ಎದ್ದು ನಿಧಾನವಾಗಿ ಮನೆಯೊಳಗೆ ಹೋದ. ಸ್ವಲ್ಪ ಸಮಯದ ನಂತರ ಮತ್ತೆ ಹೊರಗಡೆ ಬಂದ. ಆಗ ಆ ಅಪ್ಪನ ಕೈಯಲ್ಲಿ ಒಂದು ಹಳೆಯದಾದ ಡೈರಿ ಇತ್ತು. ಮಗು, ನಾನು ಇದು ತುಂಬಾ ವರ್ಷಗಳ ಹಿಂದೆ ಬರೆದಿರುವಂತಹ ಡೈರಿ, ದಯವಿಟ್ಟು ಈ ಪುಟವನ್ನ ಓದ್ತೀಯಾ ಅಂತ ಅಪ್ಪ ಕೇಳ್ದ. ಏನೋ ಅಪ್ಪ ತೋರಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಒಲ್ಲ

ಓದ ಮನಸ್ಸಿದ್ರು ಓದ್ಲಿಕ್ಕೆ ಒಪ್ಕೊಂಡ ಮಗ. ಮಗ ಮನಸ್ಸಿನಲ್ಲಿನೇ ಓದ್ದ. ಆ ಪುಟದಲ್ಲಿ ಹಿಂಗ್ ಬರೆದಿತ್ತು, ಇವತ್ ನಾನು ಈಗ ತಾನೇ ಮಾತನಾಡ್ಲಿಕ್ಕೆ ಕಲ್ತಿರೋ ನನ್ನ ಮುದ್ದಾದ ಪುಟ್ಟದಾದ ಮಗನೊಂದಿಗೆ ಕುಳಿತಿದ್ದೆ. ಹೀಗೆ ಕುಳಿತಿರ್ಬೇಕಾದ್ರೆ ಅಲ್ಲಿಗೊಂದು ಕಾಗೆ ಬಂತು. ಆಗ ಮಗ ಅದೇನಪ್ಪ ಅಂತ ಕೇಳ್ದ. ನಾನು ಅದು ಕಾಗೆ ಅಂತ ಉತ್ತರ ಕೊಟ್ಟೆ. ಅವನು ಮತ್ತೆ ಕಾಗೆ ಅಂತಂದ್ರೇನು ಅಂತ ಕೇಳ್ದ. ಅದಕ್ಕೆ ನಾನು ಅದೊಂದ್ ತರಹದ ಪಕ್ಷಿ ಅಂತ ಹೇಳಿದೆ. ಅದು ಯಾಕೆ ಕಪ್ಪಾಗಿದೆ ಅಪ್ಪ ಅಂತ ಕೇಳ್ದ ಮಗ. ಅದಕ್ಕೆ ನಾನು ಕಾಗೆಗಳು ಕಪ್ಪಾಗಿನೇ ಇರ್ತವೆ ಅಂತ ಹೇಳಿದೆ. ಕಾಗೆ ಯಾವಾಗ್ಲೂ ಕಾ ಕಾ ಯಾಕಂತ ಇರ್ತದೆ ಅಪ್ಪ ಅಂತೇಳಿ ಮತ್ತೆ ಪ್ರಶ್ನೆ ಮಾಡ್ದ ಮಗ. ಮತ್ತೆ ಅದಕ್ಕೆ ನಾನು ಹೌದು, ಅದು ಯಾವಾಗ್ಲೂ ಕಾ ಕಾ ಅಂತ ಹೇಳಿನೇ ಕೂಗ್ತದೆ ಅಂತ ಉತ್ತರಿಸಿದೆ. ಆದ್ರೆ ಮತ್ತೆ ಮಗು ಪ್ರಶ್ನೆ ಮಾಡ್ತು, ಕಾಗೆಯ ಕೊಕ್ಕು ಅಷ್ಟೊಂದು ಉದ್ದ ಯಾಕೆ? ಅವನು ಮತ್ತೆ ಕೇಳ್ದ. ನಾನು ಕಾಗೆ ಮಾಂಸಾಹಾರಿ ಆಗಿರೋದ್ರಿಂದ ಆಹಾರವನ್ನ ಕುಕ್ಕಿ ತಿನ್ನಲು ಗಟ್ಟಿಯಾದ ಕೊಕ್ಕು ಬೇಕು ಮಗು ಅಂತ ತಿಳಿಸ್ ಹೇಳ್ದೆ. ಹೀಗೆ ಮಗ ಸುಮಾರು ಪ್ರಶ್ನೆಗಳನ್ನ ಕೇಳ್ದ. ಅದಕ್ಕೆ ನಾನು ಹೆಮ್ಮೆಯಿಂದ, ನನ್ ಮಗ ಎಷ್ಟೊಂದು ಬುದ್ಧಿವಂತ, ಅವನು ಮುಂದೆ ತುಂಬಾ ಜಾಣನಾಗಿ ಒಬ್ಬ ದೊಡ್ಡ ಮನುಷ್ಯನಾಗ್ತಾನೆ ಅನ್ನೋ ಖುಷಿಯಲ್ಲಿ ಮಗ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಯಾವುದೇ ಬೇಸರ ಇಲ್ಲದೆ ಉತ್ತರಗಳನ್ನ ನೀಡಿದೆ ಅಂತ ಬರೆದಿತ್ತು. ಹೀಗೆ ತಂದೆ ಬರೆದ ಈ ಪದಗಳನ್ನ ಓದ್ತಾ ಇದ್ದ ಮಗನಿಗೆ ಕಣ್ಣಾಲಿಗಳು ತುಂಬಿಕೊಂಡು ಬಂತು. ಅಪ್ಪನಿಗೆ ಇವತ್ತು ಪ್ರಶ್ನೆ ಮಾಡಿದಾಗ ಗಟ್ಟಿಯಾಗಿ ಉತ್ತರಿಸಿದ ಕಾರಣಕ್ಕಾಗಿ ಮನಸ್ಸಿನಲ್ಲಿ ತುಂಬಾ ಬೇಸರ ಪಟ್ಕೊಂಡು ತಂದೆಯ ಹತ್ರಕ್ಕೆ ಬಂದು ತುಂಬಾ ವಯಸ್ಸಾಗಿರೋ ತಂದೆಯ ತೊಡೆಯ ಮೇಲೆ ತಲೆ ನೀಟ್ಟು ತನ್ನ ಬಾಲ್ಯದ ಕ್ಷಣಗಳಲ್ಲಿ ಕೆಲ ಕಾಲ ಕಳೆದು ಹೋದ. ಬಿಕ್ಕಿ ಬಿಕ್ಕಿ ಅತ್ತು ಮನಸ್ಸನ್ನ ಹಗುರ ಮಾಡಿಕೊಂಡ. ಹೀಗೆ ಕಣ್ಣು ಕಿವಿ ಮಂಕಾಗಿರೋ ತಂದೆ ತಾಯಿಗಳು ಅಜ್ಜ ಅಜ್ಜಿ ನಮ್ಮನಿನಲ್ಲೂ ಕೂಡ ಇದೇ ಇರ್ತಾರೆ. ವಯಸ್ಸಾದ ಮೇಲೆ ದೇಹಕ್ಕೆ ಬಂದು ಒದಗೋ ವೃದ್ಧಾಪ್ಯವು ಎಲ್ಲರ ಜೀವನದಲ್ಲೂ ಕೂಡ ಇದ್ದೇ ಇರ್ತದೆ. ಅಷ್ಟೇ ಏಕೆ, ಹೀಗೆ ಎಲ್ಲಾ ವೃದ್ಧರೊಂದಿಗೂ ನಾವು ಸ್ವಲ್ಪ ಸಹನೆಯಿಂದ ವರ್ತಿಸಬೇಕಾಗ್ತದೆ. ನಾವು ಸ್ವಲ್ಪ ಅವ್ರ ಹೇಳೋ ಮಾತುಗಳನ್ನ ಕೇಳೋ ಪ್ರಶ್ನೆಗಳಿಗೆ ನಿಧಾನವಾಗಿ ಉತ್ತರ ಕೊಡಬೇಕಾಗ್ತದೆ. ಹೀಗೆ ಹುಟ್ಟಿದ ಮನುಷ್ಯನಿಗೆ ವೃದ್ಧಾಪ್ಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮುಂದೊಂದಿನ ನಾವು ಕೂಡ ವೃದ್ಧರಾಗೋರೆ ಅಲ್ವೇ? ಹಂಡೆಲೆ ಉದುರುವಾಗ ಹಸಿರೆಲೆ ನಗ್ತಾ ಇತ್ತು ಅನ್ನೋ ಮಾತುಗಳು ಕೆಲವೊಂದ್ಸಾರಿ ನಮ್ಮ ಮನನೊಂದ ವೃದ್ಧ ಹೃದಯಗಳು ಆಡ್ತಾನೆ ಇರ್ತವೆ. ಅದಕ್ಕೆಲ್ಲ ನಾವು ಆಸ್ಪದ ಮಾಡಿ ಕೊಡ್ಲೇಬಾರ್ದು. ಹಸಿರೆಲೆ ಇದ್ದವರು ನಾವು ಕೂಡ ಒಂದಿನ ಇಲ್ಲ ಒಂದಿನ ಹಣ್ಣೆಲೆ ಆಗಿಯೇ ಆಗ್ತೀವಿ. ಅದಕ್ಕಾಗಿ ನಾವು ನಮ್ಮ ಹಿರಿಯರೊಂದಿಗೆ, ನಮ್ಮ ವೃದ್ಧ ತಂದೆ ತಾಯಿ ಅಜ್ಜ ಅಜ್ಜಿಯರೊಂದಿಗೆ ಅವರು ಇರುವಷ್ಟು ಕಾಲ ನಮ್ಮೊಂದಿಗೆ ಸುಖವಾಗಿ, ನಮ್ಮಿಂದ ಯಾವುದೇ ಬೇಸರದ ಮಾತುಗಳನ್ನ ಕೇಳದೆ, ಕುಟುಂಬದ ನಮ್ಮ ಹಿರಿಯ ಬೇರುಗಳು ತಮ್ಮ ಸಂಧ್ಯಾ ಕಾಲವನ್ನ ಸಂತೋಷದಿಂದ ಕಳೀಬೇಕು ಅನ್ನೋದು ಈ ಕಥೆಯ ಆಶಯ. ನಮಸ್ಕಾರ.

0: ನೀತಿಕಥೆಯನ್ನ ನಮ್ಮೊಂದಿಗೆ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಮುದಿತಾ ವೇತಾಲಃ. ಆದೌ ಮುಖ್ಯ ವಾರ್ತಾಃ. ನಾಗರಿಕೇಷು ದೇಶಭಕ್ತಿ ಭಾವನಾಂ ವರ್ಧಯಿತುಂ ರಾಷ್ಟ್ರೈಕ್ಯಂ ಸುದೃಢಂ ಕರ್ತುಂ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಪ್ರೋತ್ಸಾಹಯಿತುಂ ಚ ಹರ ಘರ ತಿರಂಗ ಇತಿ ಅಭಿಯಾನಂ ಸಂಪೂರ್ಣ ದೇಶೆ ಆಚರ್ಯತೆ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹಃ ಅವದತ್ ಯತ್ ಔಪನಿವೇಶಿಕ ಕಾಲಸ್ಯ ನಿಯಮಾನ್ ನಿರಸ್ಯ ಮೋದಿ ಸರ್ವಕಾರೇಣ ಆನೀತಾಃ ತ್ರಯಃ ನೂತನಾಃ ಆಪರಾಧಿಕ ವಿಧಯಃ ಮುಖ್ಯತಃ ತ್ರಿಷು ಸ್ತಂಭೇಷು ಪ್ರೌದ್ಯೋಗಿಕ್ಯಾಂ ಸಮಯ ಸೀಮಾಯಾಂ ವಿಶ್ವಾಸಸ್ಯ ಚ ಉಪರಿ ಆಧಾರಿತಾಃ ಸಂತಿ. ಕೇಂದ್ರೀಯ ಅನ್ವೇಷಣ ಅಭಿಕರಣೇನ ಕೇರಳ ರಾಜ್ಯಸ್ಯ ಮಲಪ್ಪುರಂ ಜನಪದೇ ಅವೈಧ ವಿಸ್ಫೋಟಕ ರಾಶಿ ಗ್ರಹಣ ಪ್ರಕರಣೆ ಅಪರಃ ಆರೋಪಿ ನಿಗಡಿತಃ. ಅಪಿ ಚ ಭಾರತೀಯ ಬೈಡ್ಮಿಂಟನ್ ಕ್ರೀಡಿಕಾ ಅಶ್ಮಿತಾ ಚಾಲಿಹ ಕೊರಿಯಾ ಮಾಸ್ಟರ್ಸ್ ವಿಂಶತಿ ಷಡ್ವಿಂಶತಿ ಸ್ಪರ್ಧಾಯಾಂ ವಿಜಯಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ನಾಗರಿಕೇಷು ದೇಶಭಕ್ತಿ ಭಾವನಾಂ ವರ್ಧಯಿತುಂ ರಾಷ್ಟ್ರೀಯೈಕ್ಯಂ ಸುದೃಢಂ ಕರ್ತುಂ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಪ್ರೋತ್ಸಾಹಯಿತುಂ ಚ ಹರ್ ಘರ್ ತಿರಂಗ ಇತಿ ಅಭಿಯಾನಂ ಸಂಪೂರ್ಣ ದೇಶೆ ಆಚರ್ಯತೆ.

0: ಆಕಾಶವಾಣಿ ವಿಜಯಪುರ, ಸಮಯ 6:30. ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
3: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಏ ಮೊಸಡಿ ಏನ್ ನೋಡ್ತಿ, ಅವ ಚುಲೋತ್ನಾಗ ಸಾಲಿ ಕಲ್ತು ದೊಡ್ಡ ಸಾಹೇಬ್ ಹಾಕಾನ, ಅವನ್ ಟಿಫಿನ್ ಡಬ್ಬಿ ಮ್ಯಾಗ ನಿಂದಿ ಹಾಕ ಕಣ್ಣು.
1: ಶಾಂತಿ, ಪಾಟಿ ಚೀಲ ಹಿಡಿಬೇಡಿನ, ಓದಾಕ ಬರ್ಯಾಕ ಬಂತಲ್ಲ ರಗಡಾತಿ, ಬಾಯಿ ಮುಚ್ಚಿನ.
2: ಇವ್ರು ನಮ್ಮಪ್ಪ ಅವ್ವ, ಅವಂಗ ಬುಂದೆ ಅಂದ್ರೆ ಬುಂದೆ, ಜಿಲೇಬಿ ಅಂದ್ರೆ ಜಿಲೇಬಿ, ಹಬ್ಬಕ್ಕಂತ ಹೊಸ ಡ್ರೆಸ್. ಆ ಉದುರ್ ಬೆಳೆಸೋ ತಿನ್ನೋದು ಉಟ್ಕೊಳ್ಳೋದು ನೋಡಿನ ನಾ ಖುಷಿ ಪಡ್ಬೇಕೇನ್. ನಮ್ಮಣ್ಣ ಒಬ್ಬನ ಹುಟ್ಟಿದ್ರು ಚಲೋ ಇತ್ತು, ಏನ್ ನಾವ್ ಒಬ್ಬಕ್ಕೆ ಹುಟ್ಟಿದ್ರು ಚಲೋ ಇತ್ತು, ತಪ್ಪ್ಯಾರ್ದು ಯಾಕ್ರೆ ಹೆಂಗ ನಾ ನಿಮ್ಮ ಮನೆ ಹುಟ್ಟಿದ್ದ ತಪ್ಪ, ತಪ್ಪ್ಯಾರ್ದು.
3: ಮಕ್ಕಳೆಂಬ ಎರಡೂ ಕಣ್ಣು ನಿಮ್ಮವೇ, ದೃಷ್ಟಿ ಏಕೆ ಬೇರೆ ಬೇರೆ?
4: ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ ಕೊಡಿಲೆ?
5: ಅದನ್ನ ಯಾಕಂಗ್ ಜಬರಿಸ್ ಕೇಳ್ತೀರಿ, ಸಾವಕಾಶ ಕೇಳ್ರಲ್ಲ.
4: ಏ ಎಷ್ಟ್ ಹೇಳ್ತೇನೆ ಅಷ್ಟ್ ಮಾಡ, ಇಲ್ಲಾಂದ್ರೆ ಇಲ್ಲೋಡ ನಿಂದ ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
5: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ, ಹೊಡಿಸ್ಕೊಳ್ಳೋ ಅಂತ ಕೆಲ್ಸ ನಾ ಏನ್ ಮಾಡೇನಿ?
4: ವಾದ ವಾದ ಮಾಡ್ಬೇಡ ನನ್ ಜೊತೆ, ಇಲ್ಲೋಡ ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ, ಎಚ್ಚರಲ್ಲಿ.
6: ಎಚ್ಚರ ನಿಮಗಿರ್ಲಿ ಯಜಮಾನ್ರ, ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ಮಾಡ್ತೀರಿ?
1: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
2: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ? ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ? ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
4: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
5: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನಗಿವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಚು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲು.
6: ಹಲೋ, ಎಲ್ಲಿದೀಯಪ್ಪ?
5: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
7: ಕಥೆ ಮುಗಿಯಿತೆ,
5: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶ್ಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

0: ಹೆಚ್ಚಾಗುತ್ತಿದೆ. ಧರೆಗೆ ಬಿಸಿಲು ಒಣಗುತ್ತಿವೆ ಅದೆಷ್ಟೋ ಗಿಡಮರಗಳು. ಬರಡಾಗುತ್ತಿದೆ ಈ ಭೂಮಿ, ಸಿಗುತ್ತಿಲ್ಲ ಅದೆಷ್ಟೋ ಜೀವಿಗಳಿಗೆ ಹನಿ ಹನಿ ನೀರು. ಹೀಗೆ ಮುಂದುವರೆದರೆ ಬಾಯಿ ಬಿಡುತ್ತದೆ ಜೀವ ಸಂಕುಲ. ಬಿಸಿಲು ಹೆಚ್ಚಾಗುವ ಮುನ್ನ ಗಿಡ ಮರವ ಹಚ್ಚೋಣ, ಗಿಡಗಳು ಒಣಗುವ ಮುನ್ನ ಗಿಡ ಮರಗಳ ಪಾಲನೆ ಮಾಡೋಣ. ಬರಡಾಗುತ್ತಿರುವ ಭೂಮಿಯನ್ನ ತಂಪಾಗಿಸೋಣ, ಅಂತರ್ಜಲ ಮಟ್ಟವನ್ನ ಹೆಚ್ಚಿಸೋಣ, ನೀರನ್ನು ಸಂರಕ್ಷಣೆ ಮಾಡೋಣ.
1: ತುಂಗಭದ್ರೆ ಕಾಳಿ ಕಪಿಲೆ ತುಂಬಿ ತುಳುಕಿ ಬಾಗಿ ಬಡುಕು ನೀರು ಸೇ ಸೊಗಸು.
0: ಮುಂದಿನ ಮನುಜ ಕುಲಕ್ಕೆ ನೀರು ಅಮೃತ ಬಿಂದು ಎಂದು ಸಾರಿ ಸಾರಿ ಹೇಳೋಣ.

0: ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
2: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
6: ಅಪ್ಪ, 3,000 ಕೊಡಿ.
7: ಯಾಕೆ?
6: ನನ್ನ ಪಾಕೆಟ್ ಮನಿ.
7: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
6: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
7: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
6: ನಿಮ್ ಮೊಬೈಲ್ ಕೊಡಿ.
7: ತಗೋ ತಗೋ.
8: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
9: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
10: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿ

ಇರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಿಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. ಶೇಕಡಾ 17ರಷ್ಟು ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು ಹಿಟ್ಟನಹಳ್ಳಿ, ಮದಭಾವಿ, ಉಣಗಿ, ದೇವರಹೆಪ್ಪುರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯ

0: ಹಂಚಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು ಹಿಟ್ಟನಹಳ್ಳಿ, ಮದಭಾವಿ, ಉಣಗಿ, ದೇವರಹಿಪ್ಪುರಿಗಿ, ಬಮ್ಮನಜೋಗಿ, ಕನೋಳಿ ಸೇರಿದಂತೆ ವಿವಿಧ ಪ್ರದೇಶಗಳ ವ್ಯಾಪ್ತಿಯ ಕೃಷಿಕರ ತಾಕುಗಳಿಗೆ ತೆರಳಿ ಹತ್ತಿ, ಕಬ್ಬು, ಸೂರ್ಯಕಾಂತಿ, ತೊಗರಿ ಮುಂತಾದ ಬೆಳೆಗಳ ಪ್ರಸ್ತುತ ಸ್ಥಿತಿಯನ್ನು ಅವಲೋಕಿಸಿ ಮಾತನಾಡಿದರು. ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗುವ ಪರಿಸ್ಥಿತಿ ಇದೆ. ಹಾಗಾಗಿ ಖುದ್ದು ಬರ ಪರಿಸ್ಥಿತಿ ವೀಕ್ಷಿಸಿ ಸಂಕಷ್ಟದಲ್ಲಿರುವ ರೈತರನ್ನು ಕಷ್ಟದಿಂದ ಪಾರು ಮಾಡುವ ಉದ್ದೇಶದಿಂದ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದು ಸರ್ಕಾರ ಇದರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ಸಚಿವರ ನೇಮಕಾತಿ ಆಗಿದ್ದರೂ ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ, ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
4: ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಸ್ಥ ಭಾರತ ಆಗಬೇಕು. ಸ್ವಸ್ಥ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047ಕ್ಕ ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು, ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವರದು ಬಹಳ ಚೆನ್ನಾಗಿರಬೇಕು.
0: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ

0: ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿಗಿರಿಧಾಮದ ತಪ್ಪಲಿನಿಂದ ನಂದಿಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ. ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಏನಣ್ಣ ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ ಅದೇ 60 ರೂಪಾಯಿ ಅಲ್ವಾ?
2: ಅರೆ ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗಿಸಿ.
2: ಮತ್ತೆ ಎರಡನೇದ್ದು?
1: ಅರೆ ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ಆಕಾಶವಾಣಿ ವಿಜಯಪುರ, ಸಮಯ 6:51. ಇದೀಗ ನಮ್ಮ ಕಾರ್ಯಕ್ರಮ ಆರಂಭ. ಕೇಳಿ ಕಿಸಾನ್ ವಾಣಿ.
1: ಆಕಾಶವಾಣಿ ವಿಜಯಪುರ.

0: ಲಕ್ಷ್ಮಿ, ಯಾಕೆ ಹಿಂಗ್ ಕುಂತೀಯ?
1: ಏನ್ ಮಾಡ್ಲಿ ಅಕ್ಕ, ಡಿಗ್ರಿ ಎಲ್ ಮಾಡ್ಲಿ ಅಂತಾನೆ ತಿಳಿವಲ್ತು.
0: ಅಯ್ಯ ನಿನ್ನ ಅಷ್ಟಕ್ಕೆ ಯಾಕೆ ಹಿಂಗ್ ಕುಂತಿ? ಮಹಿಳಾ ವಿಶ್ವವಿದ್ಯಾನಿಲಯದೊಳಗ ಪದವಿ ಕೋರ್ಸ್ ಸ್ಟಾರ್ಟ್ ಮಾಡ್ಯಾರಂತ, ಅಲ್ಲೇ ನಿಂದ ಅಡ್ಮಿಷನ್ ಮಾಡ್ಸು ನಡಿ.
1: ಹೌದ, ಹಂಗಾರ ನಡಿ ಅಕ್ಕ, ಹೋಗುನ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಮೂರು ಕಾಲೇಜ್ನಲ್ಲಿ
6: ಚಿಂತಿಸ್ಬೇಡಿ,
5: ಫೀಸ್ ನೋಡು. ಏನ್ ಸಮಾಚಾರ?
7: ಏನಾಯ್ತು?
6: ಫೀಸ್ ನ ಟೆನ್ಷನ್.
7: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
8: RBI ಹೇಳುತ್ತೆ,
9: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
10: ಹೇ ಕಾವ್ಯ, ಡಿಗ್ರಿ ಮುಗಿತು, ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ಯಾ?
11: ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ PG ಅಡ್ಮಿಷನ್ ಶುರುವಾಗಿದೆ ಕಣೆ, ಅಲ್ಲೇ ಸೇರ್ತೀನಿ.
10: ಹೌದಾ? ಮಹಿಳೆಯರಿಗಾಗಿಯೇ ಇರೋ ಏಕೈಕ ವಿಶ್ವವಿದ್ಯಾನಿಲಯ ಅಲ್ವಾ ಅದು?
11: ಹೌದು, ಸುರಕ್ಷಿತ ವಾತಾವರಣದಲ್ಲಿ ಗುಣಮಟ್ಟದ ಶಿಕ್ಷಣ, ಆಧುನಿಕ ಸೌಲಭ್ಯಗಳು ಮತ್ತು ಅನುಭವಿ ಶಿಕ್ಷಕರೊಂದಿಗೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದು. ನೀನು ಇವತ್ತೇ ಅಪ್ಲಿಕೇಶನ್ ಹಾಕು.
12: ಹೌದು, ವಿಜಯಪುರದ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪದವಿಗಳ ಪ್ರವೇಶಾತಿ ಆರಂಭವಾಗಿವೆ.
11: ಕೊನೆಯ ದಿನಾಂಕ 13/8/2026.
12: ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ www.kswu.ac.in.

0: ಸೀತೆಯ ಸ್ವಾದಕ್ಕೋಸ್ಕರವಾಗಿ ಏನವನೆ ಮಾಡಿರುವಿ ಹೇಳುವಂತವನಾಗು.
1: ಬೋ ರಘುವರ, ನಿಮಗೇಕೆ ಅದರ ಚಿಂತೆಯು? ನಾನು ಒಂದು ಮಾಸದೊಳಗಾಗಿ ಸೀತಾಮಾತೆಯನ್ನು ಪತ್ತೆ ಹಚ್ಚಿಕೊಂಡು ಬರುವನೆಯ ರಾಮಚಂದ್ರನೇ.
0: ಅಯ್ಯೋ ಸುಗ್ರೀವ, ಈ ಮಾರುತಿಯಿಂದಲೇ ಈ ಕಾರ್ಯವು ಸಫಲವಾಗುವಂತೆ ನನಗೆ ಬ್ರಹ್ಮಜ್ಞಾನದಿಂದ ಕಂಡು ಬರುತ್ತದೆ. ಮಾರುತನೇ ಹೇಳುತ್ತೇನೆ, ಕೇಳುವಂತವನಾಗು.

0: ನಿನಗೆ ಸೀತೆಯು ಗೊತ್ತಾಗದಿದ್ದರೆ ಅವಳ ಪಾದದಲ್ಲಿ ಪದ್ಮರೇಖೆಯು, ಮುಖದಲ್ಲಿ ಸೀತಾಂಶ ರೇಖೆಯು ಇರುವವಳೆ ಎಂದ ಮಡದಿ ಸೀತೆ ಎಂದು ತಿಳಿ.
1: ಮತ್ತೇನು ಗುರುವರನೇ?

0: ಹೋಗಿರಿ.
1: ಈ ಉಂಗುರವನ್ನು ತೆಗೆದುಕೊಂಡು ಇನ್ನು ತಡ ಮಾಡದೆ ಹೋಗಿ ಬಂದಿರ ಯಾವ ಆನರೇ?
0: ಭೋಜನಕ ಹೋಗಿ ಬರುವೆನು, ನಿಮ್ಮ ಕೃಪೆಯು ಸದಾ ನನ್ನ ಮೇಲಿರಲಿ.
1: ತಥಾಸ್ತು ಮಾರುತ್ತೇನೆ, ಹೋಗಿ ಬರುವಂತವನಾಗು.
0: ಯಾಕಾಗಲಲ್ಲದು? ಹೇ ನಳ ನೀಲ ಜಾಂಬು ಅಂತ ಮೊದಲಾದ ವೀರ್ರೆ, ಸೀತಾಮಾತೆಯನ್ನು ಸೋಲಿಸುವುದಕ್ಕೆ

0: ಹೇ ಮಂಡೋದರಿ,
1: ಹೊರನಾರಿಯರ ಗೊಡವೆ ನಿಮಗೆ ಬೇಡವೆಂದು ಹೇಳಲಿಲ್ಲವೇ?
0: ಹೌದು,
1: ಬಿರುಗಾಳಿಯ ಸಂಗ ಮಾಡಿ ನಾಶವಾದರು, ತಿಳಿಯುತ್ತೇ ರಾಜೇಂದ್ರನೇ?
0: ಹೇ ವಲ್ಲವಿ, ಯಾವತ್ತು ರತ್ನಗಳು ರಾಜನಿಗೆ ಸಲ್ಲತಕ್ಕವು, ಅದರಂತೆ ಈ ಸ್ತ್ರೀರತ್ನವು ನನಗೆ ಸಲ್ಲತಕ್ಕದು, ತಿಳಿಯುತ್ತೇ ಮಂಡೋದರಿ?
1: ತಮಗೆ ವಿಷಯ ಲಂಪಟರೆಂದು ಅನ್ನುವುದು ಉಂಟೆ? ತಾವು ಪರಿಸ್ಥಿತಿಯರನ್ನು ಅಪಹರಿಸಿದ ಸಂಭಾವಿತರಲ್ಲವೇ ರಾಜೇಂದ್ರನೇ?
0: ಹೇ ವಲ್ಲವಿ, ಮತಿಯಿಂದ ಅದೊಂದು ಕಾರ್ಯ ಮಾಡಿದ್ದಕ್ಕೆ ಎತ್ತು ಹೋದರೂ ಅದೇ ಮಾತಾಯಿತು.
1: ಹೌದು ದೇವ,
0: ನಡೇ, ಸೂರ್ಯ ಅಸ್ತಮವಾಯಿತು, ನಮ್ಮ ಶಯನ ಮಂದಿರಕ್ಕೆ ಹೋಗುವ.
1: ನಡೇರಿ, ಹೋಗುವ.

0: ಅಯ್ಯೋ ನೀನಾವಲೋ ಹುಡುಗ, ನನ್ನ ಭೀತಿ ಇಲ್ಲದ ಸಂಚರಿಸುತ್ತಿರುವ ನೀನಾವಲೋ ಹುಡುಗ.
1: ಯಾಕೆ ಹುಡುಗಿ?
0: ಎಲೋ ಹುಡುಗ, ನಾನ್ಯಾರು ಅನ್ನುವುದು ಗೊತ್ತೇ?
1: ಎಲೋ ಹುಡುಗ, ನಾನ್ಯಾರು ಅಂದರೆ ನಾನು ಆರು ನೀನು ಏಳು.
0: ತೂ ಮೋಡ, ನಾನು ಸ್ತ್ರೀ ಎಂದು ಮೈ ಮೇಲೆ ಬರುತ್ತೀಯ. ಈ ಇದ್ದಕ್ಕೆ ಸಿದ್ಧನಾಗಲೇ ಮೋರ್ಕ.
1: ಬೇಗನೆ ಸಮರಕ್ಕೆ ಸಿದ್ಧನಾಗು.
0: ಸಿದ್ಧನಾಗು ಮೋರ್ಕ.

0: ಸತ್ಯವು ಇರುವುದಿಲ್ಲ. ಇವಳು ಮಂಡೋದರಿಯ ಇರಬಹುದು.
1: ಅಯ್ಯೋ, ಈ ನಿನ್ನ ಸತಿಯ ದುಃಖವು ಇನ್ನೂ ನಿನಗೆ ಅರಿವಾಗಲಿಲ್ಲವೇ? ಎನ್ನ ಮೈದುನಾದ ಲಕ್ಷ್ಮಣನಿಗೂ ಎಷ್ಟು ಬೇಡವಾಗಿದ್ದಿತು?
0: ಸೀತಾದೇವಿಯು ಇವಳೇ ಎಂಬುವಂತೆ ತೋರುತ್ತದೆ. ಶ್ರೀರಾಮಚಂದ್ರನು ಹೇಳಿದಂತೆ ಇವಳ ಪಾದದಲ್ಲಿ ಪದ್ಮರೇಖೆಯು ಇರುವುದು. ಓಹೋ, ಕೆಲಸ ಕೆಟ್ಟಿತ್ತು. ಅಯ್ಯೋ, ನಾನು ಸೀತಾಮಾತೆಯನ್ನು ಮಾತನಾಡಿಸಬೇಕನ್ನುವಷ್ಟರಲ್ಲಿ ಇತ್ತು ಕಡೆಗೆ ಬರುತ್ತಿರುವನು. ಇಲ್ಲೇ ಸ್ವಲ್ಪ ಮರೆಯಾಗಿ ನಿಲ್ಲುವ, ಮುಂದೆ ಏನು ನಡೆಯುವುದೋ ನೋಡುವೆನು.
1: ಹೇ ಸುಂದರಿ, ನನ್ನನ್ನು ನೋಡಿ ಭಯಗ್ರಸ್ತವಾಗಿ ನಿನ್ನ ಸೆರಗನ್ನು ಹೇಗೇಕೆ ಮುಚ್ಚಿಕೊಳ್ಳವಿ? ನಿನ್ನ ವೈಯಾರಕ್ಕೆ ಬೇಕಾದಂತ ಆಭರಣಗಳನ್ನು ಧರಿಸಿಕೊ. ಅಲ್ಲದೆ ಅಡವಿ ಅಡವಿ ತಿರುಗಾಡುವ ಆ ರಾಮನು ನಿನಗೆ ತಕ್ಕ ಪತಿಯಲ್ಲ. ನೀನು ನನ್ನನ್ನು ವರಿಸಿದರೆ ನಿನ್ನನ್ನು ಪಾಟ್ರ ರಾಣಿಯನ್ನಾಗಿ ಮಾಡುವೆನು.
2: ದ್ರೋಳ, ಶ್ರೀರಾಮನಿಗೆ ಸತಿಯಾಗಿ ಪತಿವ್ರತದಿಂದ ಇದ್ದು ನಿನ್ನನ್ನು ನೆದರೆತ್ತಿ ನೋಡೆನು. ಈ ಪಾಪ ಕೃತಿಯಿಂದ ನೀನ್ ಓರ್ವಿನ ನಾಶ ಹೊಂದುವುದಲ್ಲದೆ ನಿನ್ನ ವಂಶವನ್ನೇ ಹಾಳು ಮಾಡುವೆನು. ಶ್ರೀರಾಮನಿಗೆ ನನ್ನನ್ನು ಒಪ್ಪಿಸಿ ಶರಣಾಗತನಾಗು, ಅಂದರೆ ನಿನ್ನನ್ನು ಕ್ಷಮಿಸುವೆನು.
1: ಏನು ಶ್ರೀರಾಮನಿಗೆ ನಾನು ಶರಣಾಗತನಾಗಬೇಕೆ?
2: ಹೌದು,
1: ಸಾಧ್ಯವಿಲ್ಲ. ನಿನ್ನನ್ನು ಬಲಾತ್ಕಾರದಿಂದಲಾದರೂ ವಶ ಮಾಡಿಕೊಳ್ಳುವೆನು. ನಿನಗೆ ಇನ್ನು 2 ತಿಂಗಳ ಕಾಲಾವಕಾಶವನ್ನು ಕೊಡುತ್ತೇನೆ. ಸ್ವಲ್ಪ ವಿಚಾರ ಮಾಡುವಂತವಳಾಗು.
2: ಶ್ರೀರಾಮ, ಈ ಕ್ರೂರನ ಕೈಯಲ್ಲಿ ಸಿಕ್ಕು ಬಳಲುವುದಕ್ಕಿಂತ ಎನ್ನ ಕೇಶ ರಾಶಿಗಳಿಂದ ಹುರುಳು ಹಾಕಿಕೊಳ್ಳುತ್ತೇನೆ.
0: ನಾನು ಇನ್ನು ತಡ ಮಾಡಿದರೆ ಘಾತವಾಗುವುದು. ಸೀತಾಮಾತೆಯನ್ನು ಭೇಟಿಯಾಗಿ ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆ ಉಂಗರವನ್ನು ಕೊಡುವುದಕ್ಕೆ ಹೋಗುವೆನು. ಶ್ರೀರಾಮ ನಾಮವನ್ನು ಜಪ ಮಾಡುತ್ತಾ ಹೋಗುವೆನು.

0: ರಾಮನಾಮವನ್ನು ಪಠಿಸುತ್ತಾ ಇತ್ತ ಕಡೆಗೆ ಬರುವನು ಯಾರಿರಬಹುದು?
1: ಭೋಜನನೇ, ನಿಮಗೂ ಶ್ರೀರಾಮಚಂದ್ರನ ದೂತನ ಮೇಲೆ ಅನುಮಾನವೇ?
0: ಹೌದು.
1: ಹೇ ಮಾತೋಶ್ರೀ ಅವರೇ, ಶ್ರೀರಾಮಚಂದ್ರನು ಕೊಟ್ಟ ಮುದ್ರಿಕೆಯನ್ನು ತೆಗೆದುಕೊಳ್ಳುವಂತವರಾಗಿರಿ.
0: ಇದು ಎಲ್ಲ ಪ್ರಾಣನಾಥನ ಮುದ್ರಿಕೆ ಇರಬಹುದು. ಹೇ ಮಾರುತನೇ,
1: ಹೇ ಜನನೇ,
0: ಹೇಳುತ್ತೇನೆ ಕೇಳುವಂತವನಾಗು.

0: ನೀನು ಇಲ್ಲಿಂದ ಬೇಗನೆ ಹೋಗಿ ಇನ್ನೆರಡು ತಿಂಗಳ ಒಳಗಾಗಿ ಈ ರಾಕ್ಷಸರನ್ನು ಜಯಿಸಿ ಬಂಧನ ಮುಕ್ತರನ್ನಾಗಿ ಮಾಡಬೇಕೆಂದು ಹೇಳು. ಇಲ್ಲವಾದರೆ ಪ್ರಾಣವನ್ನು ಬಿಡುವವಳೆಂದು ತಿಳಿಸು. ಮತ್ತು ನಾನು ಕೊಡುವ ಚೋಡಾರತ್ನವನ್ನು ಶ್ರೀರಾಮಚಂದ್ರ ದೇವನಿಗೆ ಮುಟ್ಟಿಸುವಂತವನಾಗ ಯಾವ ಮಾರುತ್ತಾರೆ?
1: ಒಳ್ಳೆಯದು, ಹಾಗೆ ಮಾಡುವನು ಜನನೆ. ನನಗೆ ಹಸಿ

Thank you.

0: ಏನಿದೆ? ಒಣದೋಳು ಹಣ್ಣು ಹಂಪಲವನ್ನು ತಿಂದು ನಿನ್ನ ಹಸಿವೆಯನ್ನು ನೀಗಿಸಿಕೊಳ್ಳ ಯಾವ ಮಾರುತನೆ
1: ಈ ಭುಜಬಲದ ಪರಾಕ್ರಮವನ್ನು ತೋರಿಸಲೇಬೇಕು. ಅಂದರೆ ಶ್ರೀರಾಮಚಂದ್ರನ ದೂತನೆಂಬುದು ಗೊತ್ತಾಗುವುದು. ಈಗಲೇ ಅಶೋಕವನವನ್ನು ಹಾಳು ಮಾಡಿ ಬಿಡುವೆನು.
2: ರಾಜಾದಿರಾಜ್ ರಾವಣ ಮಹಾರಾಜ್
3: ಮೋಲ್ದಾರ್ ಶಬ್ದ ಮಾಡಲಿಕ್ಕೆ ಕಾರಣವೇನು?
2: ನಮ್ಮ ಅಶೋಕವನವನ್ನು ಯಾವುದೇ ಒಂದು ಕಪಿ ಬಂದು ಹಾಳು ಮಾಡಿದೆ ದೇವ?
3: ಹಾಗಾದರೆ ಬೇಗನೆ ಇಂದ್ರ ಜೊತೆ ನನ್ನ ಬರಮಾಡುವಂತವನು
2: ಆಗಲಲ್ಲದ ದೇವ.
4: ಜನ

0: ಹೇ ತಾತ ವಂದಿಸುವೆನು.
1: ಹೇಕಂದ ಮೇಲೆ ಕೇಳುವಂತವನಾಗು.
0: ತಾತ ನನ್ನನ್ನು ಯಾಕೆ ಬರ ಹೇಳಿದ್ರಿ?
1: ಹೇ ಇಂದ್ರ ಜೊತೆ ನಮ್ಮ ಅಶೋಕವನಕ್ಕೆ ಯಾವುದೋ ಒಂದು ಕಪಿಯು ಬಂದು ತೋಟವನ್ನು ಹಾಳು ಮಾಡಿತಂತೆ. ಹಲೋ
0: ಹೇ ಜನಕ, ಅಪ್ಪಣೆಯನ್ನು ಕೊಡುವಂತವರಾಗಿರಿ.
1: ಹೇ ಕುಮಾರ, ಜಯಶೀಲನಾಗಿ ಬೇಗನೆ ಹೋಗಿ ಬರುವಂತವನಾಗು.
0: ಯಾಕಾಗದಲ್ಲದು

0: ಕೋತಿ
1: ನಿನ್ನನ್ನು
0: ಎಲ್ಲಿಗೆ ಹೋಗುವಿ? ನಿನ್ನನ್ನು ಬಂಧಿಸಿ ಎನ್ನ ತಾತನಲ್ಲಿಗೆ ಒಯ್ಯುವೆ. ಈಗಲೇ ಬ್ರಹ್ಮಾಸ್ತ್ರವನ್ನು ಹೊಡೆಯುವನು, ತಾಳಿಕೊಳ್ಳಲೇ ಮೂರ್ಖ.
1: ಅಯ್ಯೋ ಶಿವಶಿವ, ಶ್ರೀರಾಮಚಂದ್ರ ದೇವ, ಈ ನಿರಾಯನ ಮೇಲೆ ಈ ಮಾರಲು ಬ್ರಹ್ಮಾಸ್ತ್ರವನ್ನು. ಏ ಗುರುವರನೇ, ನಿನ್ನ ಅಂತಃಕರಣವು ಸದಾ ನನ್ನ ಮೇಲಿರಲಿ.
0: ಹೋ ಪಾಪಾತ್ಮ, ನೀನು ಬ್ರಹ್ಮಾಸ್ತ್ರವನ್ನು ಪಡೆಯುವುದುಂಟೆ, ಎದುರಾಗುವಂತವನಾಗು.
1: ಭ್ರಷ್ಟ, ಇದಕ್ಕೆ ಸಿದ್ಧನಾಗು.
0: ಮೂರ್ಖ, ಎದುರಾಗು.

दंग दंग दंग कर दे, दंग दंग दंग कर दे।

0: ಎನ್ನಿಸುವೆನು.
1: ಹೇ ಕುಮಾರ, ಎದ್ದೇಳು, ಹೋಗಬೇಕಾದ್ರೆ ಏನಾಯಿತು?
0: ತಾತ, ಈ ನಿನ್ನ ಕುಮಾರನು ಸಾಮಾನ್ಯನೇ.
1: ಶಹಬ್ಬಾಸ್!
0: ಅಗೋ ನೋಡ್ರಿ, ಒನ ಹಾಳು ಮಾಡಿದ ಕಪಿಯನ್ನು ಸೇವಕರು ತರುವರು. ನೋಡಯ್ಯ ಜನಕನೇ.
1: ಓಹೋ, ಇದೇನು ನಮ್ಮ ಹೊಲ ಹಾಳು ಮಾಡಿದ ಕಪಿಯು?
2: ಹರಳನು
1: ಬಗಳು ಬಲಂದು
2: ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುವೆ ಆ ಭ್ರಷ್ಟ.
1: ಹೌದು,
2: ನಿನ್ನ ಶೌರ್ಯವು ಎಷ್ಟಿರುವುದೆಂಬುದು ಮೊಟ್ಟ ಮೊದಲೇ ನನಗೆ ಗೊತ್ತು ಭ್ರಷ್ಟ.
1: ಹೌದು,
2: ನೀನು ಎತ್ತರವಾದ ಆಸನದ ಮೇಲೆ ಕುಳಿತು ಮಾತನಾಡುತ್ತಿದ್ದರೆ ನನ್ನ ಬಾಲವನ್ನು ನಿನ್ನೆತ್ತರಕ್ಕೆ ಸುತ್ತಿಕೊಂಡು ಅದರ ಮೇಲೆ ಕುಳಿತು ಮಾತನಾಡಿದರೆ ಭ್ರಷ್ಟ ರಾವಣನೇ.
1: ಸಣ್ಣವನಂದು ಸಲಿಗೆಯನ್ನು ಕೊಟ್ಟರೆ ನಾಲಿಗೆಯನ್ನು ಉದ್ದು ಬಿಡಿಯೋ ಮಹಂದ. ನೀನು ಯಾರು?
2: ನಾನು ಯಾರಂದರೆ
1: ಅದನ್ನೇ ಕೇಳುತ್ತೇನೆ.
2: ಅರ್ಜುನನನ್ನು ಹತ್ತಿಸಿದವರು ಯಾರು?
1: ಪರಶುರಾಮ.
2: ಅಂತ ಪರಶುರಾಮನನ್ನು ಹಲೋ ಹಲೋ ಗರ್ವವನ್ನು ಬೊಂಬಡಿಸಿದವರು ಯಾರು?
1: ಅಗ್ರಾಮ.
2: ಎಲೋ, ನಿನ್ನನ್ನು ಹತ್ತು ಮುಖದ ಉಳವೆಂದು ತನ್ನ ಪುತ್ರನ ತೊಟ್ಟಿಲಕ್ಕೆ ಕಟ್ಟಿದವರು ಯಾರು?
1: ವಾಲಿ.
2: ಅಂತ ವಾಲಿಯನ್ನು ಒಂದೇ ಬಾಲದಿಂದ ಹೊಡೆದವರು ಯಾರು?
1: ರಾಮನು.
2: ಅಂತ ರಾಮದೂತನಿರುವನ ಲೈ ಭ್ರಷ್ಟನೇ.
1: ಹಲೋ ಹಲೋ ಬಲೈ
2: ಟೊಂಗಿ
1: ಟೊಂಗಿ ಹೋರಾಡುವುದು ಇಲ್ಲಿ ನನ್ನ ಮುಂದೆ ಕೊಚ್ಚಬೇಡ.
2: ಶಾಬಾಸ್!
1: ನಿನಗೆ ಸಲಿಗೆಯನ್ನು ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ನಡೆಯಿತು. ನಿಲ್ಲು ನಿಲ್ಲು ಬಂದು ನಿಲ್ಲು ಬಿಡಬೇಡು.
3: ಅಲ್ಲೋ ತಾಳು ತಾಳು, ಇದು ರಾಜನೀತಿಗೆ ತರವಲ್ಲ. ಈ ಕಪಿಯನ್ನು ಹಿಡಿದು ತಂದಿರುತ್ತೇನೆ, ನೋಡುವಂತ ನಾವು.
1: ಹಾಗಾದ್ರೆ ಈ ಮೂರ್ಖನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು?
3: ಲಂಗಕ್ಕೆ ಅಂಗಕ್ಕೆ ಶ್ರೇಷ್ಠವಾದ್ದರಿಂದ ಈ ಮಾರುತಿಯನ್ನು ಅಂಗಕ್ಕೆ ಯಾವ ಧಕ್ಕೆ ಮಾಡಬಾರದು ಅಣ್ಣ.
1: ಎಲ್ಲ ಬಾಲಕರೇ, ಈ ಕೋತಿಯ ಬಾಲಕ್ಕೆ ಅರಿವೆಯನ್ನು ಸುತ್ತಿ ತೈಲದಲ್ಲಿ ಬೆಂಕಿಯನ್ನು ಹಚ್ಚಿ ಕೈ ಬಿಟ್ಟು ಬಿಡುವಂತವರಾಗಿರಿ.
2: ಬಲೈ ಎಲೈ, ಈ ಭ್ರಷ್ಟನಿಗೆ ನಾನು ಮೋಡ ಮಾಡುವುದಕ್ಕೆ ಇದು ತಕ್ಕ ಉಪಾಯವಾಯಿತು. ಈಗಲೇ ಅಶೋಕವನವನ್ನು ಬಿಟ್ಟು ಉಳಿದ ಲಂಕಾ ಪಟ್ಟಣ

0: ದೇವ, ನಿನಗೆ ಕೊಟ್ಟ ವಚನ ಮುಗಿಯುತ್ತಾ ಬಂತು.
1: ಹೌದು ದೇವ,
0: ಜಾನಕಿಯನ್ನು ಶೋಧಿಸಲಿಕ್ಕೆ ಹೋದ ವಾನರು ಇನ್ನೂ ಬರಲಿಲ್ಲ. ಇದಕ್ಕೆ ಉಪಾಯವೇನ ಯಾ ಸುಗ್ರೀವನೇ?
1: ಹೇ ರಾಮಚಂದ್ರ ದೇವ, ಹೇಳುತ್ತೇನೆ, ಕೇಳುವಂತವರಾಗಿರಿ.
0: ಅದೇನಿರುವುದು ಹೇಳುವಂತವರಾಗಿರಿ.

0: ಹೇ ಶ್ರೀರಾಮಚಂದ್ರ ದೇವ, ಸ್ಮರಿಸು ಎನಗೆ ಕೊಟ್ಟ ವರುಣುಡಿ ಇನ್ನೋರುಗಳಿಗೆ ಉಳಿದಿರುವುದು. ಸ್ವಾಮಿ, ನಿಷ್ಠೆಯುಳ್ಳ ವಾಯುಕುಮಾರನು ಇಷ್ಟದಲ್ಲೇ ಬರಬಹುದು. ಸ್ವಲ್ಪ ಚಿಂತೆ ಮಾಡುವುದನ್ನು ಬಿಟ್ಟು ಆರಾಮದಿಂದ ಹೇಳುವಂತವರಾಗಿರಿ.
1: ದೀರ್ಘಾಯುಷ್ಯಮಸ್ತು ಎಂದು ಹೇಳುವಂತವನಾಗು ಮಾರುತ್ತಾನೆ.
2: ಹೇ ವಾನರ ಅಧಿಪತಿ, ನಿಮಗೂ ವಂದಿಸುವೆನು.
0: ಹೇ ಅಂಜನಾ ಸುತನೇ, ನೀನು ಸುಖಿಯಾಗಿ ಬಾಳುವಂತವನಾಗು.
2: ಯಾಕಾಗಲಿಲ್ಲದು ದೇವ?
1: ಅಯ್ಯ ವಾಯುಕುಮಾರ, ನೀನು ಹೋದ ಕಾರ್ಯವು ಏನಾಯಿತು?
0: ಹೇ ರಾಮಚಂದ್ರ ದೇವ, ಹನುಮಂತನ ಮುಖ ಲಕ್ಷಣ ನೋಡ್ಲಿಕ್ಕಾಗಿ ಹೋದ ಕಾರ್ಯ ಜಯವಾಗಲಿಕ್ಕೆ ಬೇಕು. ರಾಮಚಂದ್ರ ದೇವ, ಹೇಳುತ್ತೇವೆ ಕೇಳುವಂತವರಾಗಿರಿ.
1: ಅದೇನಿರುವುದು ಹೇಳುವಂತವರಾಗಿರಿ.

0: ರಾಮಚಂದ್ರ ದೇವ ಹನುಮಂತನು ಉಂಗರವನ್ನು ತಂದಿರುವನು, ಅದನ್ನು ಚೆನ್ನಾಗಿ ನೋಡಿ ಗುರುತವನ್ನು ಹಿಡಿಯುವಂತವರಾಗಿರಿ.
1: ಭೂಲೋಕಕ್ಕೆ ತಂದೆಯಾದ ಶ್ರೀರಾಮಚಂದ್ರ ದೇವ ತಾವು ಹೇಳಿದಂತೆ ಸೀತಾಮಾತೆಯನ್ನು ಭೇಟಿಯಾಗಿ ನೀವು ಕೊಟ್ಟ ಮುದ್ರಿಕೆಯನ್ನು ಸೀತಾಮಾತೆಯು ನೋಡಿ ಬಹು ಸಂತೋಷವನ್ನು ಕೊಂಡಳು. ಹೇ ಗುರುವರನೇ, ಚೂಡಾರತ್ನವನ್ನು ಕೊಡುವ ಕಾಲಕ್ಕೆ
0: ಏನು ಹೇಳಿದಳು ಮಾರುತನೇ?
1: ಹೇ ಗುರುವರನೇ, ತಮಗೆ

ನನ್ನನ್ನು ಸ್ಮರಣೆ ಮಾಡುತ್ತಾ ಸೀತಾಮಾತೆಯನ್ನು ಕರೆದುಕೊಂಡು ಬರಲಿಕ್ಕೆ ಹಲೋ ಹಲಲುತ್ತಲು ಬಾ.

ನನ್ನ ಸೊಲು ಬರದ ನನ್ನ ಮಗನೇ ಕೋಲನ್ನ ಕೋಲ ನನ್ನ ಸೊಲು ಬರದ ನನ್ನ ಮಗನೇ ಕೋಲನ್ನ ಕೋಲ ಬಾಳಿ ಚಪ್ಪ.

ಆಕಾಶವಾಣಿ ವಿಜಯಪುರ, ಸಮಯ 7:34. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಕಿಸಾನ್ ವಾಣಿ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗಾ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ.

0: ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ದಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1 ಕೋಟಿ ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ

ಇಬ್ಬರು ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ ಇಬ್ಬರು ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್

0: ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ದ ಸೆಣಸಲಿದ್ದಾರೆ. ಈ ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 11:30 ನಿಗದಿಯಾಗಿದೆ. ನಿನ್ನೆ ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ನ ಈ ಜೋಡಿ ಬ್ರಿಟನ್ನ ನೀಲ್ ಸ್ಕುಪ್ಸ್ಕಿ ಮತ್ತು ಅಮೆರಿಕಾದ ಕ್ರಿಶ್ಚಿಯನ್ ಹ್ಯಾರಿಸನ್ ಜೋಡಿ ವಿರುದ್ದ ಗೆಲುವು ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ ಇಲೆವೆನ್ ವಿರುದ್ದದ 3 ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ 6 ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ದರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಭಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ.
2: 12ನೇ ಶತಮಾನವೆಂಬುದು ಸಮಾನತೆಯ ಮೂಲದಿಂದ ಸಮಾಜದ ಶಿಸ್ತಿನ ಪರಿಧಿಯಲ್ಲಿ ಪ್ರತಿಯೊಬ್ಬರೂ ಸುಖ ಶಾಂತಿ ಸಮೃದ್ಧಿ ಹೊಂದಬೇಕೆಂಬ ಅಭಿಲಾಷೆ ಶರಣರದ್ದಾಗಿತ್ತು. ಆದರೆ ಲಿಂಗ, ಜಾತಿ, ಮತ ಭೇದ, ಶೋಷಣೆಗಳಂತಹ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಸಮಾಜ ಸುಧಾರಣೆಗೆ ಅಷ್ಟೊಂದು ಸುಲಭವಾಗಿರಲಿಲ್ಲ. ಧರ್ಮ ಜಾತಿಗಳಿಂದ ಮನುಷ್ಯರಲ್ಲಿ ತಾರತಮ್ಯ ಹೆಚ್ಚಾಗಿ ಆತ್ಮಗೌರವ, ಆತ್ಮವಿಶ್ವಾಸಗಳು ಕುಸಿದಿದ್ದವು. ಒಂದೆಡೆ ವರ್ಣಾಶ್ರಮದ ಚೌಕಟ್ಟು, ಇನ್ನೊಂದೆಡೆ ಇದಕ್ಕೆ ರಾಜಸತ್ತೆಯ ಬೆಂಬಲ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಬಸವಾದಿ ಪ್ರಮಥರು ಧೈರ್ಯದಿಂದ ಸಮಾಜ ಸುಧಾರಣೆಗಾಗಿ ಮುನ್ನುಗ್ಗಿದ್ದು ಅವರ ದೂರದೃಷ್ಟಿಯ ಚಿಂತನೆ ಮೌಲಿಕವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಲಿತ ವರ್ಗದಿಂದ ಬಂದ ಶರಣರಲ್ಲಿ ಪ್ರಮುಖವಾಗಿ ಕಂಡುಬರುವ ಮಾದಾರ ಚೆನ್ನಯ್ಯನ ಜೀವನ ವೃತ್ತಾಂತ ಎಷ್ಟು ನೋವಿನಿಂದ ಕೂಡಿರಬಹುದೆಂಬುದನ್ನು ಅವಲೋಕಿಸಬಹುದು. ಎಂದಿಗೂ ಈತ ಆಡಂಬರದಲ್ಲಿ ಬದುಕದೇ ತನ್ನದೇ ಕಾಯಕ ದಾಸೋಹದಲ್ಲಿ ಗುಪ್ತ ಭಕ್ತನಾಗಿದ್ದು ಇತರರಿಗೆ ಮಾದರಿಯಾಗಿದ್ದಂತೂ ಆಶ್ಚರ್ಯ. ಈತನನ್ನು ಕುರಿತಾಗಿ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಮತ್ತು ಹರಿಹರನು ತನ್ನ ರಗಳೆಯಲ್ಲಿ ಅತ್ಯಂತ ಆಪ್ತ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಮೊದಲಿಗೆ ಬಸವಣ್ಣನವರ ವಚನಗಳಲ್ಲಿ ನೋಡೋಣ. ಮಲ್ಲಿಕಾರ್ಜುನ ಪಂಡಿತಾರಾಧ್ಯ ಮತ್ತು ಪಾಲ್ಕುರಿಕಿ ಸೋಮನಾಥ ಇವರ ಗಣಸಹಸ್ರನಾಮದಲ್ಲಿ ಮಾದಾರ ಚೆನ್ನಯ್ಯನ ಮಾಹಿತಿ ಸಿಗುತ್ತದೆ. ಅಬ್ಬಲೂರು, ಜಗಳೂರು ಶಿಲಾಶಾಸನಗಳಲ್ಲಿ ಈತನ ಉಲ್ಲೇಖ ಕಂಡುಬರುತ್ತದೆ. ಬಸವಣ್ಣನವರು ಅನೇಕ ಬಾರಿ ಮಾದಾರ ಚೆನ್ನಯ್ಯನನ್ನು ವಚನಗಳಲ್ಲಿ ನೆನೆಯುತ್ತಾ ಜಾತಿ ಕುರಿತು ಮಾತಾಡುವವರ ಬಾಯಿಗೆ ಬೀಗ ಹಾಕುವ ಸಂದರ್ಭದಲ್ಲಿ ತಮ್ಮ ಜನನದ ಬಗೆಗೆ ಹೀಗೆ ಹೇಳಿಕೊಂಡಿದ್ದಾರೆ. ಚೆನ್ನಯ್ಯನ ಮನೆಯ ದಾಸನು ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇವರಿಬ್ಬರೂ ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ. ಹೀಗೆ ಮಾದಾರ ಚೆನ್ನಯ್ಯನ ಪ್ರಭಾವ ಬಸವಣ್ಣನವರ ಮೇಲೆ ಎಷ್ಟಾಗಿತ್ತೆಂಬುದಕ್ಕೆ ಈ ವಚನವೇ ಸಾಕ್ಷಿ. ಯಾರ ಯೋಗ್ಯತೆಯನ್ನು ಹುಟ್ಟಿನಿಂದ ಅಳೆಯಬಾರದೆನ್ನುವ, ಅಲ್ಲದೆ ಈತನ ಮೂಲಕ ತಮ್ಮ ಜನನ ಗುರುತಿಸಿಕೊಳ್ಳುವುದರೊಂದಿಗೆ ಚಾಡೀಕೋರರ ಬಾಯಿಗೆ ಬಸವಣ್ಣನವರು ಅಂದು ಬೀಗ ಹಾಕಿದ್ದರು. ಹಿರಿಯಯ್ಯ ಶ್ವಪಚಯ್ಯ, ಕಿರಿಯಯ್ಯ ಡೋಹರ ಕಕ್ಕಯ್ಯ, ಅಯ್ಯಗಳಯ್ಯನು ನಮ್ಮ ಮಾದಾರ ಚೆನ್ನಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಶರಣರು ಎನ್ನ ಸಲಹುವರಾಗಿ. ಈ ವಚನದಲ್ಲಿ ಹೆಸರಿಸಿದಂತೆ ಅವರೆಲ್ಲರ ವಂಶಕ್ಕೆ ಸೇರಿದವನು ನಾನು, ಅಂದರೆ ಕೆಳಗಿನ ಸ್ತರದ ತಿರಸ್ಕರಿಸಲ್ಪಟ್ಟವರ ಜೊತೆಗೆ ಗುರುತಿಸಿಕೊಂಡಿರುವ ಬಸವಣ್ಣನವರಿಗೆ ಅವರೆಲ್ಲ ಎಷ್ಟು ಪ್ರಿಯರಾಗಿದ್ದರೆಂಬುದು ತಿಳಿದುಬರುತ್ತದೆ. ತನ್ನನ್ನು ಉತ್ತಮ ಕುಲದಲ್ಲಿ ಹುಟ್ಟಿದವನೆಂದು ಹೊಗಳುತ್ತಿರುವವರ ಬಾಯಿ ಮುಚ್ಚಿಸಲು

ಎಂದೇ ಮತ್ತು ಇದರಿಂದ ತನ್ನಲ್ಲಿ ಅಹಂಕಾರ ಮೊಳಕೆಯೊಡೆಯಬಹುದೆಂಬ ಭಯದಲ್ಲಿ ಬಸವಣ್ಣನವರು ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನವ ಹೊರೆಯ ಹೊರಿಸದಿರಯ್ಯ, ಕಕ್ಕಯ್ಯ ನೊಕ್ಕದ ನಿಕ್ಕ ನೋಡಯ್ಯ, ದಾಸಯ್ಯ ಶಿವದಾನವನಿರಿಯ ನೋಡಯ್ಯ, ಮನ್ನಣೆಯ ಚೆನ್ನಯ್ಯನೆನ್ನುವ ಮನ್ನಿಸ ಉನ್ನತ ಮಹಿಮ ಕೂಡಲ ಸಂಗಮ ದೇವ ಶಿವಧೋ ಶಿವಧೋ. ಒಂದು ವೇಳೆ ತಾನು ಉತ್ತಮ ಕುಲದಲ್ಲಿ ಹುಟ್ಟಿದನೆಂದು ಹೇಳಿಕೊಂಡರೆ ಕಕ್ಕಯ್ಯ ಪ್ರಸಾದ ಕೊಡಲಾರ, ದಾಸಯ್ಯ ಮಜ್ಜಿಗೆ ನೀಡಲಾರ, ಮಾದಾರ ಚೆನ್ನಯ್ಯ ನನ್ನನ್ನು ಯಾವುದಕ್ಕೂ ಮನ್ನಿಸಲಾರ. ಅಂದರೆ ಸಮಾಜದಲ್ಲಿ ಸಕಲ ಜಾತಿಯವರೊಂದಿಗೆ ಹೆಜ್ಜೆ ಹಾಕುತ್ತಾ ಅಹಂಕಾರವನ್ನು ನಿರಸನಗೊಳಿಸಿಕೊಂಡಿದ್ದಾರೆ ಬಸವಣ್ಣನವರು. ಯಾರನ್ನು ಕೀಳು ಕುಲದವರೆಂದು ಕರೆಯಲ್ಪಡುವರೋ ಆ ಮಾದಾರ ಚೆನ್ನಯ್ಯ ನನ್ನ ತಂದೆ. ಈತ ಹರನ ಮೂಲ ಪುರುಷನಾಗಿ ಪುರಾತನರ ವಂಶ ಪರಂಪರೆಯಲ್ಲಿ ಬಂದವನು. ಚೆನ್ನಯ್ಯ ನನ್ನ ಮುತ್ತಯ್ಯನ ಅಜ್ಜನ ಅಪ್ಪ ಎಂದು ಅತ್ಯಂತ ಕೆಳಸ್ಥವರೊಡನೆ ಬಸವಣ್ಣನವರು ತಮ್ಮನ್ನು ಎಷ್ಟರ ಮಟ್ಟಿಗೆ ಸಮೀಕರಿಸಿಕೊಂಡಿದ್ದರೆಂದರೆ ಇದರಾಚೆಗೆ ಹೇಳಲು ಏನೂ ಉಳಿದಿಲ್ಲ. ಅಂದರೆ ಮಾದಾರ ಚೆನ್ನಯ್ಯನ ಜೊತೆ ಅತ್ಯಂತ ವಿನೀತ ಭಾವದಿಂದ ಸಮೀಕರಿಸಿಕೊಂಡು ತಮ್ಮ ನಿಲುವನ್ನು ಅನಾವರಣಗೊಳಿಸಿದ್ದಾರೆ. ನಡೆ ಚೆನ್ನ, ನುಡಿ ಚೆನ್ನ, ಎಲ್ಲಿ ನೋಡಿದಡಲ್ಲಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ಸವಿನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈದೆಗೆದ ನಮ್ಮ ಚೆನ್ನ. ಚೆನ್ನಯ್ಯನ ನಡೆ ನುಡಿ ಎಲ್ಲವೂ ಉತ್ತಮವಾದುದೆ. ಆತ ಭಕ್ತಿಯಿಂದ ಅರ್ಪಿಸಿದ ಅಂಬಲಿಯನ್ನು ಪ್ರತ್ಯಕ್ಷ ಶಿವನೇ ಬಂದು ಸ್ವೀಕರಿಸಿದ್ದನೆಂದರೆ ಇದು ಕಡಿಮೆ ಸಂಗತಿಯೇನಲ್ಲ. ಅಂದರೆ ಅಂಬಲಿಯನ್ನು ತನಗಾಗಿ ತಯಾರಿಸದೆ ನಿತ್ಯ ಶಿವನಿಗಾಗಿ ಮೀಸಲಿಟ್ಟು ನಂತರ ಉಳಿದದ್ದನ್ನು ಪ್ರಸಾದವೆಂದು ಸ್ವೀಕರಿಸುತ್ತಾ ಬಂದಿರುವುದು ನೋಡಿದರೆ ಆತನ ಅಂತರಂಗದಲ್ಲಿ ಶಿವನ ಕುರಿತಾಗಿ ಎಂಥ ಭಾವನೆ ಇತ್ತೆಂಬುದು ಅರಿವಾಗುತ್ತದೆ. ಮಾದಾರ ಚೆನ್ನಯ್ಯನ ಕಾಯಕ ದಾಸೋಹ ಕುರಿತು ಬಸವಣ್ಣನವರಿಗೆ ಎಷ್ಟು ಹೊಗಳಿದರೂ ತೃಪ್ತಿಯಿಲ್ಲ. ಸುಮಾರು 30 ಸಲ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಸ್ಮರಿಸಿಕೊಂಡಿದ್ದಾರೆ. ಆತನ ಘನ ವ್ಯಕ್ತಿತ್ವದ ಬಣ್ಣನೆಗೆ, ಧ್ವನಿಪೂರ್ಣತೆಯಂಥ ಸಂಗತಿಗಳಿಗೂ ಅವರ ವಚನಗಳು ಸಾಕ್ಷಿಯಾಗಿವೆ. ಬಸವಣ್ಣನವರು ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ಎಂದು ನೆನೆಯುವುದರ ಮೂಲಕ ವಚನ ಸಾಹಿತ್ಯಕ್ಕೊಂದು ಗರಿ ಮೂಡಿಸಿದ್ದಾರೆ. ಅದೇ ರೀತಿ ಹರಿಹರನ ರಗಳೆಯಲ್ಲಿ ಹೇಗಿದೆ ಅನ್ನುವುದನ್ನು ನೋಡೋಣ. ಚೆನ್ನಯ್ಯನು ಮಾದಾರ ವೃತ್ತಿಗೆ ಸೇರಿದ ತಮಿಳುನಾಡಿನ ಕಾಂಚೀನಗರದಲ್ಲಿ ಕರಿಕಾಲ ಚೋಳರಾಜನ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕದಲ್ಲಿದ್ದವನು. ಈತನನ್ನು ಕುರಿತಾಗಿ ಬಹಳ ಪ್ರಸಿದ್ಧವಾದ ಕಥೆಯೊಂದು 13ನೇ ಶತಮಾನದಲ್ಲಿ ಹಂಪಿಯಲ್ಲಿದ್ದ ಹರಿಹರ ತನ್ನ ರಗಳೆಯಲ್ಲಿ ಹೀಗೆ ಬರೆದಿದ್ದಾನೆ. ವಚನಕಾರರ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದವರಲ್ಲಿ ಹರಿಹರ ಮುಖ್ಯನಾಗಿದ್ದಾನೆ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ, ಪಾಮರರ ಮೇಲೆ ಇಂದ್ರ, ಚಂದ್ರ, ರವಿ, ಕರ್ಣ, ದಧೀಚಿ, ಬಲೀಂದ್ರನೆಂದು ಕಾನನ ವರತಂ ಪೊಗಳ್ದು ಕೆಡಬೇಡಲೇ ಮಾನವ, ನೀನಹರ್ನಿಂ ನನೆ ಪೊಗಳ್ ಅರ್ಚಿಸು ನಮ್ಮ ಕಡುಸೊಂಪಿನ ಪೆಂಪಿನ ಹಂಪೆಯಾಳ್ದಪನ ಎಂದು ತನ್ನ ಸೋದರಳಿಯ ರಾಘವಾಂಕನಿಗೆ ಹೇಳಿದನಂತೆ. ತಾನು ಚೆನ್ನಯ್ಯನಂಥವರ ಕುರಿತು ರಗಳೆ ಬರೆದಿರುವೆನೆಂದು ಪ್ರತಿಪಾದಿಸಿದ್ದಾನೆ. ಕಾಂಚಿಪಟ್ಟಣದಲ್ಲಿ ಕರಿಕಾಳ ಚೋಳ ಮಹಾರಾಜ ಮಹಾನ್ ಶಿವಭಕ್ತನಾಗಿದ್ದ. ನಿತ್ಯ ಶಿವನಿಗೆ ಪಂಚಪಕ್ವಾನ್ನ ಭೋಜನ ಉಣಬಡಿಸಿ ನಂತರ ಪ್ರಸಾದ ಸ್ವೀಕರಿಸುತ್ತಿದ್ದ. ಆತನ ದಿನನಿತ್ಯದ ಊಟೋಪಚಾರ ಹೇಗಿತ್ತೆಂದರೆ, ರನ್ನ ದಡ್ಡಣಿಗೆಗಳ ಮೇಲೆ ಬೆಳಗಂ ಕರೆವ, 300 ಹೊನ್ನ ಹರಿವಾಣಂಗಳಿಂ ಮೆರೆವ, ಕೆಲದ ಬಟ್ಟಲ ನಿರಿಸಿ ನಲಿನಲಿದು ಸಡಗರಿಸಿ, ಒಲವೆ ಎನ್ನಯ ಬಲವೆ ಛಲವೆ ಎಂದುತ್ಸವಿಸಿ, ದೇವಾನ್ನ ದಿವ್ಯಾನ್ನ ಅಮೃತಾನ್ನಮಂಬಡಿಸಿ, ಓವಿ ಸವಿ ಸಾಲಿಡುವ ಶಾಖಂಗಳಂಬಡಿಸಿ, ಹಪ್ಪಳಂ ಚಿಲುಪಾಲ ಘಟ್ಟಿಗಳನ್ನಲ್ಲಲ್ಲಿ, ಹೀಗೆ ನಾನಾ ವಿಧವಾದ ಅನ್ನ, ತುಪ್ಪ, ಕೆನೆ ಮೊಸರು, ಸಕ್ಕರೆ, ಹಪ್ಪಳ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಬಂಗಾರದ ಅಡ್ಡಣಿಗೆ ಮೇಲೆ ಬಂಗಾರದ ತಟ್ಟೆಯಲ್ಲಿ ಚೋಳನು ಶಿವನಿಗೆ ತೃಪ್ತಿಯಾಗುವಂತೆ ಬಡಿಸುತ್ತಿದ್ದ. ಆದರೆ ಒಂದು ದಿನ ಎಂದಿನಂತೆ ಚೋಳ ಶಿವನ ಮುಂದೆ ನೈವೇದ್ಯವನ್ನಿಟ್ಟು ಭಕ್ತಿಯಿಂದ ಬೇಡಿಕೊಂಡರೂ ಶಿವ ಸ್ವೀಕರಿಸಲಿಲ್ಲ. ಶಿವ ತನ್ನ ಭಕ್ತಿಯನ್ನು ಪರೀಕ್ಷಿಸುತ್ತಿರಬಹುದೇ ಚಿಂತಿಸುತ್ತಾ ಖಡ್ಗದಿಂದ ತನ್ನ ಶಿರವನ್ನು ಕಡಿದುಕೊಂಡು ಪ್ರಾಣತ್ಯಾಗಕ್ಕೂ ಸಿದ್ಧನಾದ. ಆಗ ಶಿವ ಪ್ರತ್ಯಕ್ಷನಾಗಿ, ಕಂಡಯ್ಯ ಚೋಳ, ನಿನಗಿನಿತು ಸೈರಣೆ ಇಲ್ಲ, ನನ್ನ ಮಾತನ್ನು ನಿಧಾನವಾಗಿ ಕೇಳು, ಏಕೆ ಪ್ರಾಣ ಕಳೆದುಕೊಳ್ಳುತ್ತೀಯ? ಇಂದು ನನಗೆ ಹಸಿವಿಲ್ಲ, ನಿನ್ನಂತೆ ಭಕ್ತ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿ ಸೇವಿಸಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಚೆನ್ನಯ್ಯನ ಅಂಬಲಿಯ ರುಚಿಯನ್ನು ಹರಿಹರ ಶಿವನ ಬಾಯಿಯಲ್ಲಿ ಹೀಗೆ ವಿವರಿಸಿದ್ದಾನೆ. ಕೂತು ಮಾದಾರ ಚೆನ್ನನೊಡನುಂಡೆವೆಲೆ ಚೋಳ,

கீழம்பழக்கத சவியதனேன் பண்ணிப்பேம் சோழாதி கல்படையரதேனேன் பண்ணிப்பேன் தேவான்ன அம்ருதான்ன வெம்பிவம் ஏழிப்புது பாவிசுவடின்னதம் பெசரிரல்க நகரிது க்ஷீரமுதுவின ருச்சிங்களன் ததக்கப்படியல்ல ஹாரைசி சிகியுள்ள சக்கரையு சரியல்ல ஹீகே மாதார சென்னையன மனையல்லின அம்பலியு யாவ பாக்கக்கூ ஹாலின ஒந்தளத்தெகூ ಯಾವ ಆಹಾರವೂ ಸಾಟಿಯಿಲ್ಲ. ದೇವಲೋಕದ ಅಮೃತಕ್ಕಿಂತಲೂ ಸಿಹಿಯುಳ್ಳ ಸಕ್ಕರೆಗಿಂತಲೂ ಮಧುರ ದ್ರಾಕ್ಷಿಗಳಿಂತಲೂ ಮಿಗಿಲಾದುದು ಎಂದು ಶಿವ ಹೇಳುತ್ತಾ ಅಪರೂಪದ ಭಕ್ತನೊಬ್ಬನ ಮನೆಯಲ್ಲಿ ಇದೇ ತಾನೇ ಅಂಬಲಿ ಕುಡಿದು ಬಂದಿದ್ದೇನೆಂದು ಹೇಳಿದ. ಇದನ್ನು ಕೇಳಿದ ಚೋಳನಿಗೆ ಮಾದಾರ ಚೆನ್ನಯ್ಯ ಎಂತಹ ಶಿವಭಕ್ತನಿರಬೇಕು, ಆತನನ್ನು ನೋಡಬೇಕೆಂದು ಆಗಿಂದಾಗ್ಗೆ ಅರಮನೆಯನ್ನು ತೊರೆದು ಹೊರಟೇ ಬಿಟ್ಟ. ಆತ ಎಲ್ಲಿರುವನೆಂದು ಅರಸುತ್ತ ಚೆನ್ನನನ್ನು ಎಷ್ಟು ಬೇಗ ಕಾಣುತ್ತೇನೋ ಎಂದು ಕಾತರಿಸುತ್ತ ಮಳೆ ಗಾಳಿ ಬಿಸಿಲನ್ನು ಲೆಕ್ಕಿಸದೆ ಬರಿಗಾಲಲ್ಲಿ ನಡೆಯ ತೊಡಗಿದ. ತೋರಿರೆ ಚಂದ್ರಮೌಳಿಯ ಭಕ್ತ ಚೆನ್ನನಂ, ತೋರಿರೆ ಷಡ್ವರ್ಣ ಕರ್ಣನಂ ಚೆನ್ನನಂ, ಚೆನ್ನನಂ ತೋರಿಯನ್ನಂ ಕಾಯ್ದುಕೊಳ್ಳಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಸಿರೆ, ಚೆನ್ನಯ್ಯ ನೆನ್ನಯ್ಯ ನಿರ್ದೆಡೆಯ ನರುಪಿರೆ, ಚೆನ್ನಯ್ಯ ನಿರ್ಧ ಮನೆಯಾವುದೆಂದರಸುತ್ತಿರೇ. ಹೀಗೆ ರಾಜ ಕೇರಿ ಕೇರಿಯಲ್ಲಿ ಕಂಡ ಕಂಡವರನ್ನೆಲ್ಲ ಕೇಳುತ್ತ ಆತನಿದ್ದ ಕೇರಿಗೆ ಧಾವಿಸುತ್ತಾನೆ. ರಾಜನನ್ನು ನೋಡಿದ ಪರಿವಾರವೆಲ್ಲವೂ ಸಹ ಹಿಂದೆ ಹೊರಟಿತು. ಕೊನೆಗೆ ರಾಜ ಮಾದಾರ ಚೆನ್ನಯ್ಯನ ಗುಡಿಸಿಲಿಗೆ ಬಂದು ಆತನನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪಾದಗಳನ್ನು ಕೈಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾನೆ. ತನ್ನ ಮನೆಗೆ ಆಗಮಿಸಿದ ಚೋಳ ಮಹಾರಾಜನನ್ನು ನೋಡಿದ ಮಾದಾರ ಚೆನ್ನ ಆಶ್ಚರ್ಯಚಕಿತನಾದ. ಆತನ ಹೆಂಡತಿಯೂ ಸಹ ತಮ್ಮಿಂದ ಏನೋ ಅಚಾತುರ್ಯ ನಡೆದಿದೆ, ಅದಕ್ಕಾಗಿ ರಾಜನೇ ತಮ್ಮ ಮನೆಗೆ ಬಂದಿರುವನೆಂದು ಭಯಭೀತರಾದರು. ಮುಂದೇನು ಶಿಕ್ಷಕಾದಿದೆಯೋ ಎಂದು ಮನದಲ್ಲಿ ಚಿಂತಿತರಾದರು. ನಂತರ ಧೈರ್ಯ ತಂದುಕೊಂಡು ಮಾದಾರ ಚೆನ್ನ ರಾಜನನ್ನು ಕುರಿತಾಗಿ, ಏನಯ್ಯ ಚೋಳ ನೃಪ ನೀನಿಂತು ಬರ್ಪರೆ, ಭಾನುಕುಲ ದರ್ಪಣನೇ ನೀನಿಂತು ಬರ್ಪರೆ, ಎನ್ನ ಕುಲಮಂ ನೋಡದಿಂತು ಬರ್ಪರೆ ಚೋಳ, ಎನ್ನ ಜಾತಿಯ ನರಿಯದಿಂತು ಮಾಳ್ಪರೆ ಚೋಳ, ಎನುತೇ ಗದುಗದಿಸಿ ಕಂಪಿಸಿ ಕಾಲು ಬಿಡು ಚೋಳ, ರಾಜನ ಮುಂದೆ ಬಾಗಿ, ದೊರೆಗಳೇ ತಾವು ಸಾಮ್ರಾಜ್ಯವನ್ನು ಆಳುವವರು, ಉತ್ತಮರು, ನನಗೆ ನಮಸ್ಕಾರ ಮಾಡುವುದೇ, ನಾನು ನಿಮ್ಮ ಸೇವಕ, ನಮ್ಮನ್ನು ಯಾವ ಪಾಪಕ್ಕೆ ತಳ್ಳುಬಿರಿ, ನೀವು ನನ್ನ ಪಾದಗಳನ್ನು ಬಿಡದಿದ್ದರೆ ಎನ್ನಾಣೆ ಎಂದು ಭೀತನಾಗಿ ಮಾದಾರ ಚೆನ್ನಯ್ಯ ಬೇಡಿಕೊಂಡನು. ಆಗ ಚೋಳ ಮಹಾರಾಜನು, ಎನೇ ದೇವದೇವನುಳಿದವನ ಕುಲವೇ ಸತ್ಕುಲಂ, ಘನಮಹಿಮನುಳಿದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನೊಡನುಂಡ ನಿಮ್ಮ ಜಾತಿಗಂ ಸರಿಯೇ, ಸರ್ವಜ್ಞ ನಿಮ್ಮ ಕೆರ್ಪಿಂಗ್ ಎನ್ನ ಶಿರ ಸರಿಯೇ, ಬಿಡನೆಯ್ಯ ನಿಮ್ಮ ಪಾದವ ಬಿಟ್ಟು ಬಾಳ್ವೆನೇ. ಹೀಗೆ ದೇವನುಳಿದವನ ಕುಲವೇ ಸತ್ಕುಲ, ಶಿವನೊಡನುಂಡ ನಿನ್ನ ಜಾತಿಗೆ ನನ್ನ ಜಾತಿ ಸಮನಾದೀತೇ, ನಾನು ಎಷ್ಟೇ ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿದ್ದರೂ ಪರಶಿವ ನಿನ್ನ ಅಂಬಲಿಯ ರುಚಿ ಉಂಡಿರುವುದು ನೀನು ಶಿವನ ಒಡೆಯನಾಗಿದ್ದೀಯ, ನಿನ್ನ ಭಕ್ತಿಯ ವಿಶೇಷತೆಯನ್ನು ಶಿವನಿಂದ ಕೇಳಿದೆನು. ಚೆನ್ನಯ್ಯ ನಿನ್ನ ಪಾದರಕ್ಷೆಗಳಿಗೆ ಎನ್ನ ತಲೆ ಸರಿಬಾರದು ಎನ್ನುತ್ತ ತಾನೇ ಶ್ರೇಷ್ಠ ಭಕ್ತನೆಂಬ ನೆತ್ತಿಗೇರಿದ್ದ ಅಹಂಕಾರ ಮುರಿದು ಆ ಕ್ಷಣದಲ್ಲಿ ರಾಜನಿಗೆ ಜ್ಞಾನೋದಯವಾಯಿತು. ನಡೆಯಿರಿ ಶಿವನಲ್ಲಿಗೆ ಹೋಗೋಣ, ನಿಮ್ಮ ಕುಲಗೋತ್ರದ ಇರುವನ್ನು ಅಲ್ಲಿಯೇ ಹೇಳಿರಿ ಎನ್ನುತ್ತ ಚೋಳರಾಜನು ಚೆನ್ನಯ್ಯನನ್ನು ಶಿವದೇವಾಲಯಕ್ಕೆ ಆನೆಯ ಮೇಲೆ ಕೂಡಿಸಿ ಮೆರವಣಿಗೆಯ ಮೂಲಕ ಸಕಲ ವಾದ್ಯ ವೃಂದ ಮತ್ತು ಗೌರವಾಧಾರಗಳೊಂದಿಗೆ ಕರೆದೊಯ್ಯುತ್ತಾನೆ. ಇದನ್ನೆಲ್ಲ ನೋಡಿದ ಚೆನ್ನಯ್ಯನಿಗೆ ದಿಗಿಲಾಯಿತು. ತನಗೇಕೆ ಇಷ್ಟೊಂದು ಗೌರವ, ನನ್ನಿಂದ ಎಂತಹ ತಪ್ಪಾಗಿರಬಹುದೆಂದು ಚಿಂತಿಸತೊಡಗಿದ. ಶಿವದೇವಾಲಯ ಬರುತ್ತಿದ್ದಂತೆ ಮೊದಲೇ ಚೋಳರಾಜ ಕುದುರೆಯಿಂದಿಳಿದು ಚೆನ್ನಯ್ಯನನ್ನು ಆನೆಯಿಂದಳುಹಿ ಮೆಲ್ಲನೆ ಬಂದು ಕೈಗೊಟ್ಟು ದಾನನಿಧಿ ಚನ್ನನಂ ಸಂತಸದೆ ಮುಂದಿಟ್ಟು ದೇವಾಲಯದೊಳಕ್ಕೆ ಕೈ ಹಿಡಿದು ಕರೆದೊಯ್ಯುತ್ತಾನೆ. ಶಿವನನ್ನು ನಮಸ್ಕರಿಸುತ್ತ ಮಾದಾರ ಚೆನ್ನಯ್ಯ ಅಲ್ಲಿ, ಚೋಳ ನೀಂ ಪಿಡಿತರಿಸಿದೇಂ ತಪ್ಪ ಮಾಡಿದನೆ, ಹೇಳಯ್ಯ ನಿಮ್ಮಲ್ಲಿ ಪದವಿಯಂ ಬೇಡಿದನೆ, ಅರಿಯದೆ ಅಂಬಲಿಯನ್ನರ್ಪಿಸಿದೊಡಿದಿಂತಿರಿವರೆ, ಹೆರೆ ಸೂಡಿದನೆ ತೋರಿ ಮಾರಿ ನೆರೆ ದೂರುವರೆ, ಮೇದಿನಿಗೆ ಬೀರಿ ಗುರುವಾದುದೆನ್ನಯ್ಯ ಭಕ್ತಿ ಎಂದು ಶಿವನಲ್ಲಿ ಮಾದಾರ ಚೆನ್ನಯ್ಯ, ನಾನೆಂತು ತಪ್ಪು ಮಾಡಿದನೆ ಹೇಳಯ್ಯ, ನಿನಗೆ ಅಂಬಲಿಯನ್ನು ಅರ್ಪಿಸಿದ್ದೇ ತಪ್ಪಾಯಿತು, ನೀನು ಹೀಗೆ ಮಾಡಬಹುದೇ, ರಾಜನೊಬ್ಬ ಯಕಶ್ಚಿತ್ ನನ್ನನ್ನು ಹೀಗೆ ನಿನ್ನ ಸನ್ನಿಧಾನಕ್ಕೆ ವೈಭವದಲ್ಲಿ ಮೆರವಣಿಗೆ

0: ಒಟ್ಟಿಗೆಯ ಮೂಲಕ ಕರೆದುಕೊಂಡು ಬರಬಹುದೇ? ನಾನಾವ ಪದವಿ ಬೇಡಿರುವೆ ಎಂದು ಮಾದಾರ ಚೆನ್ನಯ್ಯ ಪರಿತಪಿಸುತ್ತಾ, ನಾನು ಶಿವನ ಮುಂದೆಯೇ ಪ್ರಾಣತ್ಯಾಗ ಮಾಡುತ್ತೇನೆಂದು ಶಪಥ ಮಾಡುತ್ತಾನೆ. ಆ ಕ್ಷಣಕ್ಕೆ ಶಿವ ಅವನನ್ನು ತಡೆದು, ಮೂರ್ಖತನದಲ್ಲಿ ಮಾತಾಡಬೇಡ, ನಿನ್ನ ಭಕ್ತಿ ಜಗತ್ತಿಗೆ ತಿಳಿಯಲೆಂದು ಈ ರೀತಿ ಮಾಡಿದೆನೆಂದು ಸಮಾಧಾನದಲ್ಲಿ ನುಡಿಯುತ್ತಾ, ಭಾಪು ಮಾದಾರ ಚೆನ್ನ, ಪೂತು ಮಾದಾರ ಚೆನ್ನ, ಸೋಫಾದಿಕಂ ಪುಗವ ಶೈವ ಮಾದಾರ ಚೆನ್ನ, ಗುಪ್ತ ಪ್ರಜ್ಞೆಯ ಚೆನ್ನ, ಗುರುತರಾಜ್ಞೆಯ ಚೆನ್ನ, ಆಪ್ತ ಗುಣನಿಧಿ ಚೆನ್ನ ಎನ್ನ ಭಕ್ತಿಯ ಚೆನ್ನ ಎಂದು ಕೊಂಡಾಡುತ್ತಾ, ಶಿವ ಮಾದಾರ ಚೆನ್ನಯ್ಯನನ್ನು ಪುಷ್ಪಕ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಕರೆದುಕೊಂಡು ಹೋದನೆಂದು ಹರಿಹರ ಮಹಾಕವಿ ವಿವರಿಸಿದ್ದಾನೆ. ಹೀಗೆ ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಗಣಪದವಿಯನ್ನು ದಯಪಾಲಿಸಿ ತನ್ನ ಹೆಂಡತಿ ಶೈಲಜೆಗೆ ಸಂತೋಷದಿಂದ ಮಾದಾರ ಚೆನ್ನನ ಪರಿಚಯ ಮಾಡಿದನೆಂದು ಚಿತ್ರಿಸಿದ್ದಾನೆ. ಈ ರೀತಿ ಚೆನ್ನಯ್ಯನ ಗುಪ್ತ ಭಕ್ತಿ, ನಿಷ್ಕಾಮಕಾಯಕ ನಿರಾಡಂಬರ ವ್ಯಕ್ತಿತ್ವ ಎಲ್ಲವೂ ಎಲ್ಲೆಡೆಗೂ ಹಬ್ಬುತ್ತದೆ. ಹೀಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಶಿವನು ಅಂಬಲಿ ಉಂಡಿದ್ದರಿಂದ ಆಗಾಮಗಳೆಲ್ಲ ನಡುಗಿದವು. ಪುರಾಣ ವೇದಶಾಸ್ತ್ರಗಳೆಲ್ಲ ಜಪ ತಪ ಸಂಧ್ಯಾ ವಂದನೆಗಳು ಸಮಾಧಿಯಾದವು. ಸಾವಿರಾರು ವರ್ಷಗಳಿಂದ ನಡೆದು ಬಂದಿದ್ದ ಕನಿಷ್ಠ ನಿಯಮಗಳೆಲ್ಲ ಸಡಿಲಗೊಂಡವು. ಹೀಗೆ ಹರಿಹರನು ತನ್ನ ರಗಳೆಯ ಮೂಲಕ ಒಂದೆಡೆ ಶ್ರಮ ಸಂಸ್ಕೃತಿಯ ಪರಿಚಯ ಎತ್ತಿ ಹಿಡಿಯುತ್ತಾ, ಇನ್ನೊಂದೆಡೆ ಪ್ರಭುತ್ವದ ನಿರಾಕರಣೆಯನ್ನೂ ಮಾಡಿದ್ದಾನೆ.
1: ಇದುವರೆಗೆ ಬಸವಣ್ಣ ಹಾಗೂ ಹರಿಹರನ ವಚನಗಳಲ್ಲಿ ಮಾದಾರ ಚೆನ್ನಯ್ಯನ ವರ್ಣನೆ ಕುರಿತು ಡಾಕ್ಟರ್ ರಾಜಶೇಖರ ಜಮದಂಡಿ ಅವರಿಂದ ಭಾಷಣ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಿಜಯಪುರ, ಸಮಯ 8:56. ಈಗ ಕೇಳಿ ಯುವವಾಣಿ

0: ಆಕಾಶವಾಣಿ ಯುವ ಸಾಧಕ ಹಾಗೂ ಸೈನಿಕ ಸಂತೋಷ್ ಬಾವಿಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಹಾಂತೇಶ್ ಕೋತಿನ್.
1: ಆತ್ಮೀಯ ಕೆಲವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಜನ್ಮ ಕೊಟ್ಟ ತಾಯಿಯನ್ನ ಮರಿಬೇಡ, ಬಾಳು ಕೊಟ್ಟ ತಂದೆಯನ್ನ ಮರಿಬೇಡ, ಅನ್ನ ಕೊಟ್ಟ ರೈತನನ್ನೂ ಮರಿಬೇಡ, ನಮ್ಮನ್ನು ಸದಾಕಾಲ ರಕ್ಷಿಸೋ ಆ ಸೈನಿಕನನ್ನ ಎಂದೆಂದೂ ಮರಿಬೇಡ. ಈ ಮಾತಿಗೆ ಸ್ಫೂರ್ತಿ ಅನ್ನುವಂಗ ದೇಶದ ಅರಗಿನ ಮನೆಯನ್ನ ಕಾಪಾಡುತ್ತಿರುವ ಶಕ್ತಿ ಮತ್ತು ಯುಕ್ತಿ ತುಂಬಿರುವ ವೀರ ಯೋಧ, ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಾಗಲಕೋಟೆ ಜಿಲ್ಲೆ ಬಿಳಗಿಯ ಸಂತೋಷ್ ಬಾವಿಕಟ್ಟಿಯವರು ಇವತ್ತಿನ ಕಾರ್ಯಕ್ರಮದೊಳಗದಾರ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
2: ತುಂಬಾ ಧನ್ಯವಾದ
1: ಸರ್. ಮೊದಲೇದಾಗಿ ತಮಗೆ ಬಿಗ್ ಸೆಲ್ಯೂಟ್ ಸರ್. ತಾವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ನಮ್ಮ ಹೆಮ್ಮೆ. ಕಿರುಪರಿಚಯ ನಮ್ಮ ಕೇಳುಗರಿಗೆ ತಾವು.
2: ನನ್ನ ಹೆಸರು ಸಂತೋಷ್ ಬಾವಿಕಟ್ಟಿ ಅಂತೇಳಿ. ನಾನು ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯವನು. ನಾನು ಭಾರತೀಯ ಸೇನೆಯಲ್ಲಿ ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿ ಸೇವೆ ಸಲ್ಲಿಸುತ್ತಾ ಇದೀಗ 7 ವರ್ಷಗಳು ಕಳೆದಿವೆ.
1: ಇದು ತಮ್ಮ ಬಾಲ್ಯದ ಕನಸಾಗಿತ್ತಾ ಆರ್ಮಿಗೆ ಸೇರ್ಬೇಕನ್ನೋದು?
2: ಇಲ್ಲ ಸರ್, ಬಾಲ್ಯದ ಕನಸಾಗಿರಲಿಲ್ಲ. ನಾನು ಆರ್ಮಿಗೆ ಸೇರ್ಬೇಕು ಅಂತ ಅನ್ಕೊಂಡೂ ಇರಲಿಲ್ಲ. ಕೆಲವೊಂದಿಷ್ಟು ಪರಿಸ್ಥಿತಿಗಳು, ಕೆಲವೊಂದಿಷ್ಟು ಸವಾಲುಗಳು ನನ್ನನ್ನ ಈ ಹಂತಕ್ಕೆ ಕರ್ಕೊಂಡು ಬಂದವು ಸರ್.
1: ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ ತಾವು?
2: ಪ್ರಾಥಮಿಕ ಶಿಕ್ಷಣ ನಂದು ಮನೆಯ ಪರಿಸ್ಥಿತಿಗಳ ಒಂದು ಕಾರಣದಿಂದಾಗಿ ಪ್ರಾಥಮಿಕ ಶಿಕ್ಷಣ ಸರಿಯಾಗಿ ಆಗಲಿಲ್ಲ. 3-4 ಕಡೆಗಳಲ್ಲಿ ನಾನು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದೆ. ಅದಾದ ನಂತರ ನನ್ನ ಪ್ರೌಢ ಶಿಕ್ಷಣವನ್ನು ನಾನು ಬೀಳಿಗೆಯಲ್ಲಿ ಶುರು ಮಾಡಿ ಪೂರ್ತಿ ನನ್ನ ಪದವಿ ಮುಗಿಯುವವರೆಗೂ ನಾನು ಬೀಳಿಗೆಯಲ್ಲಿಯೇ ಸ್ಟಡಿ ಮಾಡಿದೆ.
1: ಇದು ಆಸೆ ಚಿಗುರಿದ್ದೆ ಯಾವಾಗ ತಮಗೆ? ಯಾರಿಂದ ಪ್ರೇರಿತ ಆದ್ರಿ ತಾವು?
2: ಪ್ರೇರೇಪಿತ ಯಾರಿಂದ ಅಂತಂದ್ರೆ, ನಮ್ಮ ಬೀಳಿಗೆಯ ಒಂದು ಗ್ರೌಂಡ್ ಅಲ್ಲಿ ಎಲ್ಲರೂ ರನ್ನಿಂಗ್ ನ ಪ್ರಾಕ್ಟೀಸ್ ಮಾಡ್ತಿದ್ರು. ನಾವು ಅವರೊಟ್ಟಿಗೆ ಕೂಡಿ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವರಿಗೆ ಮತ್ತು ನನಗೆ ತುಂಬಾ ವ್ಯತ್ಯಾಸ ಇತ್ತು. ಈಗ ನಾನು 2 ರೌಂಡ್ ಓಡೋಕ್ಕಿಂತ ಮುಂಚೆನೆ ಅವ್ರು 4 ರೌಂಡ್ ಕ್ಲೋಸ್ ಮಾಡಿರ್ತಿದ್ರು. ಆ ರೀತಿ ಡಿಫ್ರೆನ್ಸ್ ಇರಬೇಕಾದ್ರೆ ಇಲ್ಲ, ನಾನು ನನ್ನ ಕೈಲೂ ಆಗ್ತತಿ, ಟ್ರೈ ಮಾಡೋಣ ಅಂತೇಳಿ ಶುರು ಮಾಡಿದಂತ ಈ ಕನಸು ಫೈನಲಿ ನನ್ನನ್ನ ಒಬ್ಬ ಸೈನಿಕನನ್ನಾಗಿ ಮಾಡುತ್ತೆ ಸರ್.
1: ಅವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಓಡಿದ ಆ ಒಂದು ಕನಸು ಹೊತ್ತಿದ್ರಲ್ಲ, ಆ ಕನಸು

0: ಇವತ್ತು ಭಾರತೀಯ ಸೇನೆಗೆ ಆಗುವಂಗ ನಿಮ್ಮ ಕನಸು ಈಡೇರ್ತು ಅಂತ ಹೇಳ್ತೀರಿ?
1: ಹೌದು ಸರ್, ಹೌದು.
0: ಹೇಳ್ರಿ ಸಂತೋಷ್ ಅವರ, ಭಾರತೀಯ ಸೇನೆಗೆ ಸೇರಿ 7 ವರ್ಷ ಆಗ್ತಾವ, ಅಲ್ಲಿಯ ಒಂದು ಅನುಭವ ನಮ್ಮ ಜೊತೆ.
1: ಭಾರತೀಯ ಸೇನೆ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ, ನಾನು ಸೇನೆಯನ್ನ ಸೇರ್ತೀನಿ, ನಾನು ಒಬ್ಬ ಸೈನಿಕನಾಗ್ತೀನಿ ಅಂತೇಳಿ. ನಂದೊಂದು ಕನಸಿತ್ತು, ನಾನು ಒಬ್ಬ ಪ್ರಾಧ್ಯಾಪಕನಾಗಬೇಕು ಅಂತೇಳಿ. ಕಾಲೇಜಲ್ಲಿ ಅವಶ್ಯಕತೆ ಅನಿವಾರ್ಯತೆ ನಮಗಿತ್ತು, ಹೀಗಾಗಿ ನಾನು ಯಾವುದೇ ಒಂದು ಪ್ರತಿಯೊಂದು ಜಾಬ್ ಕರೆದ್ರು, ಅದು ಪ್ಯೂನ್ ಆಗಿರಲಿ ಅಥವಾ ಇವತ್ತು ಪೋಸ್ಟ್ ಮ್ಯಾನ್ ಆಗಿರಲಿ, ಯಾವುದೇ ಕರೆದ್ರು ನಾನು ಆ ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಿದ್ದೆ. ನನ್ನ ಕೈಲಾದ ಮಟ್ಟಿಗೆ ನಾನು ಎಫರ್ಟ್ ಅನ್ನ ಹಾಕ್ತಿದ್ದೆ. ಬಟ್ ಕೋಚಿಂಗ್ ಅನ್ನ ಪಡೆಯುವಷ್ಟು ನಮ್ಮ ಆರ್ಥಿಕ ಪರಿಸ್ಥಿತಿ ನಮ್ಮ ಮನೆ ಸರಿ ಇರಲಿಲ್ಲ. ಹಿಂಗಾಗಿ ಎಲ್ಲಾ ಫ್ರೆಂಡ್ಸ್ ಜೋಡಿ ಕೂಡಿ ನಮ್ಮ ಊರೊಳಗ ಒಂದು ರ್ಯಾಲಿಗೆ ಅಂತ ಹೇಳಿ ಹೊಂಟಿದ್ರು. ಅವಾಗ ಅವ್ರ ಜೊತೆ ನಾನು ಕೂಡ ಹೋದೆ. ಹೋದಾಗ ನಾನು ಫಸ್ಟ್ ಅಟೆಂಡ್ ಮಾಡಿದ್ದು 2013 ಗುಲ್ಬರ್ಗಾದಲ್ಲಿ ನಡೆದಂತ ಸೇನಾ ಭರ್ತಿಯಲ್ಲಿ. ಅಲ್ಲಿ ನಾನು ಎಲ್ಲರೊಂದಿಗೆ ಕೂಡಿ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ನನ್ನನ್ನು ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗಿದ್ರು, ಇರಲಿ ನೋಡೋಣ ಬಾ ಏನಾಗುತ್ತೆ ಅಂತೇಳಿ. ನಾನು ಅಲ್ಲಿ ಫಸ್ಟ್ ಕ್ಲರ್ಕ್ಗೆ ಟ್ರೈ ಮಾಡಿದಾಗ ಪ್ರಾಕ್ಟೀಸ್ಗಳನ್ನ ಮಾಡ್ಕೊಂಡು ಹೋಗಿದ್ದೆ, ಅಲ್ಲಿ ಇರುವಂತಹ ಎಲ್ಲಾ ಪರೀಕ್ಷೆಗಳನ್ನ ಪಾಸ್ ಆದೆ. ಆದ್ರೆ ನನ್ನ ಕೊನೆಯಲ್ಲಿ ಎದೆ ಸುತ್ತಳತೆಯೊಳಗೆ ನನ್ನನ್ನು ಫೇಲ್ ಮಾಡಿದ್ರು. ಅವಾಗ ಬಹಳ ಫೀಲ್ ಆಯ್ತು, ನೋಡೋಣ ಮತ್ತೆ ಟ್ರೈ ಮಾಡೋಣ ಅಂತೇಳಿ. ನಾನು ವೇಟ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ರ್ಯಾಲಿ ಬಂತು, ಮಂಗಳೂರು ಮೂಡುಬಿದ್ರಿ ಆಳ್ವಾಸ್ ಕಾಲೇಜ್ನಲ್ಲಿ ನಡೆದಿತ್ತು. ಆ ರ್ಯಾಲಿಯಲ್ಲಿ ನಾನು ಪೂರ್ವ ತಯಾರಿಯನ್ನು ಮಾಡ್ಕೊಂಡು ಹೋಗಿದ್ದೆ, ಅದರಲ್ಲಿ ನಾನು ಫಿಟ್ ಆದೆ ಸರ್.
0: ನೀವು 8 ಗಂಟೆ ಕೇಳ್ತೀರಿ ಬೆಳಗ್ಗೆ, ಪ್ರತಿನಿತ್ಯ ಪ್ರಾಕ್ಟೀಸ್ ಯಾವ ತರ ಮಾಡ್ತಿದ್ರಿ ನೀವು?
1: ಇದು ಎಲ್ಲಾ ನನ್ನ ಈಗ ಕೇಳುಗರಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ. ಮುಂಜಾನೆ ಎದ್ದು ಬೇಗ ಏನ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅದೇ ಒಳ್ಳೆಯ ಸಮಯ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ. PUC ಮುಗಿದ ನಂತರ ಮುಂಜಾನೆ ಡೈಲಿ 5 ಗಂಟೆ ಕೇಳ್ತಿದ್ದೆ. 5 ಗಂಟೆಗೆ ಎದ್ದು ಒಂದು 10-15 ನಿಮಿಷ ನಾನು ಫ್ರೆಶ್ ಆಗ್ತೀವಲ್ಲ, ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು 5:30 ಅನ್ನೋ ಅಷ್ಟರಲ್ಲಿ ನಮ್ಮ ಬಿಳಿಗಿಯ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜಿನ ಗ್ರೌಂಡ್ ಒಳಗೆ ಹೋಗಿ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇನ್ನೇನು ಸೂರ್ಯ ಹುಡ್ತಾನೆ ಅನ್ನೋ ಅಷ್ಟರಲ್ಲೇ ನಾನು ವಾಪಸ್ ಮನೆಗೆ ಹೋಗ್ಬಿಡ್ತಿದ್ದೆ. ಇದೇ ನನಗೆ ಮುಂದೆ ಒಂದು ಉತ್ತಮ ದಾರಿಯನ್ನು ತೋರಿಸಿಕೊಡ್ತು. ಭಾರತೀಯ ಸೇನೆಗೆ ಸೇರ್ಕೊಳ್ಳಿಕ್ಕೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಮಾಡ್ತು. ಪ್ರಾಕ್ಟೀಸ್ ಮಾಡೋರಿಗೆ ಬಹಳ ಅಂದ್ರೆ ಬಹಳ ಒಳ್ಳೆಯ ಸಮಯ, ಮುಂಜಾನೆ ಫ್ರೆಶ್ ಏರ್ ಇರೋದ್ರಿಂದಾಗಿ ನಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ. ಅದರಿಂದ
0: ನಿಮಗೆ ಯಾರಾದರೂ ಕೋಚ್ ನೀಡಿದ್ರಲ್ಲಿ ನೀವು ರನ್ನಿಂಗ್ ಅಂತ ಹೋದಾಗ ಬೆಳಗ್ಗೆ?
1: ಹೌದು ಸರ್, CRPF ಅಲ್ಲಿ ಒಬ್ರು ಯೋಧರು, ಅವರು ನಮ್ಮ ಊರಿನಲ್ಲಿ ಒಬ್ಬ, ಅವ್ರಿಗೆ ನಾವೆಲ್ಲ ಅನ್ನ ಅಂತ ಹೇಳಿ ಕರಿತಿದ್ವಿ. ಅವರು CRPF ನಲ್ಲಿ ಸೇವೆ ಸಲ್ಲಿಸುತ್ತಾ ಕನಿಷ್ಠ ಒಂದು 7-8 ವರ್ಷ ಆಗಿತ್ತು. ಆಗಾಗಲೇ ಅವರು ನಾವು ಪ್ರಾಕ್ಟೀಸ್ ಅನ್ನ ಮಾಡೋದ್ ನೋಡಿ ಈ ಹುಡುಗರಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ಅವ್ರ ಹೆಸರು ಹೇಳಕ್ ಇಷ್ಟಪಡ್ತೀನಿ ನಾನಿಲ್ಲಿ, ಯಮನೂರ್ ಅನ್ನ ಅಂತ ಹೇಳಿ. ಅವರು ನಿಜವಾಗ್ಲೂ ಆ ಭಾರತೀಯ ಸೇನೆಯಲ್ಲಿ ಯಾವ ರೀತಿಯಾದಂತಹ ಒಂದು ದೈಹಿಕ ಪರೀಕ್ಷೆಗಳನ್ನ ನಮಗೆ ಕೊಡ್ತಾರ ಅಂತ ಹೇಳಿ ಅವಾಗಲೇ ನಾವು ಪ್ರಾಕ್ಟೀಸ್ ಮಾಡುವಂತ ಸಮಯದೊಳಗೆ ಹೇಳ್ತಿದ್ರು. ನಮಗೂ ಕೂಡ ಇಂಟ್ರೆಸ್ಟ್ ಇಂದ ಅದನ್ನ ಕೇಳಿ ಅವರು ಹೇಳಿದ್ದನ್ನೆಲ್ಲವನ್ನೂ ಮಾಡ್ತಿದ್ವಿ. ಅದು ಮುಂದೆ ನಮಗೆ ತರಬೇತಿಯಲ್ಲೂ ಕೂಡ ಬಹಳ ಹೆಲ್ಪ್ ಆಯ್ತು ಸರ್.
0: ಈಗ ಹೇಳಿದ್ರಿ ಯಮನಪ್ಪನ ಅವರು ಹೇಳ್ತಿದ್ರಂತ,
1: ಹೌದು,
0: ಈಗ ತಾವು ಕೂಡ ಭಾರತೀಯ ಸೇನೆಗೆ ಸೇರಿರಿ.
1: ಹೌದು ಸರ್.
0: ಈಗ ನೀವು ಇನ್ನೊಬ್ಬರು ಹೇಳ್ತೀರಿ,
1: ಯಾಕಂದ್ರೆ ಈಗ ನಾವು ಬೆಳೆದು ಬಂದ ದಾರಿಯಲ್ಲಿ ನಾವು ಇಟ್ಟುಕೊಂಡಂತ ಕನಸುಗಳನ್ನ ಎಷ್ಟೋ ಜನ ಯುವಕರು ಇಟ್ಟುಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೇಳ್ತಿರ್ತಾರ, ಮಿಲ್ಟರಿಗೆ ಹೋದಂತ, ಕೇವಲ ನಾನು ಅಷ್ಟೇ ಅಲ್ಲ, ಮಿಲ್ಟರಿಗೆ ಹೋದಂತ ಪ್ರತಿಯೊಬ್ಬರನ್ನು ಕೇಳಿ ಅವರು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಕೇಳ್ತಿರುವಾಗ ಅವರಿಗೆ ಹೇಳಿಕೆ ನನಗೂ ಕೂಡ ಬಹಳ ಅಂದ್ರೆ ಬಹಳ ಹೆಮ್ಮೆ ಅನಿಸ್ತೈತಿ. ನಾನು ಅವರಿಗೆ ಹೇಳ್ತೀನಿ ಸರ್,
0: ಫಸ್ಟ್ ಟೈಮ್ ಭಾರತೀಯ ಸೇನೆಗೆ ಸೇರಿದಾಗ ಖುಷಿ ಹೆಂಗಿತ್ತು?
1: ನನ್ನ ಜೀವನದಲ್ಲಿ ಮರೆಯಲಾದಂತ ಕ್ಷಣ ಇದು. ಮೊಟ್ಟ ಮೊದಲಿಗೆ ನಾನು ಮಿಲಿಟರಿಯಲ್ಲಿ ಭರ್ತಿಯನ್ನ ಹೊಂದಿದ್ದೀನಿ ಸುದ್ದಿಯನ್ನ ನಾನು ಫೋನ್ ಮೂಲಕ ಕೇಳಿದ್ದೆ. ಕೇಳಿದ ತಕ್ಷಣ ನನಗೆ ಬಹಳ ಅಂದ್ರೆ ಬಹಳ ಖುಷಿಯಾಗಿತ್ತು. ಒಂದ್ ಕಡೆ ನನಗೆ ನಂಬಲಿಕ್ಕಾಗ್ಲಿಲ್ಲ ನಿಜವಾಗ್ಲೂ ನಾನು ಭಾರತೀಯ ಸೇನೆಗೆ ಸೇರ್ಕೊಂಡ ಅಂತೇಳಿ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ಚೆಸ್ಟ್ ಒಳಗೆ ಫೇಲ್ ಆದಾಗ ಆಗುತ್ತೋ ಇಲ್ಲೋ ಅಂತ ಅನ್ಕೊಂಡು ನಾನು ಮೂಡುಬಿದ್ರಿಲಿ ರ್ಯಾಲಿಯಲ್ಲಿ ಹೋದಾಗ ಫಸ್ಟ್ ಟೈಮ್ ನಾನು ಎಕ್ಸಾಮ್ ಅನ್ನ ಫೇಸ್ ಮಾಡಿದ್ದೆ. ಮೆಡಿಕಲ್ ಫ್ರೆಶ್ ಮೆಡಿಕಲ್ ಆಗಿತ್ತು. ಎಲ್ಲರೂ ಮಾತಾಡೋದು ಏನ್ ಮಾತಾಡ್ತಿದ್ರು ಅಂತಂದ್ರೆ ಊರೊಳಗ ಫಸ್ಟ್ ಟೈಮ್ ಎಕ್ಸಾಮ್ ಫೇಸ್ ಮಾಡಿದವರು ಆದವರು ಬಹಳ ಕಡಿಮೆ. ಅದರಲ್ಲೂ ನಾವು ಈ ಕ್ಲರ್ಕ್ ನೀ ಏನ್ ಟ್ರೈ ಮಾಡಕತ್ತಿಲ್ಲ, ಇದೊಂದ್ ಸ್ವಲ್ಪ ಟಫ್ ಇರ್ತದೆ ಎಕ್ಸಾಮ್, ಆಗೋದು ಡೌಟ್ ಅಂತ ಹೇಳಿ ಅಂತಿದ್ರು. ಫಸ್ಟ್ ಚಾನ್ಸ್ ಅಲ್ಲೇ ನಾನು ಈ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದಾಗ ನನಗೆ ನಿಜವಾಗ್ಲೂ ನಂಬೋಕೆ ಆಗಿರಲಿಲ್ಲ. ನಿಜವಾಗ್ಲೂ ಅವತ್ತು ನಾನು ನನ್ನ ಫ್ಯಾಮಿಲಿಯ ಬಗ್ಗೆ ಆಗಿರಲಿ, ನನ್ನ ಪರಿವಾರದ ಬಗ್ಗೆ ಏನೆಲ್ಲ ಕನಸು ಕಟ್ಕೊಂಡಿದ್ನೋ ಅದು ಸಾಕಾರವಾದಂತ ದಿನ ಅದು. ಆ ದಿನವನ್ನ ನಾನು ಎಂದಿಗೂ ಮರೆಯೋದಿಲ್ಲ. ಅವತ್ ನಮ್ಮ ಮನೆಯೊಳಗ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮಅಮ್ಮ ಎಲ್ಲರೂ ಹತ್ತಿದ್ವಿ. ಆ ದಿನವನ್ನ ನಾನು ನನ್ನ ಜೀವನದಲ್ಲೇ ಮರೆಯೋದಿಲ್ಲ.
0: ಸಂಭ್ರಮಿಸಿದ್ರಿ ಆ ದಿನವನ್ನ?
1: ಯಾ ಸರ್.
0: ಹೇಳ್ರಿ ಸಂತೋಷ್ ಅವರ, ಮನೆಯಾಗ ಎಷ್ಟ್ ಜನ ಇದಿರ್ತಾವ?
1: ನಾನು, ನನಗಿಬ್ಬರು ತಂಗಿರು, ನಮ್ಮ ಅಪ್ಪಾಜಿ ಅವರು ಈಗ ಇಲ್ಲ ನಮ್ಮ ಜೊತೆ.
0: ತಾಯಿ ಏನ್ ಮಾಡ್ತಾರೆ?
1: ತಾಯಿ ಮನೆಯಲ್ಲೇ ಇರ್ತಾರೆ ಸರ್. ತಂಗಿ ಇಬ್ರು, ಒಬ್ರು BCOM ಫೈನಲ್ ಇಯರ್, ಒಬ್ಳು ಫಸ್ಟ್ ಇಯರ್ ಇದ್ದಾರೆ ಸರ್. ಅವ್ರು ಬೆಳಿಗ್ಗೆಲ್ಲೇ ಸ್ಟಡಿ ಮಾಡ್ತಾರೆ.
0: ಬೆಳಿಗ್ಗೆಲ್ಲೇ ಓದ್ಲಿಕ್ಕೆ. ಹೇಳ್ರಿ ಮೊಟ್ಟ ಮೊದಲಾಗಿ ತಾವು ಭರ್ತಿ ಆದ ನಂತರ ಟ್ರೈನಿಂಗ್ ಎಲ್ಲಿ ತಗೊಂಡ್ರಿ, ಹೆಂಗಿತ್ತು ಟ್ರೈನಿಂಗ್ ತಮ್ಮ ಅನುಭವ?
1: ಸರ್, ನಾನು ARO ಮಂಗಳೂರಲ್ಲಿ ಡಾಕ್ಯುಮೆಂಟೇಷನ್ ಪ್ರೊಸೀಜರ್ ಎಲ್ಲ ಮುಗಿಸಿದ ನಂತರ ನಮ್ಗೆ ಹೇಳಿದ್ರು, ನೀವು ಭಾರತೀಯ ಸೇನೆಯ ಆರ್ಮಿ ಸರ್ವಿಸ್ ಕೋರ್ ಅಂತೇಳಿ. ಬೆಂಗಳೂರಲ್ಲಿದೆ ಸರ್ ಈ ಟ್ರೈನಿಂಗ್ ಸೆಂಟರ್. ಇಲ್ಲಿ ಹೋದಾಗ ಅಲ್ಲಿ ನೀವು ಟ್ರೈನಿಂಗ್ ಅನ್ನ ಮಾಡಬೇಕು ಅಂತ ನಮಗೆ ಹೇಳಿದ್ರು. ಕರ್ನಾಟಕದಿಂದ ನಾವು 5 ಜನ ಅಲ್ಲಿಗೆ ನಮ್ಮನ್ನ ಕಳಿಸಿದ್ರು. ಅಲ್ಲಿ ಬೆಂಗಳೂರಲ್ಲಿ ನನ್ನ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಸರ್.
0: ಎಷ್ಟು ತಿಂಗಳು ಟ್ರೈನಿಂಗ್ ಕೊಟ್ಟಿರಿ ತಮ್ಗಲ್ಲಿ?
1: 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಇತ್ತು ಸರ್. 6 ತಿಂಗಳು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಫಿಸಿಕಲಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅದಾದ ನಂತರ 1 ತಿಂಗಳ ರಜೆ ಕೊಟ್ಟು, 6 ತಿಂಗಳ ನಂತರ 1 ತಿಂಗಳ ರಜೆಯನ್ನು ಕೊಟ್ಟು, ಅದಾದ ನಂತರ 3 ತಿಂಗಳವರೆಗೂ ನಮಗೆ ಟೆಕ್

0: ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳಿ ಬರುತ್ತೆ ಸರ್. ಅಂದ್ರೆ ಈಗ ನಾನು ಜಿ ಡಿ ಇದ್ದವರು ಜಿ ಡಿ ಟ್ರೈನಿಂಗ್ ಅನ್ನ, ಡ್ರೈವರ್ ಇದ್ದವರು ಡ್ರೈವಿಂಗ್ ಅನ್ನ, ವಾಪಸ್ ಟ್ರೇಡ್ ಮನ್ ಇದ್ದರು ಆಯಾ ಟ್ರೇಡ್ಗಳಿಗೆ ಸಂಬಂಧಿಸಿದ ತರಬೇತಿಯನ್ನ, ಅದೇ ರೀತಿ ನಾನು ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿರೋದ್ರಿಂದಾಗಿ ಕಂಪ್ಯೂಟರ್ ಹಾಗೂ ನಮಗೆ ಸ್ಟೋರ್ ಬಗೆಗಿನ ಒಂದು ಟ್ರೈನಿಂಗ್ ಅನ್ನ ಅಲ್ಲಿ 3 ತಿಂಗಳವರೆಗೂ ಕೊಟ್ಟರು ಸರ್.
1: ಈ ಸ್ಟೋರ್ ಕೀಪರ್ ಕ್ಲರ್ಕ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಸ್ಟೋರ್ ಕೀಪರ್ ಕ್ಲರ್ಕ್ ಸರ್, ಇದು ಭಾರತೀಯ ಸೇನೆಯಲ್ಲಿ ಅದು ಸ್ಟೋರ್ ಕೀಪರ್ ಕ್ಲರ್ಕ್ ಆಗಿ ನಾವು ಸೆಲೆಕ್ಷನ್ ಆದ್ವಿ ಅಂತಂದ್ರೆ, ಭಾರತೀಯ ಸೇನೆಯ ವಿವಿಧ ಇನ್ಫೆಂಟ್ರಿ ಸೈನಿಕರಿಗೆ ಏನೆಲ್ಲ ಬೇಕೋ, ಅವರ ಬಟ್ಟೆ ಬರಿಗಳಾಗಿರಲಿ, ಅವರ ಆಹಾರ ಧಾನ್ಯಗಳಾಗಿರಲಿ, ಅವರ ತರಕಾರಿಗಳಾಗಿರಲಿ, ಎ ಟು ಜಡ್ ಸರ್, ನೀರಿಂದ ಹಿಡ್ಕೊಂಡು ಅವರು ಉಡುವ ಶೂ ವರೆಗೂ ಏನೆಲ್ಲ ಸಪ್ಲೈ ಮಾಡಬೇಕು ಆ ಕೆಲಸವನ್ನ ಈ ಸ್ಟೋರ್ ಕೀಪರ್ಗಳೇ ತಮ್ಮ ಅಧೀನದಲ್ಲಿ ಮಾಡ್ತಾರೆ ಸರ್. ಅವರಿಗೆ ಆ ಒಂದು ಹಕ್ಕನ್ನು ಕೊಟ್ಟಿರ್ತಾರೆ.
1: ಅಂದ್ರೆ ನಿಮ್ಮ ಜವಾಬ್ದಾರಿ ಬಹಳ ಅದರಿ, ಅಂದ್ರೆ ಭಾರತೀಯ ಸೈನಿಕರಿಗೆ ತಮ್ಮಿಂದ ಹೋಗುವಂತ ಪದಾರ್ಥ ಆಗಿರ್ಬೋದು, ವಸ್ತುಗಳಾಗಿರ್ಬೋದು ನಿಮ್ಮಿಂದಾನೇ ಅನ್ನೋದು.
0: ಹೌದು ಸರ್.
1: ನಿಮ್ಮ ತಾಯಿ ಊರನ್ನ ಬಿಟ್ಟು
0: ಸರ್
1: ಸೇನೆಗೆ ಹೋಗ್ತೀರಿ
0: ಸರ್,
1: ಆ ಒಂದು ಅನುಭವ ಹೆಂಗಿತ್ತು?
0: ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮ್ಮ ವಿಜಯಪುರ, ವಾಪಸ್ ಈಗ ನಮ್ಮ ಬಾಗಲಕೋಟೆ, ಗುಲ್ಬರ್ಗಾ, ಬೀದರ್, ಇಲ್ಲಿ ಎಲ್ಲಾ ಯುವಕರು ನಾವು ಅತಿ ಹೆಚ್ಚು ನೌಕರಿ ಮಾಡಬೇಕು ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಕಡೆ ಹೋಗ್ತೀವಿ ಸರ್. ಆದ್ರೆ ನಾನು ಫಸ್ಟ್ ಟೈಮ್ ನಾರ್ತ್ ಇಂಡಿಯಾಕ್ ಹೋಗ್ಬೇಕಾದಾಗ ಸೋಲಾಪುರ್ ದಾಟಿ ನಾನು ಯಾವ ಊರ್ನು ನೋಡಿರ್ಲಿಲ್ಲ. ಸೋಲಾಪುರ್ ನಂತರ ವಾಪಸ್ ನಾನು ಮುಂಬೈಗೆ ಹೋಗಿ ಅಲ್ಲಿಂದ ನಾನು ಗುಜರಾತ್ನ ಟ್ರೈನ್ ಹಿಡಿಬೇಕಾಗಿತ್ತು. ಅಲ್ಲಿ ಹೋಗ್ತಿರ್ಬೇಕಾದ್ರೆ ನನಗನ್ಸ್ತು, ಎಲ್ಲೋ ಒಂದ್ ಕಡೆ ನಾನು ಮನೆಯಿಂದ ಬಹಳ ದೂರ ಹೋಗ್ತಿದ್ದೀನಲ್ಲಪ್ಪ ಅನ್ನುವಂತ ಫೀಲಿಂಗ್ ಇತ್ತು ನನ್ನ ಹತ್ರ. ಆದ್ರೆ ನಾನು ಹೊರಟಿರೋ ಉದ್ದೇಶ ಬಹಳ ದೃಢವಾಗಿರೋದ್ರಿಂದಾಗಿ ನಾನು ಒಂದು ಉತ್ತಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂತ ಹೆಮ್ಮೆ ನನಗ ಅಲ್ಲಿ ಒಂದು ಎನರ್ಜಿ ಡ್ರಿಂಕ್ ಆಗಿ ಕೆಲಸ ಮಾಡ್ತು ಸರ್. ತಾಯ್ನಾಡನ್ನ ಬಿಟ್ಟು ಅಷ್ಟು ದೂರ ಮೊದಲ ಬಾರಿಗೆ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಒಂದು ಮದುವೆ ಆದ ನಂತರ ಗಂಡನ ಮನೆಗೆ ಹೋಗುವಾಗಿನ ಹೆಣ್ಣು ಮಗಳ ಒಂದು ಮನೋಭಾವನೆ ನಮ್ಮ ಹತ್ರನೂ ಇರುತ್ತೆ ಸರ್. ಆ ಅನುಭವ ನನಗಾಗ ಬಹಳ ಚಂದ ಆಗಿತ್ತು.
1: ಪ್ರಾಧ್ಯಾಪಕರು ಆಗ್ಬೇಕಂತ ಅನ್ಕೊಂಡ್ರು ತಾವು, ಭಾರತೀಯ ಸೇನೆಯನ್ನು ಸೇರ್ತೀರಿ
0: ಸರ್,
1: ಪ್ರಸ್ತುತವಾಗಿ ಎಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ?
0: ಪ್ರಸ್ತುತವಾಗಿ ನಾನು ಸರ್ ಅರುಣಾಚಲ ಪ್ರದೇಶದ ಟೆಂಗಾ ಅನ್ನುವಂತ ಪ್ರದೇಶದೊಳಗೆ ನಾನು ಈಗ ಕಾರ್ಯದಲ್ಲಿ ಪ್ರವೃತ್ತನಾಗಿದ್ದೇನೆ ಸರ್.
1: ಯುವ ಪ್ರತಿಭೆಗಳಾದ ಭಾರತದಲ್ಲಿ ಸಾಕಷ್ಟು ಸೇನೆಗೆ ಪರಿಶ್ರಮ ಪಡ್ಲಿಕ್ಕತ್ತಾರ
0: ಸರ್,
1: ಅವರಿಗೆ ನೀವು ಹೇಳಕ್ಕೆ ಇಷ್ಟಪಡ್ತೀರಿ, ಅವ್ರು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕೆಳಗರಿಗೆ, ನಮ್ಮ ಯುವ ಮಿತ್ರರಿಗೆ?
0: ಅದು ನನ್ನ ಕನಸು ಸರ್, ನನ್ನ ಗುರಿ ಕೂಡ. ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ನಮ್ಮ ಭಾಗದ, ನಮ್ಮ ಕರ್ನಾಟಕದ ಯುವಕರಿಗೆ ನಾನು ಮಾರ್ಗದರ್ಶನವನ್ನು ನೀಡಬೇಕು ಅನ್ನುವಂತ ಒಂದು ಮಹತ್ತರವಾದ ಆಶಯಭಾವನೆಯನ್ನು ಹೊಂದಿದ್ದೀನಿ. ಇತ್ತಿತ್ತಲಾಗಿನ ಪರಿಸ್ಥಿತಿ ಏನಾಗಿದಾವ ಅಂತಂದ್ರೆ, ಈಗ ಮೊದಲೆಲ್ಲ ಮಿಲಿಟರಿ ಅಂತಂದ್ರೆ ಯಾರೂ ಕಳಿಸ್ತಿರ್ಲಿಲ್ಲ, ಆದ್ರೆ ಈಗ ಮಿಲಿಟರಿ ಹೋಗೋದು ಕೂಡ ಒಂದು ಫ್ಯಾಷನ್ ಆಗಿತ್ತು ಸರ್. ಈಗ ಹಿಂಗಿರುವಾಗ ಸಾಕಷ್ಟು ಅಕಾಡೆಮಿಗಳಿದಾವ ಕೋಚಿಂಗ್ ಅನ್ನ ಕೊಡ್ಲಿಕ್ಕೆ, ಸಾಕಷ್ಟು ಮಾರ್ಗದರ್ಶಕರಿದ್ದಾರೆ ಇವತ್ತು ಮಿಲಿಟರಿಯ ಬಗ್ಗೆ, ಟ್ರೈನಿಂಗ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ. ನಾನು ಎಲ್ಲಾ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈಗಿನ ಒಂದು ಏನು ಈ ಕಾಂಪಿಟೇಷನ್ ಯುಗ ಇದೆಯಲ್ಲ, ಇದರಲ್ಲಿ ನೀವು ಕೂಡ ನೀವು ಭಾಗಿಯಾಗಬೇಕು ಅಂತಂದ್ರೆ, ಈಗ ವಿದೌಟ್ ಕೋಚಿಂಗ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ಈಗ ಎಲ್ಲರೂ ಹುಡುಗರಿದ್ದಾರೆ. ಹಂಗಿರುವಾಗ ನಾವು ನಮ್ಮ ಟೈಮಲ್ಲಿ ಸೇರ್ಕೊಳ್ಬೇಕು ಅಂತ ಹೇಳಿ ಪ್ರಾಕ್ಟೀಸ್ ನಡೆಸಿದಂತ ಸಮಯದಲ್ಲಿ ಊರೊಳಗೆ ಯಾರೆಲ್ಲ ತಿಳಿಸ್ ಹೇಳ್ತಾರೋ ಅದಷ್ಟೇ ಫೈನಲ್ ಆಗಿತ್ತು. ಬಟ್ ಈಗ ಹಂಗಲ್ಲ, ಕೋಚಿಂಗ್ ಸೆಂಟರ್ಗಳು ಸಾಕಷ್ಟಿದಾವ, ಅವುಗಳ ಉಪಯೋಗವನ್ನ ಎಲ್ಲಾ ಯುವಕರು ಪಡ್ಕೊಳ್ಬೇಕು. ಆದ್ರೆ ಯಾವ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕು ಅನ್ನುವಂಥದ್ದನ್ನ ಅವರೇ ಖುದ್ದು ನಿರ್ಣಯವನ್ನ ಮಾಡಬೇಕು. ಯಾಕಂದ್ರೆ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೋಡಿದಾಗ ಎಲ್ಲೋ ಒಂದ್ ಕಡೆ ಕೋಚಿಂಗ್ ಅಕಾಡೆಮಿಗಳು ಕೂಡ ದುಡ್ಡಿಗಾಗಿ ಕೆಲವೊಂದಿಷ್ಟು ತಪ್ಪು ಮಾರ್ಗದರ್ಶನವನ್ನ ಹೇಳ್ತಿದ್ದಾರೆ ಅಂತ ಸಾಕಷ್ಟು ಸಲ ನನಗೂ ಕೂಡ ಭಾಸವಾಗಿದೆ ಸರ್. ಇದು ನಿಮಗೆ ಕಿವಿ ಮಾತು ಹೇಳೋದಿಷ್ಟೇ, ನೀವು ಯಾವುದೇ ಒಂದು ಅಕಾಡೆಮಿಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿಯ ಬಗ್ಗೆ, ಆ ಅಕಾಡೆಮಿಯ ಬಗ್ಗೆ, ಅಲ್ಲಿರುವ ಟೀಚರ್ಸ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಆ ನಂತರವೇ ನೀವು ಆ ಅಕಾಡೆಮಿಗಳಿಗೆ ಹೋಗಿ ಒಳ್ಳೆಯ ಕೋಚಿಂಗ್ ಅನ್ನ ಪಡ್ಕೊಡ್ರಿ ಅಂತೇಳಿ ನಾನು ಮಾರ್ಗದರ್ಶನವನ್ನು ಮಾಡ್ತೀನಿ ಸರ್.
1: ಈಗ ಭಾರತೀಯ ಸೇನೆಗೆ ಸೇರ್ಬೇಕಂತಂದ್ರೆ ಪ್ರತಿನಿತ್ಯ ಅವರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಯಾವ ರೀತಿ ಇರ್ತಾವಲ್ಲಿ ರನ್ನಿಂಗ್ ಪ್ರಾಕ್ಟೀಸ್? ರನ್ನಿಂಗ್ ಮಾಡ್ತಿರ್ತಾರೆ ಜಾಸ್ತಿ ಜನ.
0: ಹೌದು ಸರ್.
1: ಈಗ ಭಾರತೀಯ ಸೇನೆ ರ್ಯಾಲಿ ಅಂತಂದ ಏನೇನೆಲ್ಲ ಇರ್ತಾವು?
0: ಹೌದು ಸರ್. ಈಗ ಭಾರತೀಯ ಸೇನೆಗೆ ನಾವು ಸೇರ್ಕೊಳ್ಬೇಕು ಅಂತಂದಾಗ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದ್ದು ರನ್ನಿಂಗ್ ಸರ್. ರನ್ನಿಂಗ್ ಆದ ನಂತರ ಮೆಡಿಕಲ್, ಮೆಡಿಕಲ್ ಆದ ನಂತರ ಎಕ್ಸಾಮ್ ಪ್ರೊಸೀಜರ್ಗಳು ಇರ್ತಾವ ಸರ್. ಆದ್ರೆ ಈಗ 1,000 ಜನ ರ್ಯಾಲಿಗಳಿಗೆ ಹೋದಾಗ ನಾವು 300 ಗ್ರೂಪ್ ಮಾಡಿಮೇಡಿ ಅಲ್ಲಿ ರ್ಯಾಲಿಯಲ್ಲಿ ಬಿಡ್ತಾರೆ ಸರ್. ಅದು 300-350 ಆಗ್ಬೋದು, 250 ಆಗ್ಬೋದು ಸರ್. ಅದು ಹಂತವಾಗಿ ಆಗುತ್ತೆ. ಅದನ್ನ ನಾವು ಇಷ್ಟೇ ಜನರನ್ನ ರನ್ನಿಂಗ್ ಅಲ್ಲಿ ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ರನ್ನಿಂಗ್ ಮಾಡಿದಾಗ ಮೂಡುಬಿದ್ರಿ ಆಳ್ವಾಸ್ ಕಾಲೇಜಲ್ಲಿ ಭರ್ತಿಯಲ್ಲಿ ಓಡಿದಾಗ 250 ಜನರನ್ನ ಬಿಟ್ಟಿದ್ರು. 250 ಜನರಲ್ಲಿ ಕೇವಲ 40 ಜನರನ್ನ ಅವರು ರನ್ನಿಂಗ್ ಅಲ್ಲಿ ಪಾಸ್ ಮಾಡಿದಾಗ ಇದು ಕಾಂಪಿಟೇಷನ್ ಬಹಳ ಆಗುತ್ತೆ ಸರ್. ಅಲ್ಲಿ ರನ್ನಿಂಗ್ ಮೇನ್ ಆಗುತ್ತೆ, 4 ರೌಂಡ್ ಇರ್ತಾವ. ಆದ್ರೆ 4 ಅಥವಾ 5 ನಿಮಿಷದೊಳಗಾಗಿ ಯಾರೆಲ್ಲ ರನ್ನಿಂಗ್ ಮುಗಿಸ್ತಾರೋ ಅವರು ಆಯ್ಕೆ ಆಗುವಂತ ಚಾನ್ಸಸ್ ಬಹಳ ಇರ್ತಾವ ಸರ್. ಹಿಂಗಾಗಿ ಎಲ್ಲಾ ಯುವಕರು ರನ್ನಿಂಗ್ಗೆ ಹೆಚ್ಚು ಒತ್ತು ಕೊಟ್ಟು ಉಳಿದ ಎಕ್ಸಸೈಸ್ಗಳನ್ನ ಮರಿಬಾರ್ದು. ಈಗ ಒಂದು ನಾವು 4 ರೌಂಡ್ ಅಥವಾ 5 ರೌಂಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದಾಗ ಅದ್ರ ತಕ್ಕ ನಾವು 1/2 ಗಂಟೆನಾದ್ರೂ ಎಕ್ಸಸೈಸ್ ಮಾಡ್ಬೇಕು ಸರ್. ಅಂದಾಗ್ಲೇ ನಾವು ಮಾಡಿದಂತ ರನ್ನಿಂಗ್

0: ನಮ್ಮ ಮೈ ಒಗ್ಗೂಡುತ್ತ ಸರ್.
1: ರನ್ನಿಂಗ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಏನ್ರಿ?
0: ಭರ್ತಿಯಲ್ಲಿ ರನ್ನಿಂಗ್ ಆದ ನಂತರ ಸರ್ ನೆಕ್ಸ್ಟ್ ಪ್ರೊಸೀಜರ್ ನಮ್ಮನ್ನ ಫಸ್ಟ್ ನಂಬರ್ ಹಾಕ್ತಾರೆ ಸರ್, ನಾವು ಯಾವ ಗ್ರೂಪ್ ಅಲ್ಲಿ ರನ್ನಿಂಗ್ ಮಾಡಿದೀವಿ ಅಂತೇಳಿ. ಅದಾದ ನಂತರ ನಮಗೆ ಪ್ಲಬ್ಸ್ ಅಂತ ಇರ್ತಾವ, ವಾಪಸ್ ಒಂದು 9 ಫೀಟ್ ಡಿಚ್ ಅಂತ ಇರ್ತತಿ, ವಾಪಸ್ ಜಿಗ್ ಜಾಗ್ ಬ್ಯಾಲೆನ್ಸಿಂಗ್ ಅಂತ ಇರ್ತದ ಸರ್. ಈ ಮೂರು ಟೆಸ್ಟ್ ಗಳು ಪಾಸ್ ಆದ ನಂತರ ನಮ್ಮನ್ನ ಹೈಟ್ ವೇಟ್ ವಾಪಸ್ ಚೆಸ್ಟ್ ಚೆಕ್ ಮಾಡ್ತಾರೆ ಸರ್. ಈ ಎಲ್ಲಾ ಪ್ರೊಸೀಜರ್ ಗಳಲ್ಲಿ ನಾವು ಪಾಸ್ ಆದ್ವಿ ಅಂತಂದ್ರೆ ಅಲ್ಲಿ ನಮಗೊಂದು ಲೆಟರ್ ಕೊಟ್ಟು ನಾಳೆ ಮೆಡಿಕಲ್ ಇದೆ ಮೆಡಿಕಲ್ ಎಕ್ಸಾಮಿನೇಷನ್ ಸಲುವಾಗಿ ಹಾಜರಾಗ್ರಿ ಅಂತ ಹೇಳ್ತಾರೆ ಸರ್. ಅಕಸ್ಮಾತ್ ನಾವು ರನ್ನಿಂಗ್ ಪಾಸ್ ಆಗಿ ನೆಕ್ಸ್ಟ್ ಯಾವುದೇ ಒಂದು ಇವೆಂಟ್ ಗಳಲ್ಲಿ ನಾನು ಹೇಳಿದ್ನಲ್ಲ ಈಗ ಪುಷ್ಅಪ್ಸ್ ಆಗಿರ್ಬೋದು ಪ್ಲಬ್ಸ್ ಅಂತ ಹೇಳಿ ಕರಿತೀವಿ, ಪ್ಲಬ್ಸ್ ಅಲ್ಲಿ ಆಗಿರ್ಬೋದು ಡಿಚ್ ಅಲ್ಲಿ ಆಗಿರ್ಬೋದು 9 ಫೀಟ್ ಡಿಚ್ ಅಂತ ಏನ್ ಕರಿತೀವಿ, ಜಂಪಿಂಗ್ ಅಲ್ಲಿ ಆಗಿರ್ಬೋದು ಜಿಗ್ಜಾಗ್ ಅಲ್ಲಿ ಆಗಿರ್ಬೋದು ಹೈಟ್ ವೇಟ್ ಚೆಸ್ಟ್ ಅಲ್ಲಿ ಆಗಿರ್ಬೋದು, ಇದು ಯಾವ್ದ್ರಲ್ಲಿಯೂ ನಾವು ಫೇಲ್ ಆದ್ವಿ ಅಂತಂದ್ರೆ ಆ ರ್ಯಾಲಿ ಅಲ್ಲಿಗೆ ಎಂಡ್ ಆಗುತ್ತೆ ಸರ್. ನಾವು ಮುಂದಿನ ಸಲ ಮತ್ತೆ ರನ್ನಿಂಗ್ ಅನ್ನ ಪಾಸ್ ಮಾಡಿಕೊಂಡು ಈ ಎಲ್ಲ ಪ್ರೊಸೀಜರ್ ಗಳನ್ನ ಕಂಟಿನ್ಯೂ ಮಾಡ್ಬೇಕು ಸರ್. ಅಕಸ್ಮಾತ್ ನಾವು ಅವತ್ತೇ ಪಾಸ್ ಆದ್ವಿ ಅಂತಂದ್ರೆ ನೆಕ್ಸ್ಟ್ ನಮ್ಮನ್ನ ಮೆಡಿಕಲ್ ಎಕ್ಸಾಮ್ ಸಲುವಾಗಿ ಅಲೋ ಮಾಡ್ತಾರೆ ಸರ್.
1: ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಅಂತಂದ್ರೆ ವೈದ್ಯಕೀಯ ಪರೀಕ್ಷೆ ಹೆಂಗ್ ನಡೀತದ?
0: ವೈದ್ಯಕೀಯ ಪರೀಕ್ಷೆ ಸರ್ ನಾನ್ ಅನ್ಕೊಂಡಂಗೆ ನಾನ್ ನೋಡಿದಂಗೆ ನಮ್ಮ ಭಾರತದೊಳಗ ಎಷ್ಟೆಲ್ಲ ಇವೆಲ್ಲ ಫೋರ್ಸಸ್ ಡಿಫೆನ್ಸ್ ಫೋರ್ಸಸ್ ಇದಾವೋ ಅದರಲ್ಲಿ ಅತಿ ಹೆಚ್ಚು ಕಠಿಣವಾಗಿ ವೈದ್ಯಕೀಯ ಪರೀಕ್ಷೆ ನಡೆಸೋದು ನಮ್ಮ ಭೂಸೇನೆಯ ಭರ್ತಿಗಾಗಿ ಸರ್. ಯಾಕಂದ್ರೆ ಈ ಕಾಲೊಳಗಿನ ಉಗುರು ಹಿಡ್ಕೊಂಡು ತಲೆಯೊಳಗಿನ ಕೂದಲು ತನನು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಸರ್. ಯಾವುದೇ ಭಾಗವನ್ನ ಬಿಡೋದಿಲ್ಲ, ನಮ್ಮ ಶರೀರದ ಎಲ್ಲಾ ಭಾಗಗಳನ್ನ ಚೆಕ್ ಮಾಡ್ತಾರೆ. ಅಂಗಾಂಗ ಏರುಪೇರು ಇದ್ರು ಕೂಡ ಅವರು ಬರೆದು ಕೊಡ್ತಾರೆ ಸರ್, ಇಂತ ಹಾಸ್ಪಿಟಲ್ಗೆ ಹೋಗ್ರಿ ನೀವು ಅಂದ್ರೆ ಮಿಲಿಟರಿ ಹಾಸ್ಪಿಟಲ್ ನಮ್ಮ ಪುಣೆ ಮತ್ತು ವಾಪಸ್ ಬೆಂಗಳೂರಲ್ಲಿ ಕಮಾಂಡೋ ಹಾಸ್ಪಿಟಲ್ ಅಂತಿದಾವ ಸರ್, ಅಲ್ಲಿ ಬರೆದು ಕೊಡ್ತಾರೆ. ಅಲ್ಲಿ ಹೋಗಿ ನಾವು ಮತ್ತೊಮ್ಮೆ ಚೆಕ್ ಮಾಡಿಸ್ಬೇಕು ಸರ್. ಅವಾಗ ಅಲ್ಲಿ ಪಾಸ್ ಆಗುವಂತ ಚಾನ್ಸಸ್ ಇದಾವೆ 50-50 ಸರ್, ಅಲ್ಲಿ ಏನು ಹೇಳಕ್ಕಾಗಲ್ಲ,
1: ಯಾವುದೇ ಭರವಸೆ
0: ಕೊಡಕ್ಕಾಗಲ್ಲ ಸರ್.
1: ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಮುಂದಿನ ಪ್ರೊಸೀಜರ್?
0: ವೈದ್ಯಕೀಯ ಪರೀಕ್ಷೆ ಮುಗಿದ ನಂತರ ಸರ್ ಈಗ ನಾನು ಹೇಳಿದಂಗೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಯಾವ್ದಾದ್ರು ಒಂದು ನ್ಯೂನ್ಯತೆಗಳು ನಮ್ಮಲ್ಲಿ ಕಂಡು ಬಂದಾಗ ಅವರು 1, 2, 3, 4 ಈ ರೀತಿ ಪಾಯಿಂಟ್ಸ್ ಗಳನ್ನ ಬರೀತಾರೆ. ಈ ಒಂದು ಅಭ್ಯರ್ಥಿಯ ಇಂತ ಒಂದು ಇವನಲ್ಲಿ ನ್ಯೂನ್ಯತೆ ಐತಿ ಅಂತ ಹೇಳಿ. ಅಕಸ್ಮಾತ್ ನನ್ನಲ್ಲಿ ಯಾವುದೇ ನ್ಯೂನ್ಯತೆ ಇರಲಿಲ್ಲ, ನಾನು ಎಲ್ಲಾ ರೀತಿಯಲ್ಲಿಯೂ ಅವ್ರು ಚೆಕ್ ಮಾಡಿದ ರೀತಿಯೊಳಗ ನಾನು ಫಿಟ್ ಆಗಿದ್ನಿ ಅಂತಂದ್ರೆ ನಮಗ ಅಲ್ಲಿ ಫ್ರೆಶ್ ಮೆಡಿಕಲ್ ಅಂತ ಹೇಳಿ ಕರೀತಾರೆ ಸರ್. ಅದಕ್ಕೆ ಆ ಫ್ರೆಶ್ ಮೆಡಿಕಲ್ ಯಾರೆಲ್ಲ ಆಗ್ತತೋ ಯಾರ್ದೆಲ್ಲ ಅವರನ್ನ ಅವರಿಗೆ ಅವತ್ತೇ ಹಾಲ್ ಟಿಕೆಟ್ ಕೊಟ್ಟು ಇಂತ ದಿನ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ ರಿಟರ್ನ್ ಎಕ್ಸಾಮಿನೇಷನ್ ಅವತ್ತೆ ನೀವು ಬರ್ರಿ ಅಂತ ಹೇಳಿ ಹಾಲ್ ಟಿಕೆಟ್ ಕೊಡ್ತಾರ. ಯಾರ್ದು ನ್ಯೂನ್ಯತೆಗಳನ್ನ ಬರ್ತಿರ್ತಾರೋ 1-2 ಪಾಯಿಂಟ್ಗಳನ್ನ ಅವರು ಕಮಾಂಡ್ ಹಾಸ್ಪಿಟಲ್ ಅಂತ ಏನ್ ಹೇಳಿದೆ ಒಂದು ಪುಣೆ ಕೊಟ್ಟಿರ್ತಾರ ಇಲ್ಲ ಬೆಂಗಳೂರು ಕೊಟ್ಟಿರ್ತಾರೆ ಸರ್, ಅಲ್ಲಿ ಹೋಗಿ ನಾವು ವಾಪಸ್ ಚೆಕ್ ಮಾಡಿಸ್ಬೇಕು. ಅಲ್ಲಿ ಫಿಟ್ ಆದ್ರೆ ಅಲ್ಲಿ ಅವರಿಗೆ ಹಾಸ್ಪಿಟಲ್ ಅಲ್ಲಿ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಅನ್ನ ಕೊಟ್ಟು ಅವರನ್ನ ವಾಪಸ್ ಕಳಿಸ್ತಾರೆ.
1: ಅಂದ್ರೆ ಎಕ್ಸಾಮ್ ಹೊಟ್ಟರಿಗೆ ಒಮ್ಮೆ ನಡೆಸ್ತಾರ ಅಥವಾ ಮತ್ತೆ ಬೇರೆ ಬೇರೆ?
0: ಎಲ್ರಿಗೂ ಸೇಮ್ ಸರ್, ಯಾರೆಲ್ಲ ರೀ ಮೆಡಿಕಲ್ ಹಾಕಿರ್ತಾರೋ ಅಥವಾ ಯಾರ್ದೆಲ್ಲ ಫ್ರೆಶ್ ಮೆಡಿಕಲ್ ಆಗಿರುತ್ತೋ ಪ್ರತಿಯೊಬ್ಬರದು ಒಂದೇ ದಿನ ಎಕ್ಸಾಮ್ ನಡೆಸ್ತಾರೆ ಸರ್, ಅದು ಟ್ರೇಡ್ ವೈಸ್ ಸರ್.
1: ಹೇಳಿದ್ರೆ ಪರೀಕ್ಷೆ ನಡೆಸ್ತಾರಂತ, ಪರೀಕ್ಷೆ ಹೆಂಗಿರ್ತದೆ?
0: ಈಗ ಪರೀಕ್ಷೆ ಅಂತ ಬಂದಾಗ ಈಗ ಈ ರನ್ನಿಂಗ್ ಎಲ್ಲ ಪಾಸ್ ಆದ್ವಿ ಮೆಡಿಕಲ್ ಪಾಸ್ ಆದ್ವಿ ನೆಕ್ಸ್ಟ್ ಪ್ರೊಸೀಜರ್ ಸರ್ ಭಾರತೀಯ ಸೇನೆಗೆ ಸೇರ್ಕೊಳ್ಬೇಕು ಅಂತಂದಾಗ ಎಕ್ಸಾಮಿನೇಷನ್ ಅಂತೇಳಿ. ಎಕ್ಸಾಮಿನೇಷನ್ ಅಲ್ಲಿ 50 ಕ್ವಶನ್ ಇರ್ತಾವ ಸರ್, ಈಗ ಜಿ ಡಿ ಆಗಿರ್ಬೋದು ಟ್ರೇಡ್ಮನ್ ಆಗಿರ್ಬೋದು ವಾಪಸ್ ನಮ್ದು ಕ್ಲರ್ಕ್ ಆಗಿರ್ಬೋದು 50 ಕ್ವಶನ್ ಇರ್ತಾವ ಆಯಾ ಟ್ರೇಡ್ಗೆ ಅನುಸಾರವಾಗಿ. ಅಂದ್ರೆ ಈಗ ಜಿ ಡಿ ಮತ್ತು ಟ್ರೇಡ್ಮನ್ ಅವರು 10th ಮೇಲೆ ಹೋಗಿರ್ತಾರೆ ಸರ್, ಪಿ ಯು ಸಿ ಮೇಲೆ ಹೋದವರು ಈ ಕ್ಲರ್ಕ್ ಯಾರೆಲ್ಲ ಟ್ರೈ ಮಾಡಿರ್ತಾರೋ ಅವರು. ಇನ್ನೊಂದು ಟೆಕ್ನಿಕಲ್ ಅಂತ ಬರುತ್ತೆ ಸರ್, ಅದು ಟೆಕ್ನಿಕಲ್ ಅಂತಂದಾಗ ಸೈನ್ಸ್ ಬೇಸ್ ಮೇಲೆ ಯಾರೆಲ್ಲ ಹೋಗಿರ್ತಾರೋ. ಈ ಪ್ರತಿಯೊಂದು ಎಕ್ಸಾಮ್ನು ಸರ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇರುತ್ತೆ ಸರ್. ಈಗ ಜಿ ಡಿ ಅಂತ ಬಂದಾಗ ಅಲ್ಲಿ ಹೆಚ್ಚು ಒತ್ತುಗಳನ್ನು ನಾವು ಜನರಲ್ ನಾಲೆಜ್ಗೆ ಇಂಗ್ಲಿಷ್ಗೆ ಬೇಸಿಕ್ ಇಂಗ್ಲಿಷ್ಗೆ ಕೊಟ್ರೆ ಈಗ ನಾವು ಈ ಕ್ಲರ್ಕ್ ಎಸ್ಕೆಟಿ ಅಂತ ಏನ್ ಹೇಳಿ ಕರೆದಿವಲ್ಲ ಅದರೊಳಗ ಇಂಗ್ಲಿಷ್ ಗ್ರಾಮರ್ಗೆ ಹೆಚ್ಚು ಒತ್ತು ಕೊಟ್ಟು ಸೈನ್ಸ್ ಅತಿ ಹೆಚ್ಚು ಕ್ವಶನ್ ಗಳನ್ನ ಅದ್ರ ಕೇಳಿರ್ತಾರ, ಸೈನ್ಸ್ ಮೇಲೆ ಕೇಳಿರ್ತಾರ, ಮ್ಯಾಥಮೆಟಿಕ್ಸ್ ಕೇಳಿರ್ತಾರ, ಈಗ ಸೈನ್ಸ್ ಅಂತ ಬಂದಾಗ ಬಯೋಲಜಿ ಕೆಮಿಸ್ಟ್ರಿ ಈ ಉಕ್ಕರುಗಳ ಮೇಲೆ ಕ್ವಶನ್ ಗಳನ್ನ ಕೇಳಿರ್ತಾರೆ ಸರ್. 50 ಕ್ವಶನ್ ಗಳಲ್ಲಿ ವಿಂಗಡಣೆ ಮಾಡಿರ್ತಾರೆ, ಇಂತ ಸಬ್ಜೆಕ್ಟ್ ಮೇಲೆ ಇಷ್ಟು ಕ್ವಶನ್ ಬರ್ತವೆ ಅಂತ.
1: ಪ್ರತಿ ವಿಷಯವಾರು ಇಂತಿಷ್ಟು ಪ್ರಶ್ನೆಗಳು
0: ವಿಷಯವಾರು ಸರ್.
1: ಹೇಳಿದ್ರೆ ಪರೀಕ್ಷೆ ಬರಿತೀವಿ ಅಂತ, ಪರೀಕ್ಷೆ ಪ್ರಾದೇಶಿಕ ಭಾಷೆಗಳು ಇರ್ತಾವ ಅಥವಾ ಹಿಂದಿ ಅಥವಾ ಆಂಗ್ಲ ಮಾಧ್ಯಮದಲ್ಲಷ್ಟೇ?
0: ಇಲ್ಲ ಸರ್, ಪ್ರಾದೇಶಿಕ ಭಾಷೆಗೆ ಮಿಲಿಟರಿಯಲ್ಲಿ ಯಾವುದೇ ರೀತಿಯ ಮನ್ನಣೆಗಳನ್ನ ಕೊಡೋದಿಲ್ಲ ಸರ್. ಅಲ್ಲಿ ಮೇನ್ ನಮ್ಮ ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಬಂದಾಗ ನಾವು ಡಾಕ್ಯುಮೆಂಟರಿ ಇಂಗ್ಲಿಷ್ ಅನ್ನ ಬಳಸಿದ್ರೆ ಮಾತನಾಡಲಿಕ್ಕೆ ಹಿಂದಿಯನ್ನ ಬಳಸ್ತೀವಿ, ಹಿಂಗಾಗಿ ಇಂಗ್ಲಿಷ್ ಮತ್ತು ಹಿಂದಿಯನ್ನ ಎರಡೇ ಭಾಷೆಗಳನ್ನ ಅಲೋ ಮಾಡ್ತಾರೆ ಸರ್.
1: ಸುದೀರ್ಘ 7 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ
0: ಸರ್,
1: ಪ್ರಸ್ತುತ ಮ್ಯಾನ್ಮಾರ್ ಚೀನಾ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವಂತಹ ಅರುಣಾಚಲ ಪ್ರದೇಶದಲ್ಲಿ ತಾವು ಸೇವೆಯನ್ನು ಸಲ್ಲಿಸ್ತೀರಿ.
0: ಹೌದು ಸರ್.
1: ಅಲ್ಲಿ ಆಹಾರ ಪದ್ಧತಿಗೆ ಇಲ್ಲಿ ಆಹಾರ ಪದ್ಧತಿಗೆ ಏನ್ ವ್ಯತ್ಯಾಸ ಅನಿಸ್ತದ?
0: ಹೌದು ಸರ್, ಈಗ ಅರುಣಾಚಲ ಪ್ರದೇಶದಲ್ಲಿನ ಏನ್ ಟೆಂಗಾ ಅಂತ ಹೇಳ್ಕರ್ದೆ ನಾನು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿನ ಒಂದು ಟೆಂಪರೇಚರ್ ಅನ್ನ ಅಥವಾ ತಾಪಮಾನವನ್ನ ನಾವು ಚೆಕ್ ಮಾಡಿದಾಗ ನಮ್ಮ ಊರಿಗೂ ಅಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ನಮ್ಮ ಊರಲ್ಲಿ ನಾವು 22-24 ಟೆಂಪರೇಚರ್ ಇದ್ದಾಗ ಅಲ್ಲಿ ಟೆಂಗಾ ಅರುಣಾಚಲ ಪ್ರದೇಶದೊಳಗೆ 12-11-10 ಈ ರೀತಿ ಟೆಂಪರೇಚರ್ ಗಳಿರ್ತಾರೆ ಸರ್. ಚಳಿಗಾಲದಲ್ಲಿ ಅಲ್ಲಿಯೂ ಕೂಡ 0-1 ವರೆಗೂ ಟೆಂಪರೇಚರ್ ಹೋಗುತ್ತೆ. ನಾನು 0 ಟೆಂಪರೇಚರ್ ವರೆಗೂ ಮೊದಲು

0: ಇಲ್ಲಿ ನೋಡಿರ್ಲಿಲ್ಲ. ಅಲ್ಲಿ ಜೀರೋ ಟೆಂಪರೇಚರ್ ಅನ್ನು ನೋಡಿದಾಗ, ಅಲ್ಲಿ ಜೀರೋ ಟೆಂಪರೇಚರ್ ಅಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅನುಭವಿಸಿದಾಗ ಒಂದು ರೀತಿಯೊಳಗೆ ಹೆಮ್ಮೆನೂ ಇದೆ, ಒಂದ್ ರೀತಿ ಕಷ್ಟನೂ ಆಗಿದೆ.
1: ಅಲ್ಲೇ ಜನರ ವಾತಾವರಣ, ಇಲ್ಲೇ ಜನರ ವಾತಾವರಣ ಬಹಳ ಫರಕ್ ಆಗ್ತಲ್ರಿ?
0: ಬಹಳ ಫರಕ್,
1: ಅದ್ರ ಬಗ್ಗೆ ಹೇಳ್ರಲ್ಲ.
0: ಬಹಳ ಫರಕ್ ಇದೆ ಸರ್. ಅಲ್ಲಿ ಇನ್ನೊಂದು ಏನು ಅಂತಂದ್ರೆ, ಭಾರತೀಯ ಸೇನೆ ಸೈನಿಕರು ಯಾವುದೇ ಪ್ರದೇಶದಲ್ಲಿದ್ರೂ ಅಲ್ಲಿನ ಸಾರ್ವಜನಿಕರ ಜೊತೆನೂ ಒಂದ್ ಸ್ವಲ್ಪ ನಾವು ಟಚ್ ಒಳಗಿರ್ತೇವೆ ಸರ್. ಅಂದ್ರೆ ಅವರ ಜೊತೆ ಕೂಡೋದಾಗ್ಲಿ, ಅವ್ರ ಜೊತೆ ಮಾತನಾಡೋದಾಗ್ಲಿ, ಎಷ್ಟು ಕಮ್ಯುನಿಕೇಶನ್ ಇರುತ್ತೆ ಸರ್, ಎಷ್ಟು ಬೇಕೋ ಅಷ್ಟೇ, ಲಿಮಿಟ್ ಒಳಗೆ. ಇತಿಮಿತಿಗಳು ಇರ್ತಾವ, ಆ ಇತಿಮಿತಿಗಳನ್ನ ಮೀರಿ ನಾವು ಕೂಡ ಹೋಗೋ ಹಾಗಿಲ್ಲ, ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ನಾವು ಕೂಡ ಉತ್ತರವನ್ನ ಕೊಡೋ ಹಾಗಿಲ್ಲ. ಅಲ್ಲಿನ ಜನರನ್ನ ನೋಡಿದಾಗ, ಮತ್ತೆ ನಮ್ಮೂರಲ್ಲಿರುವಂತಹ ಜನರನ್ನ ನೋಡಿದಾಗ, ಅಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಸರ್. ಅದು ಆ ಗುಡ್ಡಗಳನ್ನು ನಾವು ಹಿಂಗ ತಲೆಯೆತ್ತಿ ನೋಡಿದಾಗ ಪೂರ್ತಿ ಅದರ ಎಂಡ್ ಕಾಣೋದಿಲ್ಲ ಸರ್. ಅಷ್ಟು ಎತ್ತರದ ಗುಡ್ಡ ಬೆಟ್ಟಗಳು. ಅಲ್ಲಿನ ಜನ ಅಷ್ಟು ಟೆಂಪರೇಚರ್ಗಳಲ್ಲಿ ಇಂದಿಗೂ ಕೂಡ ಅಲ್ಲಿಯೇ ತಮ್ಮ ಮೂಲ ನಿವಾಸ ಇಲ್ಲಿತ್ತು, ಅಲ್ಲಿಯೇ ವಾಸ ಮಾಡ್ತಿದ್ದಾರೆ. ನಮಗಿಂತ ಅವರು ಹೆಚ್ಚು ಪರಿಶ್ರಮಿಗಳು ಅಂತ ಹೇಳಿದ್ರು ತಪ್ಪಿಲ್ಲ. ಯಾಕಂದ್ರೆ ಅಲ್ಲಿ ಉಳ್ಳಿಕ್ಕೆ ಸರಿಯಾದ ಭೂಮಿ ಇಲ್ಲ, ಬೆಟ್ಟ ಗುಡ್ಡಗಳಲ್ಲಿಯೇ ಅವರಿಗೆ ಅಲ್ಲಿ ಸೂಕ್ತವಾದಂತಹ ಆಹಾರ ಧಾನ್ಯಗಳನ್ನು ಬೆಳೆಯೋದ್ರ ಮೂಲಕವಾಗಿ ಅಲ್ಲಿಂದಲೇ ಅವರು ಬೇರೆ ಬೇರೆ ಕಡೆಗೆ ತಮ್ಮ ಆಹಾರ ಸಾಮಗ್ರಿಗಳನ್ನು ಕೂಡ ರಫ್ತು ಮಾಡ್ತಾರೆ ಸರ್. ಅಲ್ಲಿಯ ಪರಿಸ್ಥಿತಿಗಳು ಇಲ್ಲಿಯ ಪರಿಸ್ಥಿತಿಗಳು ಅಜಗಜಾಂತರ ವ್ಯತ್ಯಾಸ ಇದೆ ಸರ್.
1: ಸೈನಿಕರಂತಂದ್ರ ಸಾಮಾನ್ಯವಾಗಿ ವರ್ಷದಾಗ ಒಂದ್ ಸರ ಎರಡು ಸರ ಊರಿಗೆ ಬರ್ತಾರ, ಅದ್ರ ಅನುಭವ ತಮಗೆ?
0: ಈಗ ಸೈನಿಕರಿಗೆ 90 ದಿನ ರಜೆ ಏನಿರುತ್ತೋ ಅದು ಆಯಾ ಯೂನಿಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ನಮ್ಮ ಸಿಒ ಕಮಾಂಡಿಂಗ್ ಆಫೀಸರ್ ಅಂತ ಏನ್ ಕರಿತೀವಿ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. 90 ದಿನ ನಮ್ಗೆ ಅವ್ರು ಸೂಟಿ ಕೊಡಬಹುದು, ಅಥವಾ 1 ತಿಂಗಳು ಅವ್ರು ತಮ್ಮಲ್ಲೇ ಇಟ್ಟುಕೊಂಡು ಕೇವಲ 60 ದಿನ ನಮ್ಗೆ ರಜೆಯನ್ನು ಕೊಡಬಹುದು ಸರ್. ಹಿಂಗಾಗಿ ಮನೆಯಿಂದ ಬಹಳ ದೂರ ಉಳಿತೀವಿ, ಆದ್ರೆ ಬಂದಾಗ 60 ದಿನ ಅಥವಾ 1 ತಿಂಗಳು 40 ದಿನ ಈ ರೀತಿ ರಜೆ ಬಂದಿರ್ತೀವಿ ಸರ್. ಈ ರಜೆ ಬಂದಾಗ ಮನೆಯೊಳಗ ಟೈಮ್ ಹೆಂಗ್ ಹೋಗ್ತೈತಿ ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿದ್ದಾಗ 3 ತಿಂಗಳು ಅಲ್ಲಿ ಹೆಂಗ್ ನಾವು ಕಳಿತೀವಿ ಅನ್ನೋದು ಗೊತ್ತಾಗೋದಿಲ್ಲ ಕೆಲಸದ ಮಧ್ಯೆ.
1: ಅಂದ್ರೆ ಸೇನೆಯಿಂದ ತಮ್ಮ ತಾಯ್ನಾಡಿಗೆ ಬರ್ತೀರಿ, ಇಲ್ಲಿ ಬಂದಂತ ಖುಷಿ ಹೆಂಗಿರ್ತಾವ? ಮತ್ತೆ ಇಲ್ಲಿ ಬಂದಾಗೆಲ್ಲ ಏನ್ ಮಾಡ್ತಿರ್ತಾವ?
0: ನಾನು ಪ್ರತಿ ಸಲ ಊರಿಗೆ ಬರಬೇಕಾದಾಗ, ಟ್ರೈನ್ ಒಳಗೆ ಬರಬೇಕಾದಾಗ, ಸೋಲಾಪುರದಿಂದ ನಮ್ಮ ವಿಜಯಪುರ ನಡುವೆ ಒಂದು ಕರ್ನಾಟಕ ಬಾರ್ಡರ್ ಬರುತ್ತೆ, ಆ ಒಂದು ಬ್ರಿಡ್ಜ್ ನಂತರ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ಒಂದು ಬೋರ್ಡ್ ಇದೆ, ಕರ್ನಾಟಕಕ್ಕೆ ಹಾರ್ದಿಕ ಸುಸ್ವಾಗತ ಅಂತ ಹೇಳಿ. ಆ ಬೋರ್ಡ್ ಅನ್ನ ನೋಡಿದಾಗ ಏನೋ ಒಂದು ಬಹಳ ಅಂದ್ರೆ ಬಹಳ ಖುಷಿ, ನಾನು ನಮ್ಮ ನಾಡಿಗೆ ಕಾಲಿಟ್ಟನಪ್ಪ. ಎಷ್ಟೋ ಸಲ ನಾನು ಬಸ್ ಅಲ್ಲಿ ಕುಂತಾಗೂ ಸಹ ಆ ಒಂದು ಬೋರ್ಡಿನ ಫೋಟೋನ ಹೊಡ್ಕೊಂಡು ಸಾಕಷ್ಟು ಜನರಿಗೆ ಕಳಿಸಿದೀನಿ, ನಾನು ಮತ್ತೆ ನಮ್ಮ ತಾಯ್ನಾಡಿಗೆ ಬಂದೆ ಅಂತ ಹೇಳಿ. ದೇಶ ಸೇವೆ ಮಾಡಿಕೊಂಡು ತಾಯ್ನಾಡಿಗೆ ಬಂದಾಗ ಆ ಒಂದು ಖುಷಿಯನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ನಾನು ಬೆಳೆದ ಊರು, ನಾನು ಆಡಿದಂತ ಊರಿದು, ನಾನು ಎಲ್ಲೋ ಒಂದ್ ಕಡೆ ಸೇವೆಯನ್ನ ಸಲ್ಲಿಸಿ ಇವತ್ತು ನಾನು ವಾಪಸ್ ಮತ್ತೆ ಮತ್ತೆ ವಾಪಸ್ ಬಂದಾಗ ಬಹಳ ಹೆಮ್ಮೆ ಅನಿಸ್ತತೆ. ಇನ್ನೊಂದು ಏನು ಅಂತಂದ್ರೆ, ಪ್ರತಿಯೊಬ್ಬ ಸೈನಿಕನಿಗೂ ಆಗುವ ಅನುಭವಗಳು ಏನು ಅಂತಂದ್ರೆ, ಪ್ರತಿ ಸಲ ಊರಿಗೆ ಬಂದಾಗ ನಾನು ಇದೇ ಫಸ್ಟ್ ಟೈಮ್ ಬರಾಕತ್ತೀನೇನೋ ಅನ್ನುವಂಥದ್ದು ಎಲ್ಲರಿಗೂ ಈ ಅನುಭವ ಆಗಿರ್ತೈತೆ ಸರ್.
1: ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿಡಿಯೋಗಳು ವೈರಲ್ ಸಿಕ್ಕಾಪಟ್ಟೆ ಆಗಿದ್ವು, ಜೊತೆಗೆ ಸಾಕಷ್ಟು ಹೆಸರನ್ನು ಕೂಡ ಮಾಡ್ಯಾವ, ಅದರ ಕುರಿತು ಏನ್ ಹೇಳ್ತೀರಿ ತಾವು?
0: ಫಸ್ಟ್ ಟೈಮ್ ನನ್ನ ಸರ್ ನಾನು ಟಿಕ್ಟಾಕ್ ಅಲ್ಲಿ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದ ನನ್ನ ಜರ್ನಿ, ಸೋಷಿಯಲ್ ಮೀಡಿಯಾ ಜರ್ನಿ ಸ್ಟಾರ್ಟ್ ಆಯ್ತು. ಟಿಕ್ಟಾಕ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಹಾಕೋಕೆ ಸ್ಟಾರ್ಟ್ ಮಾಡಿದಾಗ ಜನರ ಅಭಿಪ್ರಾಯ ಯಾವ ರೀತಿ ಬರುತ್ತೋ ಏನೋ ಅಂತ ಗೊತ್ತಿರಲಿಲ್ಲ. ಏನೋ ಒಂದು ಟೈಮ್ ಪಾಸ್ ಅನ್ನುವಂತ ಕಾರಣಕ್ಕಾಗಿ ನಾನು ವಿಡಿಯೋಗಳನ್ನ ಹಾಕಿದಾಗ ಅದಕ್ಕೆ ಉತ್ತಮ ಪ್ರತಿಕ್ರಿಯೆ ಬಂತು ಸರ್. ಉತ್ತಮ ಪ್ರತಿಕ್ರಿಯೆ ಬಂತು, ಜನ ಅನ್ನೋಕ್ಕಿಂತ ಯುವಕರು, ಅತಿ ಹೆಚ್ಚು ಯುವಕರು ತಮ್ಮ ಪ್ರಶ್ನೆಗಳನ್ನ ಕೇಳಿ ಶುರು ಮಾಡಿದ್ರು. ಆ ಪ್ರಶ್ನೆಗಳನ್ನ ನಾನು ಅವರಿಗೆ ಸಮರ್ಪಕವಾದ ಸರಿಯಾದ ಉತ್ತರಗಳನ್ನ ಹೇಳ್ತಾ ಬಂದಾಗ ಅವರಿಗೂ ಎಲ್ಲೋ ಒಂದ್ ಕಡೆ ಬಹಳಷ್ಟು ಬದಲಾವಣೆಗಳನ್ನ ಕಂಡ್ರು. ಇಷ್ಟು ದಿನ ನಮ್ಗ ಊರೊಳಗಿದ್ದ ಅಣ್ಣಗಳನ್ನ ನಾವು ಅಷ್ಟೇ ಕೇಳ್ತಿದ್ವಿ, ಆದ್ರೆ ಏನ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳತನ, ಪ್ರತಿಯೊಂದನ್ನು ಹೇಳಿದಾಗ ನಾನು ಕೆಲವೊಂದಿಷ್ಟು ಅಂಶಗಳನ್ನ ಹೇಳಿದ್ದನ್ನ ಅವರು ಅಳವಡಿಸಿಕೊಂಡು ಅದರಿಂದ ಆದ ಫಲಿತಾಂಶಗಳನ್ನ ನನಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರ್. ಅಂದ್ರೆ ನಾನು ಈ ರೀತಿ ಮಾಡಬೇಕು, ಈ ರೀತಿ ಮಾಡಿದ್ರೆ ಈ ರೀತಿಯ ರಿಸಲ್ಟ್ ಬರ್ತತಿ ಅಂತಂದಾಗ, ಆ ಎಲ್ಲಾ ಯುವಕರು ಆ ರೀತಿ ಮಾಡಿ ನನಗೆ ವಾಪಸ್ ಹೌದನ್ನ ನೀನ್ ಹೇಳಿದ್ ನಮಗೆ ಹೆಲ್ಪ್ ಆಗಾಕತ್ತಿ ಅಂತಂದಾಗ ಅದನ್ನ ನಾನು ಅಲ್ಲಿಂದ ಕಂಟಿನ್ಯೂ ಮಾಡಿದ್ದು ಇವತ್ತು ಇಲ್ಲಿವರೆಗೂ ತಂದು ನಿಲ್ಸಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಿಂದ ಸಾಕಷ್ಟು ಪ್ರೀತಿಯನ್ನ ಗಳಿಸಿದೀನಿ, ಅದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮಾರ್ಗದರ್ಶನದ ಮೂಲಕ. ಅದಕ್ಕಾಗಿ ನಾನು ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡ್ತೀನಿ ಸರ್, ಬಹಳ ಖುಷಿ ಪಡ್ತೀನಿ ಸರ್.
1: ಭಾರತೀಯ ಸೇನಾನಿಯಾಗಿ ನಮ್ಮ ಮುಂದೆ ಇವತ್ತ ನಿಮ್ಮೆಲ್ಲ ವಿಡಿಯೋಗಳು, ಅದೆಲ್ಲ ಸ್ಕ್ರಿಪ್ಟ್ ನೀವೇ ಬರ್ದಿರ್ತೀರಾ?
0: ಹೌದು ಸರ್, ಸಾಕಷ್ಟು ವಿಡಿಯೋಗಳು ಕೆಲವೊಂದಿಷ್ಟನ್ನ ಪುಸ್ತಕದಿಂದ ಓದಿ ಹೇಳಿದ್ದಾದ್ರೆ ಇನ್ನು ಕೆಲವೊಂದಿಷ್ಟು ನನಗಾದ ಅನುಭವವನ್ನೇ ಹೇಳಿರ್ತೀನಿ.
1: ಭಾರತೀಯ ಸೇನೆಯನ್ನು ಸೇವೆ ಸಲ್ಲಿಸಿ ಏನ್ ಊರಿಗೆ ಬರ್ತಾರಲ್ಲ, ಅವಾಗೆಲ್ಲ ಸಂಭ್ರಮ ಹೆಂಗಿರ್ತದೆ ಮನೆಯಾಗ? ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಹೇಳಿದ್ರು ಕುಟುಂಬದ ಬಗ್ಗೆ.
0: ಪ್ರತಿ ಸಲ ಇನ್ನೊಂದು ಏನು ಅಂತಂದ್ರೆ, ನಾನು ಪ್ರತಿ ಸಲ ಬರಬೇಕಾದ್ರೆ ಅವರಿಗೆ ಇಂಥದೇ ದಿನ ಬರ್ತೀನಿ ಅಂತ ಹೇಳಿರೋದಿಲ್ಲ ಸರ್. ಅವರಿಗೆ ಬರೋದೆಲ್ಲ ನನಗ್ ಗೊತ್ತಿರ್ತೈತಿ, ಬಟ್ ಅವರಿಗೆ ನಾನು ಸರ್ಪ್ರೈಸ್ ಕೊಡಬೇಕು. ಅವರನ್ನ ಅಚಾನಕ್ ಆಗಿ ಅವರನ್ನ ನೋಡಿದಾಗ ಅವರು ಒಳಗೆ ಯಾವ ರೀತಿ ಬದಲಾವಣೆಗಳಾಗ್ತಾವ, ಯಾವ ರೀತಿ ಖುಷಿ ಪಡ್ತಾರ ಅನ್ನುವಂಥದ್ದನ್ನ ನೋಡಬೇಕು ಅಂತಂದು ಸಾಕಷ್ಟು ಸಲ ಅವ್ರಿಗೆ ಹೇಳದೆ ಮನೆಗೆ ಬಂದಾಗ ನಮ್ಮ ತಾಯಿ ಆಗಿರ್ಬೋದು, ನಮ್ಮ ತಂಗಿ ಆಗಿರ್ಬೋದು, ಇದುವರೆಗೂ ಅವರು ನನ್ನನ್ನು ನೋಡಿದ ತಕ್ಷಣ ಅವರೇನು ಒಂದು ಆನಂದ ಬಾಷ್ಪವನ್ನು ತಂದ ಕಣ್ಣು ತುಂಬಿ ನನ್ನನ್ನು ಸ್ವಾಗತ ಮಾಡ್ತಾರಲ್ಲ, ಆ ಕ್ಷಣ ಅನುಭವಿಸಾಕ ಬಹಳ ಅಂದ್ರೆ ಬಹಳ ಹೇಳ್ಕೊಳಕ್ ಆಗಂಗಿಲ್ಲರಿ ಸರ್. ಅದ್ರ ಬಗ್ಗೆ ಅದನ್ನ ಅನುಭವಿಸಿದವ್ರಿಗೆ ಅಷ್ಟ ಗೊತ್ತಿರಿ ಅದ.
1: ಖಂಡಿತ ಸಂತೋಷ್ ಭಾವಿ.

0: ಕಟ್ಟಿಯವರು ನಮ್ ಜೊತೆ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನು ಮಾಡಿದಾರೆ. ಅವರ ವಿಡಿಯೋಗಳನ್ನ ತಾವೆಲ್ಲ ನೋಡಿರ್ತೀರಿ. ಒಂದು ವಿಡಿಯೋ ತುಣುಕನ್ನ ಈಗ ಸಂತೋಷ್ ಪಾವಿ ಕಟ್ಟಿಯವರು ಹೇಳ್ತಾರ, ಕೇಳೋಣ.
1: ಈ ವಿಡಿಯೋ ತುಣುಕು ಅನ್ನೋದಕ್ಕಿಂತ ನಾನು ಎಲ್ಲಾ ಯುವಕರಿಗೆ ಒಂದು ನನ್ನ ವಿಡಿಯೋಗಳ ಮೂಲಕ ನಾನು ಹೇಳಿದ ರೀತಿಯೊಳಗ ಇವತ್ತು ಕೂಡ ಹೇಳ್ತಿದ್ದೀನಿ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಸಾಕಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ದಾರೆ. ನಿಮ್ಮ ಅಪ್ಪ ಅವ ಬದುಕಬೇಕು ಅಂತ ಅನ್ಕೊಂಡಿದ್ದು ಕೇವಲ ನಿಮ್ಮ ಸಲುವಾಗಿ ಹೊರತು ಅವರ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಬೇಕು ಅಥವಾ ನನ್ನ ಮಗ ನನ್ನ ಮಗಳು ನನ್ನನ್ನು ಮುಂದೆ ಚಲೋ ತಂಗ್ ನೋಡ್ಕೊಳ್ತಾರ ಅನ್ನುವಂತ ಆಶಾಭಾವನೆಯಿಂದ ಅವರು ನಿಮ್ಮನ್ನಂತರೂ ಬೆಳೆಸಿರುವುದಿಲ್ಲ. ನನ್ನ ಮಗ ಅಥವಾ ನನ್ನ ಮಗಳು ಪ್ರತಿಯೊಂದು ವಿಷಯದೊಳಗೂ ಯಾರಿಗೂ ಯಾರ ಮುಂದೆಯೂ ಕೈ ಚಾಚಲಾರದಂಗ ಅವ್ರು ಬದುಕಿದ್ರೆ ಸಾಕು ಅಂತ ಹೇಳಿ ನಮ್ಮ ಮೇಲೆ ಎಷ್ಟೋ ಭವಿಷ್ಯದ ಬಗೆಗೆ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ. ಹಿಂಗಾಗಿ ನಾನು ಪ್ರತಿಯೊಬ್ಬ ತಮ್ಮಗಳಲ್ಲಿ ತಂಗಿಗಳಲ್ಲಿ ಯುವಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಾವು ಜೀವನದೊಳಗ ಯಾರನ್ನೂ ಖುಷಿ ಪಡಿಸಬೇಕಾಗಿಲ್ಲ, ಯಾರನ್ನೂ ಇಂಪ್ರೆಸ್ ಮಾಡಬೇಕಾಗಿಲ್ಲ, ಇನ್ಯಾರ ಸಲುವಾಗಿನೂ ಬದುಕಬೇಕಾಗಿಲ್ಲ. ನಮ್ಮ ಮೇಲೆ ನಾವು ಭರವಸೆಯನ್ನು ಇಟ್ಕೊಂಡು ನಮ್ಮ ತಂದೆ ತಾಯಿಗಳ ಪ್ರೀತಿಯನ್ನು ಗಳಿಸಿಕೊಂಡು ಅವರ ಆಶಾಭಾವನೆಯಂತೆ ನಾವು ನಾಲ್ಕು ಜನ ನಿನ್ ಮಗ ನಿನ್ ಮಗಳ ಇವರು ಅನ್ನೋ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ತಂದೆ ತಾಯಿಗಳು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ಏನನ್ನ ಆಸ್ತಿ ಮಾಡಿದೀನಿ ನೀನು ಅಂತ ಹೇಳಿ ಕೇಳಿದಾಗ ನನ್ನ ಹತ್ರ ಯಾವ ಆಸ್ತಿನೂ ಇಲ್ಲಪ್ಪ, ನಾನು ಬೆಳೆಸಿದ ನನ್ನ ಮಗನೇ ನನ್ನ ಆಸ್ತಿ, ನಾನು ಬೆಳೆಸಿದ ನನ್ನ ಮಗಳೇ ನನ್ನ ಆಸ್ತಿ ಅನ್ನೋ ಮಟ್ಟಕ್ಕೆ ನಾವು ಮಕ್ಕಳಾದವರು ಬೆಳೆದಾಗ ಅದೇ ನಾವು ತಂದೆ ತಾಯಿಗಳಿಗೆ ಕೊಡುವಂತ ಕೊಡುಗೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ ಸರ್.
0: ತುಂಬಾ ಒಳ್ಳೆಯ ಮಾತನ್ನು ಹೇಳಿದ್ರಿ. ಭಾರತೀಯ ವೀರ ಯೋಧ ಆಗಿ ನಮ್ಮ ಮುಂದಿದೆ ಇವತ್ತು. ಕೊನೆಯದಾಗಿ ನಮ್ಮ ಯುವಕರಿಗೆ ನಿಮ್ಮಿಂದ ಸಂದೇಶ ಏನು ಮತ್ತು ಅವರಿಗೆ ಯಾವ ರೀತಿ ನೀವು ಸ್ಫೂರ್ತಿ ತುಂಬುತ್ತೀರಿ?
1: ಯುವಕರಿಗೆ ಸಂದೇಶ ಕೊಡೋದಿಷ್ಟೇ ಸರ್. ಯಾವುದೇ ಕಾರಣಕ್ಕೆ ವಿನಾಕಾರಣ ನೀವು ಯಾವ ಕೆಲಸಕ್ಕೆ ನೀವು ನಿಮ್ಮ ಶ್ರಮವನ್ನು ವಹಿಸಬೇಕು, ಟೈಮ್ ಕೊಡಬೇಕು, ಆ ಕೆಲಸಗಳಿಗೆ ಬಿಟ್ಟು ಬೇರೆ ಕಾರ್ಯಗಳಿಗೆ ಕೊಡಕ್ ಹೋಗ್ಬೇಡ್ರಿ. ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋದೇ ನಿಮ್ಮ ಮೊದಲ ಗುರಿ ಆಗಬೇಕು. ಒಳ್ಳೆಯ ವ್ಯಕ್ತಿಗಳು ಯಾರಾಗಿದ್ದಾರೋ ಅವರನ್ನ ನಾವು ಮಾರ್ಗದರ್ಶನವನ್ನಾಗಿ ಅವರ ನಮ್ಮನ್ನ ಆದರ್ಶವನ್ನಾಗಿಟ್ಕೊಂಡು ಎಲ್ಲರೂ ಕೂಡ ಮುನ್ನಡಿಬೇಕು. ದೇಶ ಸೇವೆ ಮಾಡಬೇಕು ಅನ್ನುವಂತ ಕನಸು ಕಟ್ಟಿಕೊಂಡಂತ ಎಷ್ಟೋ ಯುವಕರಿಗೆ ನಾನು ಹೇಳೋದಿಷ್ಟೇ, ದೇಶ ಸೇವೆ ಮಾಡಬೇಕು, ಮಿಲಿಟರಿ ಸೇರಿಕೊಳ್ಬೇಕು, ನಾನು ಆ ಬಾರ್ಡರ್ ಅಲ್ಲಿ ಯೂನಿಫಾರ್ಮ್ ಹಾಕೊಂಡ ಕೈಯೊಳಗೆ ಗನ್ ಹಿಡ್ಕೊಂಡ ದೇಶ ಕಾಯಬೇಕು ಅಂತೇಳಿ ಎಷ್ಟೋ ಜನ ಕನಸನ್ನ ಕಟ್ಟಿಕೊಂಡ್ರಿ. ನೀವು ಅನ್ಕೊಂಡ ಕನಸು ನಿಮ್ಮದು ಆದಷ್ಟು ಬೇಗ ಈಡೇರಲಿ, ಈಡೇರಲಿಲ್ಲ ಅಂತಂದಾಗ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಇಂಥ ಯಾವುದೇ ಕೆಲಸಗಳಿಗೆ ನೀವು ಬಲಿಯಾಗಕ್ ಹೋಗ್ಬೇಡ್ರಿ. ಜೀವನದೊಳಗ ನಾವು ಅಂದುಕೊಂಡ ಆಸೆ ಕನಸುಗಳು ಈಡೇರಲಿಲ್ಲ ಅಂತಂದ್ರ ಆ ದೇವರು ನಮಗೆ ಸಾವಿರ ಮಾರ್ಗಗಳನ್ನ ತೋರಿಸಿರ್ತಾನ, ಆದ್ರೆ ಹುಡುಕೊಳ್ಬೇಕಾದಂತದ್ದು ನಮ್ ಮುಂದಿರುತ್ತೆ. ಹಿಂಗಾಗಿ ಅನ್ಕೊಂಡಿದ್ದಾಗಿಲ್ಲ ಅಂತೇಳಿ ಕೈ ಕಟ್ಕೊಂಡು ಯಾವಾಗೂ ಕುಂದ್ರಕ್ ಹೋಗ್ಬೇಡ್ರಿ. ಸಾಧ್ಯವಾದಷ್ಟು ನೀವು ಪ್ರಯತ್ನವನ್ನ ಮಾಡ್ತೀರಿ, ಅದು ಸಿಕ್ಕೇ ಸಿಗುತ್ತೆ ಒಂದಲ್ಲ ಒಂದು ದಿನ. ಸಿಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಬದುಕಲಿಕ್ಕೆ ಸಾವಿರ ದಾರಿ ಅನ್ನೋದನ್ನ ನಾನು ಹೇಳ್ತೀನಿ. ಮಾನಸಿಕವಾಗಿ ಕುಗ್ಗೋದನ್ನ ಇನ್ ಮುಂದಾದ್ರೂ ಕೈಬಿಟ್ಟು ನಿಮ್ಮ ತಂದೆ ತಾಯಿಗಳಿಗೋಸ್ಕರ ಬದುಕ್ರಿ.
0: ಕೊನೆಯದಾಗಿ ಸಂತೋಷ್ ಅವರ, ನಿಮ್ಮಿಂದ ಇನ್ನು ಭಾರತೀಯ ಸೇನೆಗೆ ನಾವೇ ಏನೆಲ್ಲ ನಿರೀಕ್ಷೆ ಮಾಡಬಹುದು?
1: ನನ್ನಿಂದ ಭಾರತೀಯ ಸೇನೆಗೆ ಏನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ ಕೇಳಿದಾಗ ಏನ್ ಹೇಳ್ಬೇಕು ಏನೋ ಗೊತ್ತಿಲ್ಲ. ಆದ್ರೆ ನನ್ನಿಂದ ಇವತ್ತು ನಮ್ಮ ಊರಾಗಿರ್ಬೋದು, ನಮ್ಮ ಮನೆ ಆಗಿರ್ಬೋದು, ಬಹಳ ಅಂದ್ರೆ ಬಹಳ ಹೆಮ್ಮೆ ಪಡುವಂತ ಒಂದು ಅವ್ರು ಹೇಳ್ತಾರ, ನಾವು ನಿನ್ನಿಂದ ನಾನು ಬಹಳ ಹೆಮ್ಮೆ ಪಡ್ತೀವಿ ಅಂತ ಹೇಳಿ, ಅದ್ ನನಗಷ್ಟೇ ಸಾಕು ಸರ್. ಇನ್ ಮುಂದೆ ಕೂಡ ನಾನು ಸಾಕಷ್ಟು ಕನಸುಗಳಿದಾವ ಸರ್. ಇದುವರೆಗೂ ಕೇವಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ಹಾಕೋದ್ರ ಮೂಲಕ ನಾನು ಮಾರ್ಗದರ್ಶನವನ್ನ ಮಾಡ್ತಿದ್ದೆ, ಬಟ್ ನಾನು ಗ್ರೌಂಡ್ ಅಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಗ್ರೌಂಡಿಗೆ ಇಳಿದು ಎಲ್ಲಾ ಜನರನ್ನ ಎಲ್ಲಾ ಯುವಕರನ್ನ ಕೂಡಿಸಿ ಅವರಿಗೆ ತರಬೇತಿ ಮಾರ್ಗದರ್ಶನವನ್ನ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಆಸೆ ಇದೆ ಸರ್. ನೋಡೋಣ ಆ ಆಸೆ ಯಾವಾಗ ಈಡೇರುತ್ತೋ ಅಂತೇಳಿ ನಾನು ಕೂಡ ಕಾಯ್ತಿದ್ದೀನಿ. ಅದಕ್ಕೆ ಸರಿಯಾದ ಸಮಯವನ್ನ ಹುಡುಕ್ತಿದ್ದೀನಿ ಸರ್. ಹಂಗ ಆದಾಗ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವನ್ನ ಮಾಡೋ ಕೆಲಸವನ್ನ ನಾನು ಮಾಡ್ತೀನಿ ಸರ್. ದೇಶದ ಗಡಿಯನ್ನ ಇನ್ನಷ್ಟು ಗಟ್ಟಿಗೊಳಿಸೋಣ.
0: ಆ ಕನಸುಗಳು ಕೂಡ ಈಡೇರಲಿ ಅಂತ ನಾವು ಕೂಡ ಆಶೆ ಮಾಡ್ತೀವಿ
1: ಸರ್.
0: ಇನ್ಯಾರಾದ್ರೂ ನಾವು ಸೈನಿಕರ ಬಗ್ಗೆ ತಿಳ್ಕೋಬೇಕು, ನಿಮ್ ಬಗ್ಗೆ ತಿಳ್ಕೋಬೇಕು, ಜೊತೆಗೆ ತಾವು ಸೇನೆಗೆ ಸೇರುವ ಬಗ್ಗೆ ಆಗಿರಬಹುದು ಅಥವಾ ಇನ್ಯಾವುದೋ ಮಾಹಿತಿಯನ್ನ ನಾನು ಆರ್ಮಿಗೆ ಸೇರ್ಬೇಕನ್ನು ಛಲ ಇರುವಂತ ಯುವಕರು ನಿಮ್ಮನ್ನ ಸಂಪರ್ಕ ಮಾಡಬೇಕಂದ್ರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳ್ತೀರಿ?
1: 9945003665.
0: ತರಬೇತಿ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾತಂತಂದ್ರೆ ಸಂತೋಷ್ ಭಾವಿಕಟ್ಟಿಯವರನ್ನ ಸಂಪರ್ಕ ಮಾಡಬಹುದು. ಅವ್ರ ದೂರವಾಣಿ ಸಂಖ್ಯೆನ ಇನ್ನೊಮ್ಮೆ ಹೇಳ್ತೀನಿ, 9949530665. ಒಳ್ಳೇದು ಸಂತೋಷ್ ಭಾವಿಕಟ್ಟಿಯವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶದ ಸೈನಿಕನಾಗಿ ಇವತ್ತು ನಮ್ಮ ಮುಂದೆ ಬಂದು ತರಬೇತಿಯ ಬಗ್ಗೆ ಆಗಿರಬಹುದು ಅಥವಾ ನೀವು ಕಂಡಂತ ಕನಸು ಈಡೇರದ ಬಗ್ಗೆ ಆಗಿರಬಹುದು ಹೇಳಿದ್ರಿ. ಕೇಳುಗರ ಬಳಗದ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದ, ನಮಸ್ಕಾರ.
1: ನನ್ನನ್ನು ಕೂಡ ಇಲ್ಲಿ ಕರೆಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ವಿಜಯಪುರ ಕೇಂದ್ರದವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.
2: ಇದುವರೆಗೆ ಯುವ ಸಾಧಕ ಹಾಗೂ ಸೈನಿಕ ಸಂತೋಷ್ ಬಾವಿಕಟ್ಟಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಮಾಂತೇಶ್ ಕೋತಿನ್, ನೆರವು ಅನಂತ್ ಪಾಟೀಲ್ ಹಾಗೂ ಸಿದ್ರಾಯ್ ಸಾಲೊಂಕೆ, ಪ್ರಸ್ತುತಿ ಮುತ್ತುರಾಜ್ ಯಲಗಟ್ಟಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮೂಡಿಬಂದಿತು.

ನಿಮ್ಮ ರಕ್ತವನ್ನು ನನಗೆ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ತಂದುಕೊಡುತ್ತೇನೆ. ಒಂದು ಸಿದ್ಧಾಂತದ ಕಾರಣ ಓರ್ವ ಸಾಯಬಹುದು, ಆದರೆ ಮುಂದೆ ಆತನ ಸಿದ್ಧಾಂತ ಸಾವಿರಾರು ಮಂದಿಯಲ್ಲಿ ಅವತರಿಸುತ್ತದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್.

ಆಕಾಶವಾಣಿ ವಿಜಯಪುರ, ಸಮಯ ಸರಿಯಾಗಿ 8:30:06. ಈಗ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮೊದಲಿಗೆ ಆಲಿಸಿ ಕಸೂರ್ ಚಿತ್ರದಿಂದ ಇದ್ದ ಗೀತೆಯನ್ನ. ಧ್ವನಿಯಾಗಿದ್ದಾರೆ ಕುಮಾರ್ ಸಾನು, ಗೀತೆಗೆ ಸಂಗೀತ ನಿರ್ದೇಶನ ನದೀಮ್ ಶ್ರವಣ್ ಇವರದ್ದು, ಸಾಹಿತ್ಯ ಸಮೀರ್.

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳನ್ನ ಕೇಳ್ತಾ ಇದ್ದೀರಿ. ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನ ಈಗ ಕೇಳಿ. ಮೈನೆ ಪ್ಯಾರ್ ಕಿಯಾ ಚಿತ್ರದಿಂದ ಇದ್ದ ಗೀತೆ ಧ್ವನಿಯಾಗಿದ್ದಾರೆ ಲತಾ ಮಂಗೇಶ್ಕರ್. ಗೀತೆಗೆ ಸಂಗೀತ ನಿರ್ದೇಶನ ರಾಮ್ ಲಕ್ಷ್ಮಣ್ ಇವರದು, ಸಾಹಿತ್ಯ ಅಸದ್ ಭೋಪಾಲಿ.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಕೊಯಾಮತ್ ಸೆ ಕೊಯಾಮತ್ ತಕ್ ಚಿತ್ರದಿಂದ ಇದ್ದ ಗೀತೆಯನ್ನ. ಗೀತೆಗೆ ಸಾಹಿತ್ಯ ಮಜ್ರೂ ಸುಲ್ತಾನ್ಪುರಿ ಇವರದು, ಸಂಗೀತ ಆನಂದ್ ಮಿಲಿಂದ್.

ಇನ್ನು ಮುಂದೆ ಕೇಳಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ವಿರಚಿತ ಒಂದು ಭಾವಗೀತೆ, ಹಾಡು ಹಳೆಯದಾದರೇನು ಭಾವನವನವೇನಾ.

ಕೇಳ್ತಾ ಇದ್ದೀರಾ ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳನ್ನು. ಕಡೆಯದಾಗಿ ಕೇಳಿ ಕುವೆಂಪು ವಿರಚಿತ ಒಂದು ಭಾವಗೀತೆ, ಬೃಂದಾವನಕ್ಕೆ ಹೋಗುವ ಬಾರೆ.

ಇದುವರೆಗೆ ರೋಹಿಣಿ ಪ್ರಭುನಂದನ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಸಮಯ ಆಗಲಿದೆ 9:30. ಇನ್ನು ಮುಂದೆ ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.